ಆಕಾಶವಾಣಿ ಮಂಗಳೂರು. ಇಂದು ಬುಧವಾರ, 1948 ಶಕವರ್ಷ, ವೈಶಾಖ ಮಾಸದ 30 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 20 ತಾರೀಕು. ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡ್ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕೇಳುಗರಿಗೆಲ್ಲ ನಾನು ವಿದ್ಯಾ ಮಹೇಶ್ ಮಾಡುವ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ.

ಕದಂ ಕದಂಬರಾಯಜ ಖುಷೀ ಕೇ ಗೀತ ಗಾಯಜ ಯೇ ಜಿಂದಗೀ ಹೈ ಕೌಮ ಕೀ ತೋ ಕೌಮ ಪೇ ಲುಟಾಯಜ ಕದಂ ಕದಂ

0: ಗಾಯಜ ಕದಂ ಕದಂ ಬಡಾಯಜ ಖುಷಿ ಕೆ ಗೀತ ಗಾಯಜ ಜಿಂದಗಿ ಹೈ ಕೌಮ ಕೀ ತೋ ಕೌಮ ಪೇ ಲುಟಾಯಜ.
1: ಕೇಳಿ ವೃಂದಗಾನದಲ್ಲಿ ಮಂಜೇಶ್ವರ ಗೋವಿಂದಪ್ಪಯ್ಯವರ ದೇಶಭಕ್ತಿ ರಚನೆ ನಮ್ಮ ಬಳಿ ಭಾರತ ಜನನೇ.

0: ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಚಿಂತನ ಜಿಯು ನಾಯಕ್ ಅವರಿಂದ.
1: ಹವ್ಯಾಸವೆಂದರೆ ಕೆಲಸದ ಬದಲಾವಣೆ ಹಾಗೂ ಮನಸ್ಸನ್ನು ಹರ್ಷವಾಗಿಡಲು ಬಿಡುವಿನ ವೇಳೆಯಲ್ಲಿ ಮಾಡುವ ಒಂದು ಕೆಲಸ ಇಲ್ಲವೇ ಚಟುವಟಿಕೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಇದ್ದೇ ಇರುತ್ತದೆ. ಅದರಲ್ಲಿ ವಿಶೇಷ ಆಸಕ್ತಿಯನ್ನು ತಾಳಿ ಸಾಧನೆ ಮಾಡಿದಾಗ ಆ ಪ್ರತಿಭೆ ಹೊರಹೊಮ್ಮಿ ಬಂದು ಆ ಮೂಲಕ ವ್ಯಕ್ತಿಯು ಸಾಧಕನು ಮತ್ತು ಶ್ರೇಷ್ಠನು ಎನಿಸಿಕೊಳ್ಳುತ್ತಾನೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ಸರ್ಕಾರ ಹೆಚ್ಚು ಮಹತ್ವವನ್ನು ಕೊಟ್ಟಿದೆ ಎಂದು ಹೇಳಬಹುದು. ಮಕ್ಕಳ ಆಸಕ್ತಿಗನುಗುಣವಾಗಿ ಪಾಠ ಹೇಳಿಕೊಡುವುದು ಅವರ ಮುಂದಿನ ಭವಿಷ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಅಡಿಪಾಯ ಗಟ್ಟಿದ್ದರೆ ಮಾತ್ರ ಮನೆ ಭದ್ರವಾಗುವುದಲ್ಲವೇ. ಹವ್ಯಾಸಕ್ಕೆ ಇನ್ನೊಂದು ಹೆಸರು ಚಟ ಎಂದು ಕೂಡ ಇದೆ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಅಂದರೆ ಹ್ಯಾಬಿಟ್ ಈಸ್ 10 times ಸ್ಟ್ರಾಂಗರ್ ದ್ಯಾನ್ ನೇಚರ್. ಅಂದರೆ ಚಟವು ನಿಜವಾದ ಸ್ವಭಾವಕ್ಕಿಂತ 10 times ದೊಡ್ಡದು. ಆದ್ದರಿಂದ ಯಾರೇ ಆಗಲಿ ಯಾವುದೇ ಒಂದು ಚಟಕ್ಕೆ ಅಂಟಿಕೊಳ್ಳುವಾಗ ಆ ಬಗ್ಗೆ ಸರಿಯಾಗಿ ಆಲೋಚನೆ ಮಾಡಿಯೇ ಮುಂದಿನ ನಿರ್ಣಯವನ್ನು ಕೈಗೊಳ್ಳಬೇಕು. ಮನಸ್ಸು ಎನ್ನುವುದು ಮರಕಟಕ್ಕೆ ಸಮಾನ ಎಂತಲೂ ಕೂಡ ಹೇಳುತ್ತಾರೆ. ಮನಸ್ಸನ್ನು ಆದಷ್ಟು ನಿಯಂತ್ರಣದಲ್ಲಿಟ್ಟು ಜೀವನದಲ್ಲಿ ಮುಂದುವರಿಯಬೇಕು. ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರಬೇಕೇ ವಿನಃ ಮನಸ್ಸಿನ ನಿಯಂತ್ರಣದಲ್ಲಿ ನಾವು ಇರಬಾರದು. ಇದರಿಂದ ನಮ್ಮ ಜೀವನ ಚುಕ್ಕಾಣಿ ಇರದ ಹಡಗಿನಂತಾಗುತ್ತದೆ. ಗುರಿ ಇಲ್ಲದ ಜೀವನ ನಿಷ್ಪ್ರಯೋಜಕ. ಈ ಪ್ರಪಂಚದಲ್ಲಿ ಹುಟ್ಟಿ ಬಂದ ಮೇಲೆ ಪ್ರತಿಯೊಬ್ಬರೂ ಕೂಡ ತಮ್ಮ ಹೊಟ್ಟೆಪಾಡಿಗಾಗಿ ಯಾವುದಾದರೊಂದು ಉದ್ಯೋಗವನ್ನು ಮಾಡಲೇಬೇಕಾಗುತ್ತದೆ. ಕ್ರಮೇಣವಾಗಿ ಅದೊಂದು ಯಾಂತ್ರಿಕ ಕೆಲಸವಾಗಿ ಬಿಟ್ಟು ಜೀವಮಾನವಿಡೀ ಅದನ್ನು ಮುಂದುವರಿಸಿಕೊಂಡು ಹೋಗಲೇಬೇಕಾಗುತ್ತದೆ. ಕೆಲವರು ತಮ್ಮ ತಮ್ಮ ಆಸಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ಉದ್ಯೋಗಗಳನ್ನು ಬದಲಾಯಿಸುವವರು ಇರುತ್ತಾರೆ. ಮುದುಕರು ಕೂಡ ತಮ್ಮ ವೃದ್ಧಾಪ್ಯದಲ್ಲಿ

0: ಇಲ್ಲಿ ಸಮಯದ ಸದುಪಯೋಗದ ದೃಷ್ಟಿಯಿಂದ ಆರೋಗ್ಯ ಪಾಲನೆಗಾಗಿ ಹಗುರವಾದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದನ್ನು ಕಾಣುತ್ತೇವೆ. ಇಲ್ಲವಾದಲ್ಲಿ ಯಾವುದಾದರೂ ಹವ್ಯಾಸಗಳಿಗೆ ಅಂಟಿಕೊಂಡು ಬದುಕುವುದನ್ನು ಕೂಡ ಕಾಣುವೆವು. ಈ ರೀತಿಯಾಗಿ ಅನುಸರಿಸುವುದೇ ಒಳ್ಳೆಯದು. ಆದರೆ ಯಾರಿಗೇ ಆಗಲಿ ದುಡಿದ ಮನಸ್ಸಿಗೆ ದೇಹಕ್ಕೆ ವಿಶ್ರಾಂತಿ ದಿನದ ಸ್ವಲ್ಪ ಸಮಯಕ್ಕಾದರೂ ಬೇಕಲ್ಲವೇ? ವಿಶ್ರಾಂತಿಯನ್ನು ನಿದ್ರೆಯ ಮೂಲಕವೇ ಪಡೆಯುವುದೆಂದು ಅರ್ಥವಲ್ಲ. ಅದನ್ನು ಬೇರೆ ಬೇರೆ ಹವ್ಯಾಸಗಳ ಮೂಲಕವೂ ಗಳಿಸಿ ಮನಸ್ಸಿಗೆ ಸಂತೋಷ ಸಮಾಧಾನ ಪಡೆಯಬಹುದು. ಇದರಿಂದ ಉಲ್ಲಾಸಭರಿತವಾದಂಥ ಮನಸ್ಸು ಬೇರೆ ಬೇರೆ ವಿಧದ ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಳ್ಳಲು ಪ್ರೇರಣೆಯನ್ನು ನೀಡುತ್ತದೆ. ಆ ಕೆಲಸದಿಂದ ಹೆಚ್ಚು ಪ್ರಯೋಜನವೂ ಲಭಿಸುತ್ತದೆ, ಲಾಭವೂ ಸಿಗುತ್ತದೆ, ಜೊತೆಯಲ್ಲಿ ನಮಗೆ ಸಂತೋಷವೂ ಕೂಡ ಉಂಟಾಗುತ್ತದೆ. ಹವ್ಯಾಸಗಳನ್ನು ನಾವು ಎರಡು ವಿಧವಾಗಿ ವಿಂಗಡಿಸಬಹುದು. ಅಂದರೆ ಒಳ್ಳೆಯ ಹವ್ಯಾಸ, ಇನ್ನೊಂದು ಕೆಟ್ಟ ಹವ್ಯಾಸ ಅನ್ನುವಂಥದ್ದನ್ನು ಹೇಳಬಹುದು. ಓದುವುದು, ಬರೆಯುವುದು, ಅಂಚೆ ಚೀಟಿ ಸಂಗ್ರಹ, ಚಿತ್ರ ಬಿಡಿಸುವುದು, ಸಂಗೀತ, ಕಸೂತಿ ಕೆಲಸ, ತೋಟಗಾರಿಕೆ, ರಂಗವಲಿ, ಇವೆಲ್ಲವೂ ಒಳ್ಳೆಯ ಹವ್ಯಾಸಗಳೇ ಆಗಿವೆ. ಅದೇ ರೀತಿಯಾಗಿ ಬೀಡಿ ಸೇದುವುದು, ಸಿಗರೇಟ್ ಸೇದುವುದು, ಜೂಜುಗಾರಿಕೆ, ಮದ್ಯ ಸೇವನೆ ಮಾಡುವುದು, ಇವೆಲ್ಲ ಕೆಟ್ಟ ಹವ್ಯಾಸಗಳಂತೆಯೇ ಆಗಿವೆ. ಆದ್ದರಿಂದ ಪ್ರತಿಯೊಬ್ಬನ ಜೀವನದ ಹಿತದೃಷ್ಟಿಯಿಂದ ಅವನ ಆತ್ಮಸಂತೋಷಕ್ಕಾಗಿ, ವ್ಯಕ್ತಿತ್ವದ ವಿಕಸನಕ್ಕಾಗಿ, ಸಮಾಜದ ಬೆಳವಣಿಗೆ ದೃಷ್ಟಿಯಿಂದ ಒಳ್ಳೆಯ ಹವ್ಯಾಸಗಳಿಗೆ ಅಂಟಿಕೊಂಡರೆ ಮಾತ್ರ ಒಳ್ಳೆಯದು. ಇಲ್ಲವಾದರೆ ಕೆಟ್ಟ ಹವ್ಯಾಸಗಳಿಗೆ ಅಂಟಿಕೊಂಡರೆ ಅದರಿಂದ ಜೀವನದಲ್ಲಿ ವ್ಯಕ್ತಿಯೊಬ್ಬನಿಗೆ ಕೆಡಕಾಗುವುದಲ್ಲದೆ ಇಡೀ ಅವನ ಕುಟುಂಬ, ಸಮಾಜ, ದೇಶಕ್ಕೂ ತೊಂದರೆಯಾಗುವುದರಲ್ಲಿ ನಿಸ್ಸಂದೇಹ.
1: ಇದುವರೆಗೆ ಜಿಯು ನಾಯಕ್ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶ್ರವ್ಯ. 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ಸಿಡಿಎಸಿ ಜೊತೆ ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. 7:45 ರಾಗರಂಜನಿ ಚಿತ್ರಗೀತೆಗಳು, 8:30 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ, ವಾಚನಕಾರರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಈಶ್ವರ ಭಟ್. 8:45 ಹಿಂದಿ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, ವೃಂದಗಾನದಲ್ಲಿ ಭಾವಗೀತೆಗಳು, 9:20 ಕನ್ನಡ ಚಿತ್ರಗೀತೆಗಳು, 9:30 ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾ ವಾಣಿ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿಯ ಓದು, ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ. 11:30 ಶಾಸ್ತ್ರೀಯ ಸಂಗೀತ, ಮಾದ್ರಿ ಮಂಗಲಂ ರಾಮಚಂದ್ರನ್ ಅವರ ಹಾಡುಗಾರಿಕೆ, 12:05 ವನಿತಾ ವಿಹಾರ, ಅರುಣ ಶ್ರೀನಿವಾಸ್ ಅವರಿಂದ ಭಾಷಣ, ವಿಷಯ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಆಯುರ್ವೇದ ಅಂದು ಇಂದು, ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪನ್ನ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯ, ಓಂಕಾರನಾಥ್ ಹವಾಲ್ದಾರ್ ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು.

ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕಾನೂನು ಸಲಹೆ ಸಂಚಿಕೆ 31, ವಿಷಯ ಲೈಂಗಿಕ ದೌರ್ಜನ್ಯ ತಡೆ ಕಾಯಿದೆ ಮತ್ತು ಹನಿ ಟ್ರ್ಯಾಪ್. ಭಾಗವಹಿಸುವವರು ಸುಷ್ಮಾ ಭಂಡಾರಿ, ವಕೀಲರು ಮೂಡುಬಿದಿರೆ, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ, ಗುರು ಗಣೇಶ್ ಅವರಿಂದ ಕವನವಾಚನ, ಬಳಿಕ ರೂಪಶ್ರೀ ಬಿಆರ್ ಅವರಿಂದ ಭಾವಗೀತೆ. 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ, ರೇಷ್ಮಾ ನರಸಿಂಹ ಭಟ್ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ, ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು, 8:00 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ದೀಪ ನೇರ ಫೋನ್ಇನ್ ಕಾರ್ಯಕ್ರಮ, ಪ್ರಾಯೋಜಕರು ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. 8:30 ಕನ್ನಡ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್, 9:30 ಕ್ರೀಡಾಲೋಕ, ಕರ್ನಾಟಕ ರಾಜ್ಯ ಸೀನಿಯರ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ 2026 ಬಾನುಲಿ ವರದಿ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಶಾಸ್ತ್ರೀಯ ಸಂಗೀತ, ಟಿಎನ್ ಕೃಷ್ಣನ್ ಅವರ ಪಿಟೀಲು ವಾದನ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಟಿಸಂ ಎಂದರೇನು? ಪ್ರಸ್ತುತಿ ಡಾಕ್ಟರ್ ಶ್ರವ್ಯ.
1: ಆಟಿಸಂ ಅಂದರೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೇವೆ ನಾವು. ಅಂದರೆ ಮೆದುಳಿನ ವಿಕಸನದಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಮಕ್ಕಳಲ್ಲಿ ಕಾಣುವಂಥ ತೊಂದರೆಗೆ ಆಟಿಸಂ ಅಂತ ಹೇಳ್ತೇವೆ. ಅಂದರೆ ಮೇನ್ಲಿ ಇದನ್ನು ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಇದು ಒಂದೇ ಕಾಯಿಲೆ ಅಲ್ಲ. ಅಂದರೆ ಈ ಕಾಯಿಲೆ ಎಲ್ಲ ಮಕ್ಕಳಲ್ಲಿ ಒಂದೇ ಥರವಾಗಿ ಕಾಣಲಿಕ್ಕೆ ಸಿಗುವುದಿಲ್ಲ. ಕೆಲವು ಮಕ್ಕಳಲ್ಲಿ ತುಂಬ ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ, ಕೆಲವು ಮಕ್ಕಳಲ್ಲಿ ತುಂಬ ಸಿವಿಯರ್ ಸಿಂಪ್ಟಮ್ಸ್ ಆಗಿ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಸೊ ಮತ್ತೇನಂದರೆ ಮೂರು ಯೂಶುವಲ್ ಕಾಮನ್ ಸಿಂಪ್ಟಮ್ಸ್ ಯಾವ್ದು ಕಾಣ್ತದೆ ಅಂದ್ರೆ, ಮಕ್ಕಳಿಗೆ ಬೇರೆ ಮಕ್ಕಳೊಟ್ಟಿಗೆ ಮಾತಾಡೋದನ್ನು ತುಂಬಾ ಕಷ್ಟಪಡಬೇಕಾಗತ್ತೆ. ಅಂದ್ರೆ ಅವರಿಗೆ ಕನೆಕ್ಷನ್ ಅನ್ನು ಇಟ್ಕೊಳ್ಳಿಕ್ಕೆ ಬರುವುದಿಲ್ಲ. ಈ ಮಕ್ಕಳಿಗೆ ಅವರಿಗೆ ಒಂದೇ ಪ್ಯಾಟರ್ನ್ ನಲ್ಲಿ ಕೆಲಸಗಳು ನಡೀತಾ ಇರಬೇಕು. ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ತಿದೆ ಅಂತ ಹೇಳಿದ್ರೆ ದೈನಂದಿನ ಚಟುವಟಿಕೆಗಳಲ್ಲಿ ಅವರಿಗೆ ಅದನ್ನು ಕೋಪಪ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಹೇವಿಯರ್ ಚೇಂಜ್ ಆಗುತ್ತೆ ಅದರ ಪ್ರಕಾರ. ಇನ್ನೊಂದು, ಕೆಲವು ಮಕ್ಕಳಿಗೆ ತಲೆ ಹೊಡ್ಕೊಳ್ಳೋದು ಅಥವಾ ಕೈಯನ್ನು ಒಂದು ವಿಚಿತ್ರವಾಗಿ ಮೂವ್ಮೆಂಟ್ ಮಾಡೋದು ಅಥವಾ ಒಂದೇ ಕಡೆ ಗಮನ ಇಟ್ಕೊಂಡು ನೋಡ್ತಾ ಇರೋದು ತುಂಬಾ ಹೊತ್ತು, ಅಥವಾ ಒಂದೇ ಪ್ಯಾಟರ್ನ್ ಆಫ್ ವರ್ಡ್ಸ್ ಅನ್ನು ರಿಪೀಟ್ ಮಾಡ್ತಾ ಇರೋದು, ಯಾವುದೋ ಒಂದು ರೈಮ್ಸ್ ಎಲ್ಲೋ ಕೇಳಿರ್ತಾರೆ ಕಲ್ತಿರ್ತಾರೆ ಅದನ್ನೇ ಪದೇ ಪದೇ ರಿಪೀಟ್ ಮಾಡ್ತಾ ಇರೋದು ಇಡೀ ದಿನ. ಸೊ ಈ ಥರದ್ದು ರಿಪಿಟೇಟಿವ್ ಬಿಹೇವಿಯರ್ಸ್ ಕಾಣಲಿಕ್ಕೆ ಸಿಗ್ತದೆ. ಸೊ ಮೇನ್ಲಿ ಈ ಮೂರು ಸಿಂಪ್ಟಮ್ಸ್ ಅನ್ನು ಇಟ್ಕೊಂಡು ನಾವು ಆಟಿಸಮ್ ಅಂತ ಹೇಳಿ ಡೆಫಿನೇಷನ್ ತರ ಕೊಡ್ಬೋದು. ಎಲ್ಲಾ ಮಕ್ಕಳಲ್ಲಿ ಒಂದೇ ತರವಾಗಿ ಇರಬೇಕು ಅಂತೇಳಿ ಇರುವುದಿಲ್ಲ. ಸೊ ದಿಸ್ ಇಸ್ ವಾಟ್ ಡಿಫೈನ್ಸ್ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್. ಅದರಲ್ಲೂ ಬೇಸ್ಡ್ ಆನ್ ಅವರ ಸಿಂಪ್ಟಮ್ಸ್, ಈಗ ಕೆಲವು ಮಕ್ಕಳು ತುಂಬಾ ಹೈಪರ್ ಆಕ್ಟಿವ್ ಆಗಿರ್ತಾರೆ, ಕೂತಲ್ಲಿ ಕೂತ್ಕೊಳ್ಳೋದಿಲ್ಲ, ನಿಂತಲ್ಲಿ ನಿಂತ್ಕೊಳ್ಳೋದಿಲ್ಲ, ಅಥವಾ ಅವರಿಗೆ ಸ್ಕೂಲಲ್ಲಿ ಒಂದೇ ಕಡೆಯಲ್ಲಿ ಕೂತ್ಕೊಳ್ಳಿಕ್ ಆಗುದಿಲ್ಲ, ಓಡಾಡ್ತಾ ಇರಬೇಕು, ಅಥವಾ ಕೆಲವು ಮಕ್ಕಳಿಗೆ ತುಂಬಾ ಹಠ ಮಾಡುವ ಮಕ್ಕಳು ಇರ್ತಾರೆ, ಅವರಿಗೆ ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿರುವುದಿಲ್ಲ, ಇಂಪಲ್ಸಿವ್ ಬಿಹೇವಿಯರ್ಸ್ ಇರ್ತಾರೆ, ಬೇರೆ ಮಕ್ಕಳಿಗೆ ಹೊಡೆಯುವುದು ಬಡಿಯುವುದು ಅಥವಾ ಅವರಿಗೆ ಕಚ್ಕೊಳ್ಳೋದು, ತಾಯಿಯಂದರಿಗೆ ತಂದೆಯಂದರಿಗೆ ಕಚ್ಕೊಳ್ಳೋದು, ಸೊ ಈ ತರ ಅಗ್ರೆಸಿವ್ ಬಿಹೇವಿಯರ್ಸ್ ಇರ್ತದೆ. ಇನ್ನು ಕೆಲವು ಮಕ್ಕಳಿಗೆ ಐಸೋಲೇಟೆಡ್ ಬಿಹೇವಿಯರ್ಸ್ ಇರ್ತಾರೆ, ಅವರಿಗೆ ಯಾವ ಸೋಷಿಯಲ್ ಕನೆಕ್ಷನ್ ಕೂಡ ಬೇಡ, ಅಥವಾ ಯಾವ ಬೇರೆ ಮಕ್ಕಳೊಟ್ಟಿಗೆ ಮಿಂಗಲ್ ಆಗ್ಲಿಕ್ಕೆ ಬೇಡ, ಆಟ ಆಡ್ಲಿಕ್ಕೆ ಬೇಡ,

0: ಬೇರೆ ಮಕ್ಕಳೊಟ್ಟಿಗೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಬೇಡ. ಅವರು ಅವರಷ್ಟಕ್ಕೆ ಒಂದು ಕೋಣೆಯಲ್ಲಿ ಅವರಷ್ಟಕ್ಕೆ ಏನೋ ಒಂದು ವಿಷಯ ಇಟ್ಕೊಂಡು ಅದನ್ನೇ ನೋಡ್ತಾ ಇರೋದು, ಅದನ್ನೇ ರಿಪಿಟೇಟಿವ್ ಆಗಿ ಮಾಡ್ತಾ ಇರೋದು. ಸೊ ಈ ತರ ಮೂರ್ನಾಲ್ಕು ವಿಧವಾಗಿ ಮೇನ್ಲಿ ಕ್ಯಾಟಗರೈಸ್ ಮಾಡ್ಲಿಕ್ಕೆ ಸಿಗ್ತದೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಟಿಸಂ ಎಂದರೇನು? ಪ್ರಸ್ತುತಿ ಡಾಕ್ಟರ್ ಶ್ರವ್ಯ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
1: ಮನೆ ಮಂದಿಯ ಹೂದೋಟದಲ್ಲಿ ರಂಗುರಂಗಾದ ಹೂವಿನ ಗಿಡಗಳ ಜೊತೆ ಬಿಳಿ ಬಣ್ಣದ ಹಾಗೂ ಕೆಂಪು ಬಣ್ಣದ ದಾಸವಾಳ ಹೂಗಳು ಬೇರೆ ಬೇರೆ ರೀತಿಯ ವಿನ್ಯಾಸ ಮತ್ತು ಔಷಧೀಯ ಗುಣಗಳ ವಿಶೇಷತೆಗಳಿಂದ ಕೂಡಿ ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ದಾಸವಾಳ ಹೂವಿನ ಗಿಡವನ್ನು ಬೆಳೆಸಬೇಕಾದರೆ ಕಾಂಡದ ತುಂಡು ಇಲ್ಲವೇ ಗೂಟಿ ವಿಧಾನವನ್ನು ಬಳಸಿಕೊಂಡು ಸಸ್ಯಾಭಿವೃದ್ಧಿ ಮಾಡಬಹುದು. ಕಸಿ ಕಟ್ಟಿದ ದಾಸವಾಳ ಗಿಡದಲ್ಲಿ ಹಲವಾರು ಬಣ್ಣಗಳನ್ನು, ಅತಿ ದೊಡ್ಡ ಗಾತ್ರದ ಪುಷ್ಪಗಳನ್ನು ಪಡೆಯಲು ಕೂಡ ಸಾಧ್ಯವಿದೆ. ದಾಸವಾಳದ ಗಿಡಗಳು ಮನೆ ಅಂಗಳ ಉದ್ಯಾನವನಗಳಲ್ಲಿ ನೋಡುವವರನ್ನ ಆಕರ್ಷಿಸಿದರೂ ಈ ಹೂವು ಇನ್ನೂ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿಲ್ಲ. ದೇವರ ಪೂಜೆಗೆ, ಔಷಧೀಯ ಕಾರ್ಯಕ್ಕಾಗಿ ಬಳಸಲ್ಪಡುವ ದಾಸವಾಳ ಈಗ ಅಲಂಕಾರಕ್ಕೆ ಮಾತ್ರ ಸೀಮಿತವಾದ ಪುಷ್ಪ. ದಾಸವಾಳ ಹೂವು ಮಾಲ್ವೇಸಿ ಕುಟುಂಬ ವರ್ಗಕ್ಕೆ ಸೇರಿದ್ದು, ಇಂಗ್ಲಿಷ್ ಭಾಷೆಯಲ್ಲಿ ಇದಕ್ಕೆ ಹೈಬಿಸ್ಕಸ್ ಎಂದು ಕರೆಯಲಾಗುತ್ತದೆ, ಸಂಸ್ಕೃತದಲ್ಲಿ ಜಪಾಕುಸುಮ ಎಂತಲೂ, ಮರಾಠಿಯಲ್ಲಿ ಜವವಂಗ, ಬಂಗಾಳಿಯಲ್ಲಿ ಜಾಬಾ, ಗುಜರಾತಿಯಲ್ಲಿ ಜಸ್ವಾ, ಹಿಂದಿಯಲ್ಲಿ ಜಾಸೂದ್ ಜವಕುಸುಮ, ಕನ್ನಡದಲ್ಲಿ ದಾಸವಾಳ ಅಥವಾ ರುದ್ರಪುಷ್ಪ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತದೆ. ಈ ಹೂವಿಗೆ ಹೆಚ್ಚಿನ ತಾಂತ್ರಿಕತೆ ಬಳಸುವ ಅವಶ್ಯಕತೆ ಇಲ್ಲ. ಸಾಲುಗಳಲ್ಲಿ ಕಾಂಡದ ತುಂಡುಗಳನ್ನು ನಾಟಿ ಮಾಡಿ ಬೆಳೆಸಬಹುದು. ಇದರಲ್ಲಿ ಸುಮಾರು 200 ವಿವಿಧ ರೀತಿಯ ಗಿಡಗಳಿದ್ದು, ಅವುಗಳು ಎಲ್ಲ ಕಡೆಯೂ ಕಾಣಿಸುವಂತಹ ಹೈಬಿಸ್ಕಸ್, ರೋಸಾ ಸೈನಿನ್ಸಿಸ್ ಅಥವಾ ಚೈನಾ ಗುಲಾಬಿ ಎನ್ನುವಂತಹ ಗಿಡದಿಂದ ಆದದ್ದು. ಇದು ಕುರುಚಲು ಗಿಡದಂತೆ, ಚಿಕ್ಕ ಮರದಂತೆ ಬೆಳೆಯುತ್ತದೆ. ಇದರ ಕೊಂಬೆಗಳು ಸ್ವಲ್ಪ ಬಿರುಸಾಗಿದ್ದು, ಹಸಿರು ಎಲೆಗಳು ಒಂದಾದರ ಮೇಲೆ ಒಂದರಂತೆ ಬೆಳೆದುಕೊಂಡು ಸದಾ ಹಸಿರು ಸೂಸುತ್ತಿರುತ್ತವೆ. ಎಲೆ ಮತ್ತು ಕಾಂಡಗಳು ನವಿರಾದ ಮುಳ್ಳುಗಳಂತಿದ್ದು, ದಾಸವಾಳದ ಗಿಡಗಳಲ್ಲಿ ಎಲ್ಲ ಬಣ್ಣಗಳನ್ನು ಹೊಂದಿರುವುದನ್ನು ಕಾಣಬಹುದು. ಇತ್ತೀಚೆಗೆ ದಾಸವಾಳಗಳು ಬಿಳಿ, ಕೆನ್ನೇಲಿ, ಕೆಂಪು, ಹಳದಿ, ಎಳೆಗೆಂಪು, ನೇರಳೆ, ಕೇಸರಿ ಮುಂತಾದ ಬಣ್ಣಗಳನ್ನು ಕೂಡ ಹೊಂದಿದ್ದನ್ನು ಕಾಣುತ್ತೇವೆ. ದಾಸವಾಳ ಹೂವಿಗೆ ಬಹಳ ಬೇಡಿಕೆ ಇದೆ. ಇದು ದೇಹದ ಉಷ್ಣಾಂಶ ಕಡಿಮೆ ಮಾಡಲು ಔಷಧಿಯಾಗಿ ಬಳಕೆಗೊಳ್ಳುತ್ತಿದ್ದು, ಇದರಿಂದ ಮುಟ್ಟಿನ ತೊಂದರೆಗೆ ಇದನ್ನು ಔಷಧಿಯಂತೆ ಬಳಕೆ ಮಾಡುತ್ತಾರೆ. ಕೆಂಪು ದಾಸವಾಳದ ಹೂವು ಮತ್ತು ಎಲೆಗಳು ಸೌಂದರ್ಯ ಸಾಧನಗಳಿಗೆ ಬಳಕೆಗೊಳ್ಳುವ ಗುಣವನ್ನು ಹೊಂದಿದೆ. ತಲೆಗೂದಲು ಕಪ್ಪಾಗಲು ಹಾಗೂ ನುಣುಪಾಗಲು ಈ ಕೆಂಪು ದಾಸವಾಳ ಹೂವಿನ ರಸವನ್ನು ಉಪಯೋಗಿಸುವುದನ್ನು ಪರಂಪರಾಗತವಾಗಿ ನಾವು ಕಂಡುಕೊಂಡಿದ್ದೇವೆ. ದಾಸವಾಳ ಹೂವಿನ ಗಿಡಗಳಲ್ಲಿ ಒಂದು ಸಲ ತಾಂತ್ರಿಕತೆಯನ್ನು ಅನುಸರಿಸಿ ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರ ಬಳಸಿದಲ್ಲಿ ಈ ಹೂವಿನ ಗಿಡ ವರ್ಷಪೂರ್ತಿ ಹೂವನ್ನು ಕೊಡುತ್ತದೆ.

0: ಹೂವಿನ ಹೆಚ್ಚಿನ ಪ್ರಕಾರಗಳಲ್ಲೂ ಸುವಾಸನೆ ಸುಗಂಧ ಇರದಿರುವುದು ಇದರ ಒಂದು ವಿಶೇಷತೆ.
1: ರೈತರಿಗೆ ಸಲಹೆ ಕೇಳಿದಿರಿ ಕೆಳಗರೆ. ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮಾ ನರಸಿಂಹ ಭಟ್ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನ ಕೇಳಬಹುದು. ಸಂದರ್ಶಕರು ರಜನಿ ಭಟ್.
2: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.

0: ಕೆಳಗರೆ ಈ ಬೆಳಗ್ಗೆ 8:30 ಕಾವ್ಯಯಾನ ಸಂಚಿಕೆ 58 ಪ್ರಸಾರವಾಗಲಿದೆ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರಾಗಿ ಇಂದು ಭಾಗವಹಿಸುತ್ತಾರೆ ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಈಶ್ವರ ಭಟ್. ಹನ್ನೊಂದು ಗಂಟೆಗೆ ವನಿತಾ ವಾಣಿ ಕಾರ್ಯಕ್ರಮದಲ್ಲಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿಯ ಓದು, ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ. ಆಕಾಶವಾಣಿ ಮಂಗಳೂರು, ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಭಾರತಂ ತಥಾ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್ ಇತ್ಯೇತೆ ದೇಶಾಃ ಮಿಲಿತ್ವಾ ಸ್ವದ್ವಿಪಕ್ಷೀಯ ಸಂಬಂಧಂ ಹರಿತ ಪ್ರೌದ್ಯೋಗಿಕೀಂ ನವಾಚಾರ ರಣನೀತಿಕ ಸಹಯೋಗಂ ಚ ಸುದೃಢೀಕರ್ತುಂ ವಿಚಾರ ವಿಮರ್ಶಾನ್ ಕೃತವಂತಃ. ಪ್ರಧಾನಮಂತ್ರಿ ಶ್ರೀ ಮೋದಿ ಹ್ಯಃ ನಾರ್ವೆ ದೇಶಸ್ಯ ರಾಜಧಾನ್ಯಾಂ ಓಸ್ಲೋ ನಗರೆ ತೃತೀಯ ಭಾರತ ನಾರ್ಡಿಕ್ ಶಿಖರ ಸಮ್ಮೇಳನೆ ಭಾಗಂ ಗೃಹೀತ್ವಾ ನಾರ್ಡಿಕ್ ದೇಶಾನಾಂ ನೇತೃಭಿಸ್ ಸಹ ಸಂಯುಕ್ತ ಪತ್ರಕಾರ ಸಮ್ಮೇಳನಂ ಸಂಬೋಧಯನ್ ಘೋಷಣಾಮೇತಾಂ ಕೃತವಾನ್.
2: आज हमने भारत और नॉर्डिक संबंधों को ग्रीन टेक्नोलॉजी एंड इनोवेशन स्ट्रेटेजिक पार्टनरशिप का स्वरूप देने का निर्णय लिया है. इस ग्रीन टेक्नोलॉजी पार्टनरशिप से हम आइसलैंड की जियो थर्मल और फिशरीज, नॉर्वे की ब्लू इकोनॉमी और आर्कटिक और सभी नॉर्डिक देशों की मैरिटाइम और सेंसिटिविटी में एक्सपर्टीज को, सस्टेनेबिलिटी की एक्सपर्टीज को भारत के स्केल के साथ जोड़कर पूरे विश्व के लिए ಏಕ್ ಬೆಹತರ್ ಭವಿಷ್ಯ ಸುನಿಶ್ಚಿತ ಕರೆಂಗೆ.
1: ಪ್ರಧಾನಮಂತ್ರಿಣ ಮೋದಿನ ಪ್ರೋಕ್ತಂ ಯತ್ ವಿಗತ ದಶವರ್ಷೇಷು ಭಾರತಸ್ಯ ನಾರ್ಡಿಕ್ ದೇಶಾನಾಂಚ ದ್ವಿಪಕ್ಷೀಯ ವ್ಯಾಪಾರಃ ಪ್ರಾಯಃ ಚತುರ್ಗುಣಂ ವರ್ಧಿತಃ ವರ್ತತೆ.
2: 10 ವರ್ಷೋ ಮೇ ಹಮಾರಾ ಬಯೋಲೆಟ್ರಲ್ ಟ್ರೇಡ್ ಲಗ್ಭಗ್ 4 ಗುಣಾ ಬಢಾ ಹೈ. ನಾರ್ಡಿಕ್ ದೇಶೋ ಕೆ ಇನ್ವೆಸ್ಟ್ಮೆಂಟ್ ಫಂಡ್ ಭೀ ಭಾರತ್ ಕಿ ರ್ಯಾಪಿಡ್ ಗ್ರೋಥ್ ಮೇ ಅಹಮ್ ಸಾಝೆದಾರ್ ಬನ್ ರಹೇ ಹೈ. ಪಿಛಲೆ ಏಕ್ ದಶಕ ನಾರ್ಡಿಕ್ ದೇಶೋ ಸೆ ಭಾರತ್ ಮೇ ನಿವೇಶ್ ಮೇ ಲಗ್ಭಗ್ 200% ಕಿ ಬಢೋತ್ರಿ ಹುಯಿ ಹೈ. ತೇಜಿ ಸೆ ಬಢ್ತೆ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ನೇ ಭಾರತ್ ಕಿ ಗ್ರೋಥ್ ಸ್ಟೋರಿ ಮೇ ತೋ ಯೋಗದಾನ್ ದಿಯಾ ಹೀ ಹೈ. ಸಾಥ್ ಹಿ ನಾರ್ಡಿಕ್ ದೇಶೋ ಕಿ ಅರ್ಥವ್ಯವಸ್ಥಾಓ ಮೇ ಭೀ ಬಹುತ್ ಸಕಾರಾತ್ಮಕ ಭೂಮಿಕಾ ನಿಭಾಯಿ ಹೈ ಔರ್ ಹಜಾರೋ ನಯೆ ಜಾಬ್ಸ್ ಕ್ರಿಯೇಟ್ ಕಿಯೆ ಹೈ.
1: ಪ್ರಧಾನಮಂತ್ರಿ ಪುಷ್ಟಿಂ ಕೃತವಾನ್ ಯತ್ ಭಾರತಸ್ಯ ನಾರ್ಡಿಕ್ ದೇಶಾನಾಂಚ ಸಂಬಂಧಾಃ ವ್ಯಾಪಾರ ಆರ್ಥಿಕ ಸಹಯೋಗೇನ ಅಥ ಭಾರತ ಯುರೋಪಿಯ ಸಂಘಸ್ಯ ಮುಕ್ತ ವ್ಯಾಪಾರ ಸಂಧಿಭಿ ಸಹ ಸದ್ಯಃ ಏವ ಸಂಪನ್ನ ವ್ಯಾಪಾರ ಸಂಧಿಭಿ ನೂತನ ಸ್ವರ್ಣಯುಗೆ ಪ್ರವಿಷ್ಟಾಃ ಸಂತಿ. ಅಸ್ಮಿನ್ ಅವಸರೆ ವದಂತಃ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಇತ್ಯಾದಿ ದೇಶಾನಾಂ ಪ್ರಧಾನಮಂತ್ರಿಣಃ ಲೋಕತಂತ್ರಸ್ಯ ಮೂಲ್ಯಾನಾಂ ನಿಯಮಾಧಾರಿತ ವೈಶ್ವಿಕ ವ್ಯವಸ್ಥಾಯಾಃ ಅದ್ಯತನ ಪರಿವರ್ತಮಾನ ವಿಶ್ವಸ್ಯ ಬಹುಪಕ್ಷೀಯ ಸಂಸ್ಥಾಸು ತತ್ಕಾಲೀನ ಪರಿಷ್ಕಾರಸ್ಯ ಚ

0: ಕೇಳುಗರೆ, ಈ ಬೆಳಗ್ಗೆ 10:30 11 ಗಂಟೆಯವರೆಗೆ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಪ್ರಸಾರವಾಗಲಿದೆ. ನಿಮ್ಮ ಇಷ್ಟದ ಚಿತ್ರಗೀತೆ, ನಿಮ್ಮ ಹಾಗೂ ನಿಮ್ಮ ಚಿತ್ರಗೀತೆ ಯಾಕಿಷ್ಟ ಎಂಬ ಸಂದೇಶದೊಂದಿಗೆ ನಮ್ಮ ಸಂಖ್ಯೆ 9449924560 ಎಸ್ಎಂಎಸ್ಗಳನ್ನು ಕಳುಹಿಸಿ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ. ಈ ಕಾರ್ಯಕ್ರಮ ಈ ಬೆಳಗ್ಗೆ 10:30 ಆಕಾಶವಾಣಿ ಮಂಗಳೂರು. ಸಮಯವಾಗುತ್ತಲಿದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆ ಆಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಕೇಳುಗರೇ ಗಮನಿಸಿ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಷಣ ಅರುಣಾ ಶ್ರೀನಿವಾಸ್ ಅವರಿಂದ. ವಿಷಯ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 12:35 ಪ್ರಸಾರವಾಗುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಂದು ಇಂದು ಡಾಕ್ಟರ್ ಸಿ ಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಮಾಹಿತಿ. ಈಗ ವಾರ್ತೆಗಳ ವಿವರ. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ಬಡವರು, ದಲಿತರು, ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನಮ್ಮ ಸರ್ಕಾರ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಕಲ್ಪತರುನಾಡು ತುಮಕೂರಿನಲ್ಲಿ ನಡೆದ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 1.52 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೇವೆ. ಈ ಮೂಲಕ ಕಾಲಾನುಕಾಲದಿಂದ ಅತಂತ್ರದಲ್ಲಿ ಬದುಕುತ್ತಿದ್ದ ಕುಟುಂಬಗಳ ಸೂರಿಗೆ ದಾಖಲೆಗಳ ಗ್ಯಾರಂಟಿ ಒದಗಿಸಿದ್ದೇವೆ ಎಂದರು. ಇದಲ್ಲದೆ ತುಮಕೂರು ಜಿಲ್ಲಾ ವ್ಯಾಪ್ತಿಯ 682 ಕೋಟಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಿದ್ದೇವೆ. ಇದು ಸರ್ಕಾರದ ಬದ್ಧತೆಗೆ ಸಾಕ್ಷಿ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆಯೂ ರಾಜ್ಯ ಸರ್ಕಾರ ಅಪೂರ್ವ ಸಾಧನೆ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆದ ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಮತ್ತು 1.52 ಲಕ್ಷ ಮಂದಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 60,000 ಕೋಟಿಯಷ್ಟು ಹಣ ಬಳಸುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ವರ್ಷಕ್ಕೆ 28,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದೇ ದಿನ 600 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದ್ದು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಟ್ಟಿಗೆ ದಾಖಲೆ ಎಂದು ಸಚಿವರು ಹೇಳಿದರು.

0: ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಹಾಗೂ ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಧಾರವಾಡ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿ, ಮೂಲಸೌಕರ್ಯಗಳು ಹಾಗೂ ಮಹಿಳೆಯರಿಗೆ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಹಿಳೆಯರು ಯಾವುದೇ ರೀತಿಯ ಅನ್ಯಾಯ, ಶೋಷಣೆ ಅಥವಾ ಕಿರುಕುಳಕ್ಕೆ ಒಳಗಾದಾಗ ಭಯಪಡದೆ ಮುಂದೆ ಬಂದು ದೂರು ನೀಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಆತ್ಮವಿಶ್ವಾಸ ತುಂಬುವ ಕೇಂದ್ರಗಳಾಗಬೇಕು. ಪೊಲೀಸ್ ಸಿಬ್ಬಂದಿ ಮಹಿಳೆಯರೊಂದಿಗೆ ವಿನಯ ಹಾಗೂ ಮಾನವೀಯತೆಯಿಂದ ವರ್ತಿಸಬೇಕು. ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವಲ್ಲಿ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಕುರಿತು ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದ್ದು, ಮುಷ್ಕರ ನಡೆಸದಂತೆ ಸಾರಿಗೆ ನೌಕರರಿಗೆ ಸೂಚಿಸಿದೆ. ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುವ ನ್ಯಾಯಪೀಠ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತಗೊಂಡಿದ್ದು ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಸರ್ಕಾರ ಗುದ್ದಾಟದಲ್ಲಿ ಮಗ್ನವಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಕುಡಿಯುವ ನೀರಿನ ಬವಣೆ ಉಲ್ಬಣಗೊಂಡಿದ್ದರೆ ಇನ್ನೊಂದೆಡೆ ಅಕಾಲಿಕ ಮಳೆಯಿಂದಾಗಿ ರೈತರು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕರಿಗೆ ಸೂಕ್ತ ಅನುದಾನ ನೀಡದ ಕಾರಣ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಎಂದರು. ಸುಮಾರು 5,000 ಶಾಲಾ ಕಟ್ಟಡಗಳು ಬಿದ್ದು ಹೋಗುವ ಹಂತದಲ್ಲಿವೆ. ರಸ್ತೆಗಳ ದುರಸ್ತಿ ಸಾಧ್ಯವಾಗದೆ ಗುಂಡಿಗಳು ವಿಜೃಂಭಿಸುತ್ತಿವೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಸೌಲಭ್ಯ ಒದಗಿಸದ ಕಾರಣ ಉದ್ಯಮಿಗಳು ಅನ್ಯ ರಾಜ್ಯದತ್ತ ಸಾಗುತ್ತಿದ್ದಾರೆ ಎಂದು ರವಿಕುಮಾರ್ ಟೀಕಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ, ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜೂನ್ 1 ಜೂನ್ 15 ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಭದ್ರತೆ ಖಚಿತಪಡಿಸುವುದು, ಪೌಷ್ಟಿಕ ಆಹಾರ ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ 3 ಪ್ರಮುಖ ಆಶಯಗಳನ್ನು ಅಭಿಯಾನ ಹೊಂದಿದೆ ಎಂದರು. ದೇಶದಲ್ಲಿ ಆಹಾರ ಕ್ಷೇತ್ರದಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಭಾರತವು ಆಹಾರ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗಬೇಕಾದ ಅಗತ್ಯವಿದೆ ಎಂದ ಸಚಿವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ, ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ ಇದೇ 24 ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಅಂದು ಹೊಸದಿಲ್ಲಿಯಲ್ಲಿ 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ವನವಾಸಿಗರು, ಗಿರಿಜನರು ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಕರ್ನಾಟಕದಿಂದ 1,200

0: ಹಾಗೂ ಧಾರವಾಡದಿಂದ 48 ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು.
1: ಈ ವರ್ಷ ಇಡೀ ದೇಶದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರು ಯಾರು ಗಿರಿಜನ ಸಮುದಾಯದಿಂದ ಬಹಳ ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕಿಂತನೂ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಭಾಗವಹಿಸಿದ್ರು. ಅವ್ರು ನಾವು ಭಗವಾನ್ ಅಂತಾನೆ ಕರಿತೀವಿ ಬಿರ್ಸಾ ಮುಂಡಾನವರನ್ನ. ಅವರು ಬಿಹಾರದವರು. ಅವರ 150ನೇ ಜಯಂತಿಯನ್ನ ದೇಶಾದ್ಯಂತ ಈ ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಾವೆಲ್ಲ ಆಚರಣೆ ಮಾಡ್ತಾ ಇದೀವಿ. ಈ ಸಂದರ್ಭಕ್ಕೆ ನಾವು ಅವರ ಹೆಸರಿನಲ್ಲಿ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವ ರೂಪದಲ್ಲಿ ಒಂದು ದೊಡ್ಡ ಗಿರಿಜನ ಸಾಂಸ್ಕೃತಿಕ ಮಹಾಶೋಭಾಯಾತ್ರೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ದಿಲ್ಲಿನಲ್ಲಿ 24 ಮೇ 2026 ನಡೆಸುವರಿದೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 2.5-3 ಲಕ್ಷದಷ್ಟು ಈ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಸೇರ್ತಾರೆ.
0: ಬರುವ ಜೂನ್ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜೂನ್ 28ರಂದು ಲಸಿಕೆ ಹಾಕಲಾಗುವುದು. ನಂತರದ 3 ದಿನಗಳ ಕಾಲ ಅಂದರೆ ಜೂನ್ 29, 30 ಹಾಗೂ ಜುಲೈ 1ರಂದು ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಾಗುವುದು ಎಂದರು. ಲಸಿಕಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಪೂರ್ವ ಸಿದ್ದತೆ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅವರು, ಈ ಕುರಿತಂತೆ ಜಾಥಾ, ಭಿತ್ತಿಪತ್ರ, ರೇಡಿಯೋ ಜಿಂಗಲ್ಸ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ನೀಡಿದರು. ಭಾರೀ ಚಂಡಮಾರುತ ಹಾಗೂ ಗಾಳಿ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆಯ ಮುನ್ಸೂಚನೆ ಹಾಗೂ ಮಳೆಗಾಲದ ಆರಂಭದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಹಾಗೂ ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ್ ಬೀಚ್ನಲ್ಲಿ ಪ್ರೀವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಉತ್ತರ ಕನ್ನಡ ರಿವರ್ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ. ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ. ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಶ್ರೋತೃಗಳೇ.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ SD ಸುದರ್ಶನ್ ಅವರು.
5: ನಮಸ್ಕಾರ ಕೇಳುಗರೆ. ಟೆಕ್ನಾಲಜಿ ಈಗ ದೂರ ಇರುವ ವಿಷಯ ಇಲ್ಲ. ಅದು ನಿಮ್ಮ ಫೋನಲ್ಲಿ ಇದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದೆಯೇ, ಹೆಲ್ತ್ ರೆಕಾರ್ಡ್ಸ್ ಒಳಗಡೆ ಇದೆಯೇ, ನಮ್ಮ ಮಕ್ಕಳ ಎಜುಕೇಶನ್ ಅಲ್ಲಿ ಇದೆಯೇ. ಸೊ ಡೈಲಿ ಲೈಫ್ ಅಲ್ಲಿ ಟೆಕ್ನಾಲಜಿ ಒಂದು ಅಂಗವಾಗಿದೆ. ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಗಾಟ್ ವ್ಯಾಕ್ಸಿನ್ಸ್ ಡ್ಯೂರಿಂಗ್ ಕೋವಿಡ್. ವಿ ಗೆಟ್ ಫೋರ್ಕಾಸ್ಟ್ ಆನ್ ಎ ಡೈಲಿ ಬೇಸಿಸ್. ವಿ ಲಾಂಚ್ ರಾಕೆಟ್ಸ್. ಆಲ್ ಆಫ್ ದಮ್ ರಿಕ್ವೈರ್ ಕಂಪ್ಯೂಟಿಂಗ್. ಫಾರ್ ದಟ್ ಅವರ್ ರೆಗ್ಯುಲರ್

0: make your solutions better. You can also take transfer of technology, as we call them. Some of the technology that we have, you can take it and make part of your solution as a collaborator. We can also do development if that is to be done for you. So whether it is collaboration for research and development or transfer of technology or human resource development, CDAC Bangalore has all the wherewithals to work together with you. And just before we summarize, at CDAC Bangalore, maybe few things that stand out to see why you should consider CDAC Bangalore to collaborate with, to work with. This year, that is 2026, we'll be setting up India's largest supercomputing facility at Bangalore CDAC. We'll have India's largest quantum computing facility. We already have unique and world's largest EDA tool grid. And we have indigenous flight controller that can be used for drone development. We have several IoT systems that can be used for IoT application development. Cyber security technologies, particularly in digital signatures, domain name security, and post-quantum cryptography, PQC, they are all already available for you to use. On the public welfare front, we also support through a certain software called eSadhya with special program for children with mild autism. So special schools can make use of the software that we have. We also have certain specific modules to improve the mental health even for a normal person called Manas. So there are much more that are available at CDAC Bangalore. That is the reason we thought we should engage with the entire Kannada Rajya over a period to understand your requirements and to explain what we do through this program Tantragyana Taranga CDAC Jote. Very happy to be speaking to all of you. We are looking forward to your feedback and any questions, which we will take it up and answer in subsequent episodes. Tantragyana Taranga CDAC Jote, ee journeyalli namma jote serikolli. Dhanyavadagalu.
1: ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಕುರಿತು ತಿಳಿಸಿದವರು ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರು. ಆತ್ಮೀಯ ಕೇಳುಗರೆ, ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರ ಮಾತುಗಳನ್ನ ಕೇಳಿದ್ರಲ್ಲ. ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ವಿಶ್ವದ ಅತಿದೊಡ್ಡ ಇಡಿಎ ಟೂಲ್ ಗ್ರಿಡ್ ಹಾಗೂ ಭಾರತದ ಅತಿದೊಡ್ಡ ಕ್ವಾಂಟಮ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಹೊಂದಿದೆ ಸಿಡ್ಯಾಕ್ ಬೆಂಗಳೂರು. ಈ ವರ್ಷ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಭಾರತದ ಅತಿದೊಡ್ಡ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಸ್ಥಾಪಿಸಲಿದೆ. ಐಒಟಿ ಅಪ್ಲಿಕೇಶನ್ ಅಭಿವೃದ್ಧಿಗಾಗಿ ಬಳಸುವ ಹಲವಾರು ಐಒಟಿ ವ್ಯವಸ್ಥೆಯನ್ನ ಹೊಂದಿದೆ. ಈಗಾಗಲೇ ಸಾರ್ವಜನಿಕರ ಬಳಕೆಗೆ ಸೈಬರ್ ಸೆಕ್ಯೂರಿಟಿ ತಂತ್ರಜ್ಞಾನಗಳು, ಅದರಲ್ಲೂ ವಿಶೇಷವಾಗಿ ಡಿಜಿಟಲ್ ಸಿಗ್ನೇಚರ್ಗಳು, ಡೊಮೈನ್ ನೇಮ್ ಸೆಕ್ಯೂರಿಟಿ, PQC ಇವೆಲ್ಲವನ್ನ ನೀಡಿದೆ. ಸೌಮ್ಯ ಸ್ವಲೀನತೆ ಮಕ್ಕಳು, ವಿಶೇಷ ಚೇತನ ಮಕ್ಕಳಿಗಾಗಿ ಶಾಲೆಗಳಲ್ಲಿ ಬಳಸಬಹುದಾದ ಈ ಸಾಧ್ಯ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ. ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯವನ್ನ ಉತ್ತಮಗೊಳಿಸೋದಿಕ್ಕೆ ಮಾನಸ್ ಎಂಬ ನಿರ್ದಿಷ್ಟ ಮಾಡ್ಯೂಲ್ಗಳನ್ನ ತಯಾರಿಸಿದೆ. ಹೀಗೆ ಇನ್ನೂ ಹಲವಾರು ಸೌಲಭ್ಯಗಳನ್ನ ಸಿಡ್ಯಾಕ್ ಬೆಂಗಳೂರು ನೀಡಲಿದೆ. ನಿಮ್ಮ ಅವಶ್ಯಕತೆಗಳನ್ನ ಅರ್ಥ ಮಾಡಿಕೊಳ್ಳಲು ಹಾಗೂ ಸಿಡ್ಯಾಕ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳು, ಆವಿಷ್ಕಾರಗಳು, ಹೊಸ ತಂತ್ರಜ್ಞಾನಗಳನ್ನ ನಿಮಗೆ ತಿಳಿಸೋದಿಕ್ಕೆ ನಿರ್ಧರಿಸಿ ಈ ಕಾರ್ಯಕ್ರಮ ಸರಣಿಯನ್ನ ನಿಮಗಾಗಿ ತಂದಿದೆ ಸಿಡ್ಯಾಕ್ ಬೆಂಗಳೂರು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ

0: 505-55639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಏನೆಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನೆಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕೇಳಿ, ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು, ಸಮಯ 7:34. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.
1: ಇನ್ನು ಮುಂದೆ 7:35 ವಾರ್ತೆಗಳನ್ನು ಕೇಳುವಿರಿ.

ಕೇಳುವರೆ, ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ, ವಿಷಯ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ ಪ್ರಸಾರವಾಗಲಿದೆ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್. 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 5 ದೇಶಗಳ ಅಧಿಕೃತ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ರಾತ್ರಿ ಇಟಲಿಯ ರಾಜಧಾನಿ ರೋಮ್ಗೆ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಇಟಲಿಯ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಟೋನಿಯೋ ತಾಜಾನಿ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಈ ಮಾತುಕತೆಯು ಮುಖ್ಯವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಐಎಂಇಸಿ ಯೋಜನೆಗೆ ವೇಗ ನೀಡುವುದರ ಮೇಲೆ ಕೇಂದ್ರೀಕೃತವಾಗಿರಲಿದ್ದು, ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-2029 ಪ್ರಗತಿಯ ಪರಾಮರ್ಶೆಯೂ ಕೂಡ ನಡೆಯಲಿದೆ. ಜೊತೆಗೆ ರೋಮ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒನ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿರುವ ಪ್ರಧಾನಿ ಜಾಗತಿಕ ಆಹಾರ ಭದ್ರತೆಯ ಕುರಿತು ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಇಟಲಿಗೆ ಆಗಮಿಸುವ ಮುನ್ನ ನಾರ್ವೆಯ ರಾಜಧಾನಿ ಓಸ್ಲೋದಲ್ಲಿ ನಡೆದಂತಹ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ನಾರ್ಡಿಕ್ ದೇಶಗಳಾದಂತಹ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ತಮ್ಮ ದ್ವಿಪಕ್ಷೀಯ ಬಾಂಧವ್ಯವನ್ನು ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕಾರ್ಯತಂತ್ರದ ಪಾಲುದಾರಿಕೆಗೆ ಉನ್ನತೀಕರಿಸಿವೆ. ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕಳೆದ 1 ದಶಕದಲ್ಲಿ ಭಾರತದಲ್ಲಿ ನಾರ್ಡಿಕ್ ದೇಶಗಳ ಹೂಡಿಕೆಯು 200% ಹೆಚ್ಚಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಇದೇ 23ರಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ಪ್ರಕಟಿಸಿದೆ. ಮಾರ್ಕೋ ರುಬಿಯೋ ಅವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದೆ. ತಮ್ಮ ಈ ಪ್ರವಾಸದ ಅವಧಿಯಲ್ಲಿ ಅವರು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಭಾರತದ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಯಲಿರುವಂತಹ ಸಭೆಗಳಲ್ಲಿ ಕಾರ್ಯದರ್ಶಿ ರುಬಿಯೋ ಅವರು ಇಂಧನ, ಭದ್ರತೆ, ವ್ಯಾಪಾರ ಮತ್ತು ರಕ್ಷಣಾ ಸಹಕಾರದ ಕುರಿತು ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಪಿಕೋಟ್ ತಿಳಿಸಿದ್ದಾರೆ. ಮಾರ್ಕೋ ರುಬಿಯೋ ಅವರ ಈ ಪ್ರವಾಸದ ಪ್ರಮುಖ ಭಾಗವಾಗಿ ನವದೆಹಲಿಯಲ್ಲಿ ಇದೇ 26ರಂದು ನಡೆಯಲಿರುವಂತಹ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ನವದೆಹಲಿಯಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಖಚಿತಪಡಿಸಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನಿ ವಾಂಗ್ ಮತ್ತು ಜಪಾನ್ ವಿದೇಶಾಂಗ ಸಚಿವ ಮೊಟೇಗಿ ತೋಶಿಮಿತ್ಸು ಭಾಗಿಯಾಗಲಿದ್ದಾರೆ. ಈ ಫಾರ್ಮಸಿಗಳ ಮೂಲಕ ನಿಯಮ ಬಾಹಿರವಾಗಿ

0: ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಇಂದು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಇದರಿಂದಾಗಿ ದೇಶದ ಸುಮಾರು 12.4 ಲಕ್ಷ ಖಾಸಗಿ ಔಷಧಿ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದ್ದು ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಆನ್ಲೈನ್ ಫಾರ್ಮಸಿಗಳು ವೈದ್ಯರ ಚೀಟಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲ ಮತ್ತು ಮಾದಕ ದ್ರವ್ಯಗಳು ಹಾಗೂ ಶೆಡ್ಯೂಲ್ಡ್ ಹೆಚ್ ಔಷಧಿಗಳನ್ನು ಸುಲಭವಾಗಿ ವಿತರಿಸುತ್ತಿವೆ ಎಂದು ಸಂಘಟನೆಗಳು ಆರೋಪ ಮಾಡಿವೆ. ಅಲ್ಲದೆ ಕೊರಿಯರ್ ಮೂಲಕ ತಲುಪಿಸುವಾಗ ಇವುಗಳ ಸಂಗ್ರಹಣ ತಾಪಮಾನದ ನಿಯಮ ಉಲ್ಲಂಘನೆಯಾಗುತ್ತಿದ್ದು ಇದು ರೋಗಿಗಳ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಆದರೆ ರೋಗಿಗಳಿಗೆ ತೊಂದರೆಯಾಗದಂತೆ ತಡೆಯಲು ದೇಶದ ಎಲ್ಲ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಮತ್ತು ಡಿಜಿಟಲ್ ಆರೋಗ್ಯ ಆವಿಷ್ಕಾರಕ್ಕೆ ಭಾರತ ಹೊಂದಿರುವಂತಹ ಬದ್ದತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರುಚ್ಚರಿಸಿದ್ದಾರೆ. ಜಿನೀವಾದಲ್ಲಿ ನಡೆಯುತ್ತಿರುವಂತಹ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ದೇಶಾದ್ಯಂತ 1.85 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಸ್ಥಾಪಿಸಿ ತಳಮಟ್ಟದಲ್ಲಿ ಉಚಿತ ಪ್ರಾಥಮಿಕ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ 88 ಕೋಟಿಗೂ ಹೆಚ್ಚು ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತುಗಳನ್ನು ಸೃಜಿಸಲಾಗಿದೆ ಎಂದು ಸಚಿವರು ಜಾಗತಿಕ ಸಮುದಾಯಕ್ಕೆ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭೂತಾನ್ ಮತ್ತು ನೇಪಾಳ ದೇಶಗಳ ಆರೋಗ್ಯ ಸಚಿವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜೆಪಿ ನಡ್ಡಾ ಅವರು ಭಾರತದ ನೆರೆಹೊರೆ ಮೊದಲು ಎಂಬ ನೀತಿಯನ್ನು ಪುನರುಚ್ಚರಿಸಿದ್ದಾರೆ. ಭೂತಾನ್ನಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವ ಸಾಧ್ಯತೆ ಮತ್ತು ಟೆಲಿಮೆಡಿಸಿನ್ ಸೇರಿದಂತೆ ಡಿಜಿಟಲ್ ಆರೋಗ್ಯದ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳುವ ಕುರಿತು ಅವರು ಸಮಾಲೋಚನೆ ನಡೆಸಿದ್ದಾರೆ. ಇಂಡಿಯಾ ಸಂಸ್ಥೆಯ ಬೋಯಿಂಗ್ 787-8 ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ಗಳ ತಪಾಸಣೆ ನಡೆಸುವಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ನೀಡಿದೆ. ಈ ತಪಾಸಣೆಯನ್ನು ಡಿಜಿಸಿಎ ಅಧಿಕಾರಿಗಳ ಸಮ್ಮುಖದಲ್ಲೇ ವಿಮಾನದ ಮೂಲ ಉಪಕರಣ ತಯಾರಕರ ಸಂಸ್ಥೆ ಒಇಎಂನಲ್ಲಿ ನಡೆಸಬೇಕು ಎಂದು ಸೂಚನೆ ನೀಡಲಾಗಿದೆ. ಡಿಜಿಸಿಎ ನೀಡಿರುವಂತಹ ಮಾಹಿತಿಯ ಪ್ರಕಾರ ಏರ್ ಇಂಡಿಯಾದ ವಿಟಿ ಎಎನ್ಎಕ್ಸ್ ನೋಂದಣಿ ಸಂಖ್ಯೆಯ ಬೋಯಿಂಗ್ 787-8 ವಿಮಾನವು ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ AIC-132 ವಿಮಾನಯಾನ ಕೈಗೊಂಡಂತಹ ಸಂದರ್ಭದಲ್ಲಿ ನಂತರ ಇದೇ ಫೆಬ್ರವರಿ 2ರಂದು ತಾಂತ್ರಿಕ ಕಾರಣಗಳಿಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಹಿಳೆಯರ ಸಾಮಾಜಿಕ ಆರ್ಥಿಕ ಉನ್ನತಿಗಾಗಿ 3,000 ರೂಪಾಯಿಗಳ ಖಚಿತವಾದ ಮಾಸಿಕ ಆರ್ಥಿಕ ಸಹಾಯವನ್ನು ಒದಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರಿಚಯಿಸಿದ ಈ ಯೋಜನೆ ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಈ ಯೋಜನೆಯ ಅಡಿಯಲ್ಲಿ ಹಣಕಾಸಿನ ಸಹಾಯವನ್ನು ನೇರ ಪ್ರಯೋಜನ ವರ್ಗಾವಣೆ ಅಥವಾ ಡಿಬಿಟಿ ಮೂಲಕ ಅರ್ಹ ಫಲಾನುಭವಿಗಳ ಆಧಾರ್ ಜೋಡಣೆಯಾಗಿರುವಂತಹ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ. ಈ ಯೋಜನೆಗೆ ಒಳಪಡಲು ಮಹಿಳೆಯರು 25-60 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕು. ಆದಾಯ ತೆರಿಗೆ ಪಾವತಿಸದೇ ಇರುವಂತಹ ಮತ್ತು ಯಾವುದೇ ಶಾಶ್ವತ ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರದು ಅಥವಾ ರಾಜ್ಯ ಕೇಂದ್ರ ಶಾಸನಬದ್ಧ ಪಂಚಾಯತ್ ಪುರಸಭೆ ಸ್ಥಳೀಯ ಸಂಸ್ಥೆಗಳು ಅಥವಾ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಂದ ಅನಿಯಮಿತ ವೇತನ ಅಥವಾ ಪಿಂಚಣಿ ಪಡೆಯಬಾರದು. ಹೊಸ ಆದೇಶದ ಪ್ರಕಾರ ಲಕ್ಷ್ಮೀ ಭಂಡಾರ್ ಯೋಜನೆಯ ಅಸ್ತಿತ್ವದಲ್ಲಿರುವಂತಹ ಎಲ್ಲ ಫಲಾನುಭವಿಗಳು ಅನ್ನಪೂರ್ಣ ಯೋಜನೆಗೆ ಒಳಗೊಳ್ಳಲಿದ್ದಾರೆ. ಇದೇ 25-6 ಗೋವಾದ ಮಡಗಾಂವ್ನ ಪಂಡಿತ್ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಫುಟ್ಬಾಲ್ ಪಂದ್ಯಾವಳಿಗೆ ಭಾರತದ 26 ಸದಸ್ಯರ ಪ್ರಾಥಮಿಕ ತಂಡವನ್ನು ಮುಖ್ಯ ತರಬೇತುದಾರ ಕ್ರಿಸ್ಟಿನ್ ಛೇತ್ರಿ ಪ್ರಕಟಿಸಿದ್ದಾರೆ. ಪಂದ್ಯಾವಳಿ ಆರಂಭಕ್ಕೂ ಮುನ್ನ 23 ಆಟಗಾರ್ತಿಯರ ಅಂತಿಮ ತಂಡವನ್ನು ಘೋಷಣೆ ಮಾಡಲಾಗುವುದು. ಪಂದ್ಯಾವಳಿಯ ಬಿ ಗುಂಪಿನಲ್ಲಿರುವಂತಹ ಭಾರತ ತಂಡವು ಇದೇ 25ರ ಉದ್ಘಾಟನಾ ದಿನದಂದು ಮಾಲ್ಡೀವ್ಸ್ ವಿರುದ್ದ ಆಡುವ ಮೂಲಕ ತನ್ನ ಅಭಿಯಾನ ಆರಂಭ ಮಾಡಲಿದ್ದು ಇದೇ 31ರಂದು ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಎ ಗುಂಪಿನಲ್ಲಿ ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್ ತಂಡಗಳು ಸ್ಥಾನ ಪಡೆದಿವೆ. ಎರಡೂ ಗುಂಪುಗಳಿಂದ ಅಗ್ರ 2 ತಂಡಗಳು ಜೂನ್ 3ರಂದು ನಡೆಯಲಿರುವಂತಹ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯಲಿದ್ದು ಜೂನ್ 6ರಂದು ಪ್ರಶಸ್ತಿಗಾಗಿ ಅಂತಿಮ ಹಣಾಹಣಿ ನಡೆಯಲಿದೆ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯವನ್ನು ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಶ್ಲಾಘಿಸಿದ್ದಾರೆ. ಹಾಕಿ ಆಟಗಾರರ ದೈಹಿಕ

0: ದೈಹಿಕ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಕ್ರಿಕೆಟಿಗರು ಶೇಕಡ 15% ಫಿಟ್ನೆಸ್ ಹೊಂದಿಲ್ಲ ಎಂದು ಹೇಳಿದ್ದಾರೆ. ನಿನ್ನೆ ನಡೆದಂತಹ ಆರ್ಸಿಬಿ ಇನ್ನೋವೇಷನ್ ಲ್ಯಾಬ್ ಇಂಡಿಯನ್ ಸ್ಪೋರ್ಟ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕ್ರಿಕೆಟ್ಗೆ ಸಿಗುವಂತಹ ಅತಿಯಾದ ಗಮನದಿಂದಾಗಿ ಇತರ ಕ್ರೀಡೆಗಳನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊಹ್ಲಿ ಅವರ ಈ ಹೇಳಿಕೆಯನ್ನು ಹಾಕಿ ಇಂಡಿಯಾ ಮತ್ತು ಭಾರತ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಸೇರಿದಂತೆ ಪ್ರಮುಖ ಆಟಗಾರರು ಸ್ವಾಗತಿಸಿದ್ದಾರೆ. ಈ ಮಾತುಗಳು ಕೇವಲ ಪ್ರಶಂಸೆಯಲ್ಲ, ಬದಲಿಗೆ ಆಧುನಿಕ ಹಾಕಿಗೆ ಅಗತ್ಯವಿರುವಂತಹ ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಸಿಕ್ಕ ದೊಡ್ಡ ಮನ್ನಣೆಯಾಗಿದೆ ಎಂದು ಹಾಕಿ ವಲಯ ಹರ್ಷ ವ್ಯಕ್ತಪಡಿಸಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ.
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಪ್ಲಾಟ್ಫಾರ್ಮ್ ನಂಬರ್ 2 ಚಲನೆ ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಗೆ ಯಾತ್ರಿ.
6: ನಾನೆಲ್ಲಿದ್ದೀನಿ?
7: ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
8: ಬುದ್ಧಿ ಚಾರ್ಜ್ ಮಾಡೋ.
9: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ. ಪಬ್ಲಿಕ್
8: ನೋಡಿದ್ಯಾ
7: ಅಪ್ಪ? 1 ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
9: ಈಗೇನ್ ಮಾಡ್ತೀಯಾ?
7: ಫ್ರೀ ವೈಫೈ ಇದೆಯಲ್ಲ.
8: ಪೆದ್ದು ಸುಧಾರಿಸ್ಕೋ.
9: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
7: ಅಂದ್ರೆ ಫ್ರಾಡ್ ಗೆ ಮಾಡಿ. ಬಾಯ್ ಬಾಯ್.
9: RBI ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
1: ಮೊದಲಿಗೆ ಕೇಳಿ ಕೃಷ್ಣ ಚಿತ್ರಕ್ಕಾಗಿ ಉದಿತ್ ನಾರಾಯಣ್, ಸುಮಾ ಶಾಸ್ತ್ರಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ.

ಪಿಬಿ ಶ್ರೀನಿವಾಸ್ ಮತ್ತು ಕೆಜೆ ಯೇಸುದಾಸ್ ಹಾಡಿರುವ ಸುವರ್ಣ ಭೂಮಿ ಚಿತ್ರದ ಗೀತೆ, ಕು ರಾ ಸೀತಾರಾಮ ಶಾಸ್ತ್ರಿಯವರ ರಚನೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಭಾಗ್ಯವಂತರು ಚಿತ್ರಕ್ಕಾಗಿ ಎಸ್ ಜಾನಕಿ, ಪಿಬಿ ಶ್ರೀನಿವಾಸ್ ಹಾಗೂ ಇಂದು ಹಾಡಿರುವ ಗೀತೆ. ಗೀತರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: from June 1st. Joint Parliamentary Committee on One Nation, One Election says simultaneous Lok Sabha and Assembly elections can save nearly 7 lakh crore rupees and increase India's GDP growth by 1.6%. DGCA orders further inspection of fuel control switch of an Air India Boeing 787-8 aircraft following technical snag earlier this year. And in IPL cricket, Rajasthan Royals beat Lucknow Super Giants by 7 wickets in Jaipur. And with that, we end the morning news. Have a nice day.
1: ಆಕಾಶವಾಣಿ ಮಂಗಳೂರು. ಕಾವ್ಯಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡ್ಯಡ್ಕ ಈಶ್ವರ ಭಟ್. ಇದೀಗ ಕೇಳಿ ಕಾವ್ಯಯಾನದ 58ನೇ ಹೆಜ್ಜೆ.

ಹಿಂದೆ ರಾವಣನು ಬಂಧಿಯಾದಂತಹ ಸಂದರ್ಭದಲ್ಲಿ ವಾಲಿಯಲ್ಲಿ ಬೇಡಿದಂತಹ ರಾವಣ ವಾಲಿಯ ಸಖ್ಯವನ್ನು ಮಾಡಿಕೊಂಡು ಅಲ್ಲಿಂದ ಬಿಡುಗಡೆ ಹೊಂದುತ್ತಾನೆ. ಹಾಗಾಗಿ ಇಬ್ಬರೂ ಕೂಡ ಮಹಾಬಲವಂತರು, ಅವರನ್ನು ಗೆಲ್ಲುವ ಬಗ್ಗೆ ಹೇಗೆ ಎಂಬುದನ್ನು ಚಿಂತಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ಸುಗ್ರೀವ ದಿವಾಕರ ತನಯ, ಸೂರ್ಯನ ಮಗನಾದಂತಹ ಸುಗ್ರೀವ, ರಾಮ ಸೂರ್ಯ ವಂಶದವನು, ಸುಗ್ರೀವನಲ್ಲಿ ಹನುಮಂತ ಹೇಳ್ತಾನೆ, ನಿನ್ನಯ ಛಲವು ಫಲಿಸಿತು, ಇಷ್ಟು ವರ್ಷಗಳ ಕಾಲ ವಾಲಿಗೆ ಹೆದರಿ ನೀನು ಪ್ರಪಂಚವನ್ನೆಲ್ಲ ಸುತ್ತಿದಂತಹ ಆ ಕಷ್ಟವನ್ನು ಇನ್ನು ನೀನು ಸಹಿಸಿಕೊಳ್ಳಬೇಕಾಗಿಲ್ಲ, ನಿನ್ನನ್ನು ಸಲಹುವುದಕ್ಕಾಗಿಯೇ ಚೆಲುವ ರೂಪದಿಂದ ನೀಲಮೇಘಶ್ಯಾಮನಾದಂತಹ ರಾಮಚಂದ್ರ ಬಂದಿದ್ದಾನೆ, ನಿನ್ನ ವಾಲಿಯನ್ನು ಕೊಂದುಕೊಡುವಂತಹ ಪರಾಕ್ರಮ ಅವನಿಗಿದೆ, ಆದ್ದರಿಂದ ನೀನಿನ್ನೂ ಚಿಂತೆ ಪಡಬೇಕಾಗಿಲ್ಲ ಎಂದು ಕೇಳಿದಾಗ ಸಂತೋಷದಿಂದ, ಹಿಂದೇನಾದರೂ ಈ ವನಪ್ರದೇಶದಲ್ಲಿ ವಿಶೇಷ ಸಂಗತಿಗಳೇನಾದರೂ ನಡೆದಿವೆಯೇ ಎಂದು ರಾಮ ಕೇಳಿದಂತಹ ಸಂದರ್ಭದಲ್ಲಿ ಸುಗ್ರೀವ ಒಂದು ತುಡಿಗೆಯ ಗಂಟು, ಆಭರಣಗಳ ಗಂಟು, ಅದು ಆಗಸ ಮಾರ್ಗದಿಂದ ಕೆಳಗೆ ಬಿದ್ದಂತಹ ಆಭರಣಗಳ ಗಂಟನ್ನು ತಲೆಯಲ್ಲಿ ಹೊತ್ತುಕೊಂಡು ಋಷ್ಯಮೂಕವನ್ನು ಇಳಿದಂತಹ ಸುಗ್ರೀವ ರಾಮಚಂದ್ರ ಮನೆಗೆ ಕಾಣಿಕೆಗಾಗಿ ತಂದಿಡುತ್ತಾನೆ. ರಾಮನ ಪಾದಗಳಲ್ಲಿ ಅದನ್ನು ಸಮರ್ಪಿಸಿ, ಇದು ರಕ್ಕಸ ಸೀತೆಯನ್ನು ಕದ್ದೊಯ್ಯುವಂತಹ ಸಂದರ್ಭದಲ್ಲಿ ಬಹುಶಃ ಆ ದೇವಿಯೇ ಉಟ್ಟಂತಹ ಆಭರಣಗಳು ಇರಬೇಕು, ಅದನ್ನು ನೀವು ಸ್ವೀಕರಿಸಬೇಕು ಅಂತೇಳಿ ರಾಮನ ಪಾದಕ್ಕೆ ಸುಗ್ರೀವ ಮಣಿಯುತ್ತಾನೆ. ತುಡಿಗೆಯನ್ನು ಕಾಣಿಕೆಯ ನಿತ್ತರೆ,

ಸುಗ್ರೀವ ಕೊಟ್ಟಂತಹ ಆಭರಣದ ಗಂಟನ್ನು ಬಿಚ್ಚಿ ನೋಡಿದಾಗ ರಾಮ ದುಃಖಿತನಾಗುತ್ತಾನೆ. ಇದು ಸೀತೆಯೇ ಧರಿಸಿಕೊಂಡಂತಹ ಆಭರಣಗಳು ಎಂಬ ವಿಚಾರ ರಾಮನಿಗೆ ತಿಳಿದು ಹೋಗುತ್ತದೆ. ಲಕ್ಷ್ಮಣನೂ ಗುರುತಿಸುತ್ತಾನೆ, ಅಯ್ಯೋ ಶಿವನೇ, ನಾನು ಪುಡವಿಪತಿಯಾಗಿದ್ದುಕೊಂಡು ನನ್ನ ಮಡದಿಯಾದಂತಹ ಸೀತೆಯನ್ನು ಅಗಲಿದೆನಲ್ಲ, ಅವಳನ್ನು ಕಳ್ಕೊಳ್ಳಬೇಕಾಯಿತಲ್ಲ ಎಂದು ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ಸುಗ್ರೀವ ರಾಮನಿಗೆ ಸಮಾಧಾನದ ಮಾತುಗಳನ್ನು ಹೇಳುತ್ತಾನೆ. ಪುಡವಿಪತಿಯೇ, ನೋಯದಿರು, ನೀನು ದುಃಖಿಸುವುದು ಅವಶ್ಯಕತೆ ಇಲ್ಲ. ಯಾಕೆ, ವಾಲಿಯನ್ನು ನೀನು ಕೆಡಹಿ ಕೊಟ್ಟೆ ಅಂತೇಳಿ ಆದರೆ, ನನ್ನ ಅಣ್ಣ ನನ್ನ ವೈರಿಯಾದಂತಹ ವಾಲಿಯನ್ನು ನೀನು ಕೊಂದುಕೊಟ್ಟೆ ಅಂತೇಳಿ ಆದರೆ ನಾನು ನಿನ್ನ ಸೇವಕನಾಗುತ್ತೇನೆ. ವಾಲಿಯನ್ನು ಕೊಂದರೆ ರಾಮನ ಸೇವೆಯನ್ನು ತಾನು ಮಾಡುತ್ತೇನೆ ಎಂದು ಹೇಳಿದರೂ ಸುಗ್ರೀವನಿಗೆ ವಾಲಿಯನ್ನು ರಾಮ ಕೊಲ್ತಾನೆಯೇ ಎಂಬಂತಹ ಒಂದು ಅನುಮಾನ ಬರುತ್ತದೆ. ಯಾಕಂದರೆ ಮಹಾಪರಾಕ್ರಮಿ ವಾಲಿ, ಸಮುದ್ರ ಮಥನವನ್ನು ತಾನೊಬ್ಬನೇ ನಡೆಸಿದವನು. ಹಾಗಾಗಿ ರಾಮಚಂದ್ರ, ಒಂದು ಪರೀಕ್ಷೆ ಇದೆ, ನಿನ್ನ ಪರಾಕ್ರಮದ ಬಗ್ಗೆ ಅಪನಂಬಿಕೆ ಅಂತೇಳಿ ತಿಳಿಯಬಾರದು. ಆದರೆ ವಾಲಿಯ ಮರಣಕ್ಕೆ, ವಾಲಿಯನ್ನು ಕೊಲ್ಲುವಂತಹ ವಿಚಾರದಲ್ಲಿ ನಾನು ನಂಬಿಕೆ ಇರಿಸಬೇಕು ಅಂತೇಳಿ ಆದರೆ ನೀನೊಂದು ಪರೀಕ್ಷೆಯನ್ನು ನಡೆಸಬೇಕು. ಏನು ನಡೆಸಬೇಕು? ನನ್ನ ಪರಾಕ್ರಮದಲ್ಲಿ ಅಪನಂಬಿಕೆಯೇ? ಏನು ಮಾಡಬೇಕು?

ತನ್ನ ಪರಾಕ್ರಮದ ಮೇಲೆ ಅಪನಂಬಿಕೆಯನ್ನು ವ್ಯಕ್ತಪಡಿಸಿದಂತಹ ಸುಗ್ರೀವನಲ್ಲಿ ಸಿಟ್ಟಿನಿಂದ ರಾಮ ಹೇಳ್ತಾನೆ, ನನ್ನ ಪರಾಕ್ರಮದ ಬಗ್ಗೆ ನಿನಗೆ ಸಂಶಯ ಉಂಟೆ, ಏನು ಮಾಡಬೇಕು? ಕೈಲಾಸಗಿರಿಯನ್ನೇ ಮಗುಚಿ ಹಾಕಬೇಕೆ? ಅಥವಾ ಆಗಸದಲ್ಲಿ ಬೆಳಗುತ್ತಿರುವಂತಹ ಸೂರ್ಯನನ್ನೇ ಹಿಡಿದು ತರಬೇಕೆ? ಅಲ್ಲ, ಮದಗಜದ ದಾಡೆಯನ್ನೇ ಮುರಿಯಬೇಕೆ? ಯಾವ ಪರೀಕ್ಷೆಯನ್ನು ನಾನು ಎದುರಿಸಬೇಕು ಎಂದು ಸಿಟ್ಟಿನಲ್ಲಿ ರಾಮ ಕೇಳಿದಂತಹ ಸಂದರ್ಭದಲ್ಲಿ, ಅದೆಲ್ಲ ಯಾವುದೂ ಬೇಡ, ಅಷ್ಟೆಲ್ಲ ನಮಗ್ಯಾಕೆ, ನಮಗೆ ಬೇಕಾದ್ದು ವಾಲಿಯನ್ನು ಕೊಂದುಕೊಡುವ ವಿಚಾರ ಮಾತ್ರ. ಅದಕ್ಕಾಗಿ ವಾಲಿಯ ಪರಾಕ್ರಮ ಏನು, ಎಷ್ಟು ಎಂಬುದರ ಬಗ್ಗೆ ಒಂದು ಪ್ರಕರಣವನ್ನು ನಾನು ನೆನಪಿಸ್ತೇನೆ. ದುಂದುಭಿಯ ಅಟ್ಟೆ, ಮಹಿಷರೂಪದಿಂದ ಬಂದಂತಹ ದುಂದುಭಿಯನ್ನು ಕೊಂದಂತಹ ಸಂದರ್ಭದಲ್ಲಿ ತೆಗೆದು ಬಿಸುಟಂತಹ ದುಂದುಭಿಯ ಅಟ್ಟೆ ಈಗಲೂ ಅಲ್ಲೇ ಇದೆ. ಆ ದುಂದುಭಿಯ ಎಲುಬಿನ ಹಂದರವನ್ನು ಇಲ್ಲಿಂದ ಯೋಜನಾಂತರಕ್ಕೆ ನೀನು ಬಿಸುಟೆ ಅಂತೇಳಿ ಆದರೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಬರುತ್ತದೆ. ಅಂದರೆ ವಾಲಿ ಅಷ್ಟೂ ಪರಾಕ್ರಮವಂತ, ಹಾಗಾಗಿ ನಿನ್ನ ಮೇಲೆ ಅಪನಂಬಿಕೆ ಅಂತೇಳಿ ಅಲ್ಲ, ಆದರೆ ನಮ್ಮ ಜಾಗ್ರತೆ ನಾವು ಮಾಡಿಕೊಳ್ಳಬೇಕು. ವೃಥ ವಾಲಿಯನ್ನು ಎದುರು ಹಾಕಿಕೊಳ್ಳುವಂತಹ ಸಂಕಷ್ಟಕ್ಕೆ ನಾವು ಸಿಲುಕಬಾರದು ಎಂದು ಕೇಳಿದಾಗ ರಾಮನೇನು ಮಾಡ್ತಾನೆ, ಅಟ್ಟೆಯನು

ರಕ್ಕಸನ ಎಲುಬಿನ ಹಂದರ, ಮಾಂಸ ಮಜ್ಜೆಗಳೆಲ್ಲ ಕರಗಿ ಹೋಗಿ ಎಲುಬಿನ ಹಂದರ ಮಾತ್ರ ಉಳಿದದ್ದು. ಸತ್ತ ರಕ್ಕಸನ ಎಲುಬಿನ ಹಂದರವನ್ನು ಕೈಯಲ್ಲಿ ಮುಟ್ಟಲಾಗದು. ಅದಕ್ಕೇನು ಮಾಡೋಣ? ಬಿಲ್ಲ ತುದಿಯಿಂದಲೇ ಇದನ್ನು ನೆಗಹಿ ಬಿಸುಡೋಣ. ಅಟ್ಟೆಯನು ಧನುಕೊಪ್ಪಿನಲ್ಲಿ ಮಿಡಿದಿಟ್ಟರೆ ಬಿಲ್ಲಿನ ತುದಿಯಿಂದ ಅದನ್ನು ಮೀಟಿ ಬಿಸುಟಾಗ ಯೋಜನಾಂತರಕ್ಕೆ ಅದು ಹಾರಿಹೋಯ್ತಂತೆ. ಆಮೇಲೆ ಸುಗ್ರೀವನಿಗೆ ಸಂತೋಷವಾಯಿತು. ಆದರೂ ಅವನ ಪರೀಕ್ಷಕ ಬುದ್ಧಿ ಇನ್ನೂ ಮುಗಿದಿಲ್ಲ. ಇನ್ನೊಂದು ವಿಚಾರವನ್ನು ಮುಂದೆ ತರ್ತಾನೆ. ಅತಿಗಳದ ಸುಗ್ರೀವ ಅಂದರೆ ಒಳ್ಳೆಯ ಮಾತುಗಾರ, ಒಳ್ಳೆಯ ಕಂಠ. ಸಾಮಾನ್ಯವಾಗಿ ವಾಲಿಯ ತಮ್ಮನಾಗಿ ತಾನು ಪಟ್ಟಂತಹ ಪಾಡನ್ನು ನೆನಪಿಸಿಕೊಂಡು ಇನ್ನೂ ಅಂತಹ ಸಂಕಷ್ಟಕ್ಕೆ ಈಡಾಗುವಂತಹ ಸ್ಥಿತಿ ತನಗೆ ಬರಬಾರದು ಎಂಬ ಕಾರಣಕ್ಕಾಗಿ ಏಳು ತಾಳ ವೃಕ್ಷಗಳನ್ನು ಸರಳೊಂದರಲ್ಲಿ ಕೆಡೆದರೆ ವಾಲಿಗೆ ಅದು ಸರಿಸಮ, ವಾಲಿಯ ಪರಾಕ್ರಮಕ್ಕೆ ಸಮನಾಗಿರ್ತದೆ ಅಂತೇಳಿ ಸುಗ್ರೀವ ಒಂದು ಸವಾಲನ್ನು ರಾಮನ ಮುಂಭಾಗದಲ್ಲಿ ತಂದಿಟ್ಟ. ಅಂದರೆ ಸುಗ್ರೀವ ಎಷ್ಟು ಕಷ್ಟಪಟ್ಟಿದ್ದಾನೆ, ವಾಲಿಯಿಂದ ಎಷ್ಟು ಸಂಕಟವನ್ನು ಅನುಭವಿಸಿದ್ದಾನೆ ಎಂಬುದನ್ನು ತಿಳಿದಂತಹ ರಾಮ ಇದಕ್ಕೆ ಸಂಪೂರ್ಣವಾದಂತಹ ಪರಿಹಾರವನ್ನು ತಾನು ಕೊಡಬೇಕು ಎಂದು ತಿಳಿದವನು ಈ ತಾಳೆಯ ಮರಗಳ ಗುಟ್ಟೇನು, ಇದು ಹೇಗೆ ಬೆಳೆದಿದೆ ಎಂಬುದರನ್ನು ಯೋಚಿಸಿ ಅದಕ್ಕೆ ಸಂಪೂರ್ಣವಾಗಿ ಇತಿರ್ಷಿ ಹಾಡಬೇಕು ಎಂದು ಬಗೆದಂತಹ ರಾಮ ಏನು ಮಾಡಬೇಕು ಎಂಬುದರ ಬಗ್ಗೆ ಆಲೋಚನೆ ಮಾಡ್ತಾನೆ. ಮುಂದೇನು ಎಂಬುದನ್ನು ತಾಳವೃಕ್ಷಗಳ ಕಥೆ ಏನಾಯಿತು ಅಂತೇಳಿ ಇನ್ನು ಮುಂದಿನ ಕಂತಿನಲ್ಲಿ ನಾವು ನೋಡೋಣ.

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 58ನೇ ಹೆಜ್ಜೆ ಪ್ರಸಾರವಾಯಿತು.

ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡ್ಯಡ್ಕ ಈಶ್ವರ ಭಟ್. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಆಕಾಶವಾಣಿ ಮಂಗಳೂರು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಡೆಲ್ಲಿ ಸಿಕ್ಸ್ ಚಿತ್ರಕ್ಕಾಗಿ ಮೋಹಿತ್ ಚೌಹಾಣ್ ಹಾಡಿರುವ ಗೀತೆ. ಪ್ರಸೂನ್ ಜೋಶಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಎ ಆರ್ ರೆಹಮಾನ್.

ಕೈಲಾಶ್ ಖೇರ್, ರಿಚಾ ಶರ್ಮಾ ಮತ್ತು ಸಲೀಂ ಮರ್ಚೆಂಟ್ ಹಾಡಿರುವ ಆಜಾ ನಚ್ಲೆ ಚಿತ್ರದ ಗೀತೆ. ಗೀತರಚನೆ ಜಯದೀಪ್ ಸಹ್ನಿ, ಸಂಗೀತ ಸಲೀಂ ಸುಲೈಮಾನ್.

ರೆಡಿ ಚಿತ್ರಕ್ಕಾಗಿ ರಾಹತ್ ಫತೇ ಅಲಿ ಖಾನ್ ಮತ್ತು ತುಲ್ಸಿ ಕುಮಾರ್ ಹಾಡಿರುವ ಗೀತೆ. ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಪ್ರೀತಮ್.

ಜ್ಯೋತಿಕಾ ತಂಗ್ರಿ ಕೀರ್ತಿ ಸಗಾಟಿಯಾ ಹಾಡಿರುವ ಪರಮಾಣು ಚಿತ್ರದ ಗೀತೆ, ವಾಯು ಅವರ ಸಾಹಿತ್ಯಕ್ಕೆ ಸಂಗೀತ ಸಚಿನ್ ಜಿಗರ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸುಗಮ ಸಂಗೀತ, ವೃಂದಗಾನದಲ್ಲಿ ಭಾವಗೀತೆಗಳು. ಮೊದಲಿಗೆ ಬಿಆರ್ ಲಕ್ಷ್ಮಣರಾವ್ ಅವರ ರಚನೆ ಮಾವಿನ ಚಿಗುರು ಸೇಬಿನ ಹಣ್ಣು.

ವೃಂದಗಾನದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆ ಪಡುವಣ ಕಡಲಿನ ನೀಲಿಯ ಬಣ್ಣ. ಕೆ.ಎಸ್. ನರಸಿಂಹಸ್ವಾಮಿಯವರ ರಚನೆಯಿದು.

ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಹುಡುಗಾಟ ಚಿತ್ರಕ್ಕಾಗಿ ಶಾನ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಜೆಸ್ಸಿ ಗಿಫ್ಟ್.

ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿ ಅನುರಾಧ ಭಟ್ ಅವರೊಂದಿಗೆ ಹಾಡಿರುವ ಭರತನಾಯಕ ಚಿತ್ರದ ಗೀತೆ, ಸಾಹಿತ್ಯ ಚೇತನ್ ಕುಮಾರ್.

0: ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ ಆಕಾಶವಾಣಿ ಮಂಗಳೂರು.
1: ನೆಲ್ಲು, ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ?
2: ಬ್ರೋ, ಇದು ಹರಿದಿದೆ.
1: ಇಲ್ಲಿ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
3: ಬ್ಯಾಂಕ್ ಬ್ರಾಂಚ್ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
2: ವಾವ್, ಹೊಸ ನೋಟ್ ಸಿಗುತ್ತಾ?
1: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ.
0: ಕೆಳಗರೆ ನಯೆ ತರಾನೆ ಕಾರ್ಯಕ್ರಮದ ಮೊದಲ ಗೀತೆ ಸಿದ್ಧಾರ್ಥ ಚಿತ್ರದ್ದು. ಹಾಡಿರುವ ಗಾಯಕರು ಸಚೇತ್ ಟಂಡನ್, ಪರಂಪರಾ ಟಂಡನ್ ಹಾಗೂ ಸಚಿನ್ ಜಿಗರ್. ಸಾಹಿತ್ಯ ಕೌಸರ್ ಮುನೀರ್, ಸಂಗೀತ ಸಚಿನ್ ಜಿಗರ್.

ಜಾಜ್ ಮಾನಕ್ ಮತ್ತು ಜಹ್ರಾ ಹಿಯಸ್ ಖಾನ್ ಹಾಡಿರುವ ಸತ್ಯಮೇವ ಜಯತೆ 2 ಚಿತ್ರದ ಗೀತೆ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ತನಿಷ್ಕ್ ಭಾಗ್ಜಿ ಮತ್ತು ಜಾಜ್ ಮಾನಕ್.

ನಯೇ ತರಾನೇ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಹೌಸ್ಫುಲ್ 5 ಚಿತ್ರದ್ದು. ಹಾಡಿರುವ ಗಾಯಕರು ಮಧುಬಂತಿ ಬಾಗ್ಚಿ ಮತ್ತು ಸುಮಂತೋ ಮುಖರ್ಜಿ, ಸಾಹಿತ್ಯ ಕುಮಾರ್ ಅವರದು.

ವಿಕೆ ವಿದ್ಯಾಕ ಓವಾಲ ವಿಡಿಯೋ ಚಿತ್ರಕ್ಕಾಗಿ ಶಿಲ್ಪಾ ರಾವ್ ಹಾಡಿರೋ ಗೀತೆ, ಗೀತರಚನೆ ಪ್ರಿಯಾ ಸರಯ್ಯ, ಸಂಗೀತ ಸಚಿನ್ ಜಿಗರ್.

ಅರಿಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಕೇಳಿ ಲಾಪಟ ಲೇಡೀಸ್ ಚಿತ್ರದ ಗೀತೆ. ಪ್ರಶಾಂತ್ ಪಾಂಡೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಮ್ ಸಂಪತ್.

ದೇವರ ಪಾರ್ಟ್ ಒನ್ ಚಿತ್ರಕ್ಕಾಗಿ ಶಿಲ್ಪಾ ರಾವ್ ಹಾಡಿರುವ ಗೀತೆ. ಕೌಸರ್ ಮುನೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅನಿರುದ್ಧ ರವಿಚಂದರ್.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ

ಒಂದೆರಡು ಸಾಲು ಜೊತೆಗೆ ನಿಮ್ಮ ಹೆಸರು ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560. ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: उमंग
1: CIET प्रस्तुत करता है
0: उमंग उमंग उमंग उमंग
2: ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು.
3: ಏನೆಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕೇಳಿ, ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
2: ವರ್ತಮಾನ ಕಾಲದಲ್ಲಿ ಈ ಧರಣಿಯನ್ನು ಆಳುವ ನಾನು ಊರ್ವಶಿ ಪುರೂರವನ ಮಗನಾದ ಆಯುರಾಜನಿಂದ ಸ್ವರ್ಭಾನವಿಯಲ್ಲಿ ಜನಿಸಿ ನಹುಶನ ಮಗನಾಗಿ ರಾಜ್ಯಭಾರವನ್ನು ವಹಿಸಿಕೊಂಡಿದ್ದೇನೆ. ಕೈ ಹಿಡಿದಂತ ಪಿತೃದೇವತೆಗಳ ಪುತ್ರಿ, ವಿರಜಯ ಮಧುರ ದಾಂಪತ್ಯದ ಫಲವೋ ಎಂಬಂತೆ ಯತಿ ಯಯಾತಿ ಸಂಯತಿ ಆಯತಿ ಅಯತಿ ಮತ್ತು ಧ್ರುವರೆಂಬ 6 ಮಂದಿ ಗಂಡು ಮಕ್ಕಳನ್ನು ಪಡೆದಿದ್ದೇನೆ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30.
3: ಆಕಾಶವಾಣಿ ಮಂಗಳೂರು. ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್.

ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಇಂದಿನ ಮೊದಲ ಸಂದೇಶವನ್ನು ನೋಡೋಣ. ಶಶಾಂಕ್, ಮೀರಾ, ಅಕ್ಷಯ್ ಮತ್ತು ಅಖಿಲೇಶ್ ಅಶೋಕನಗರ ಮಂಗಳೂರಿನಿಂದ ಸಂದೇಶ ಕಳುಹಿಸಿದ್ದಾರೆ. ಮುಂಗಾರು ಮಳೆ ಚಿತ್ರದ ಕುಣಿದು ಕುಣಿದು ಗೀತೆಗಾಗಿ ಕುಣಿದು ಕುಣಿದು ಬಾರೆ ಈ ಗೀತೆಗಾಗಿ ಕೋರಿಕೆ ಕಳುಹಿಸಿದ್ದಾರೆ. ಇದು ನಮ್ಮ ಇಷ್ಟದ ಗೀತೆ. ಇದರ ಸಂಗೀತ ಮತ್ತು ಸಾಹಿತ್ಯ ತುಂಬ ಚೆನ್ನಾಗಿದೆ. ಇದು ಎವರ್ ಗ್ರೀನ್ ಹಾಡು ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೇಳಿ. ಮುಂಗಾರು ಮಳೆ ಚಿತ್ರಕ್ಕಾಗಿ ಉದಿತ್ ನಾರಾಯಣ್, ಸುನಿಧಿ ಚೌಹಾಣ್ ಹಾಗೂ ಸ್ಟೀಫನ್ ಅವರು ಹಾಡಿರುವ ಗೀತೆ. ಜಯಂತ್ ಕೈಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಕಡಲು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟವೇ. ಕಡಲಿನಲ್ಲಿ ನಡಿಗೆ ಮಾಡಿದಷ್ಟು ಇನ್ನಷ್ಟು ಮುಂದೆ ಸಾಗಬೇಕೆನಿಸುತ್ತದೆ. ಈಗ ಶಾಲಾ ಮಕ್ಕಳಿಗೆ ರಜೆಯ ದಿನಗಳು, ಹಾಗಾಗಿ ಕಡಲ ಪ್ರವಾಸ ಮಾಡುವವರು ತುಂಬ ಹೆಚ್ಚಾಗಿರುತ್ತಾರೆ. ಆದರೆ ಜಾಗರೂಕತೆಯಿಂದ ಇರುವುದು ಅವಶ್ಯಕ ಎಂದು ತಮ್ಮ ಸಂದೇಶದಲ್ಲಿ ಕಾಳಜಿ ತೋರುತ್ತಾ AK-47 ಚಿತ್ರದ ಗೀತೆಗಾಗಿ ಕೋರಿಕೆ ಕಳುಹಿಸಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಿಂದ DC ಗಣೇಶ್ ಆಚಾರ್ಯ. ಕೇಳಿ, ಹಂಸಲೇಖ ಅವರು ರಚಿಸಿ ಸಂಗೀತ ನೀಡಿರುವ AK-47 ಚಿತ್ರದ ಗೀತೆ. ಹಾಡಿದ್ದಾರೆ ಹರಿಹರನ್ ಮತ್ತು ಚಿತ್ರಾ.

ಅಮರ್ ಚಿತ್ರದ ಗೀತೆ ಕೋರಿ ಸಂದೇಶ ಕಳುಹಿಸಿದ್ದಾರೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್. ಕೇಳಿ, ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ ಅಮರ್ ಚಿತ್ರದಿಂದ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಉತ್ತಮ ಹಳ್ಳಿ ಸೊಡಗಿನ ಕಥಾಹಂದರವನ್ನು ಹೊಂದಿರುವ ಅಯೋಗ್ಯ ಚಿತ್ರದ ಹಾಡನ್ನು ನಮಗಾಗಿ ಪ್ರಸಾರ ಮಾಡಿ ಎಂದು ಸಂದೇಶ ಕಳುಹಿಸಿದ್ದಾರೆ. ಬೆಂಗಳೂರಿನಿಂದ ಸಂಜಯ್, ಸ್ವಾತಿ ಹಾಗೂ ಭರತ್. ವಿಜಯಪ್ರಕಾಶ್ ಮತ್ತು ಪಾಲಕ್ ಮುಚ್ಚಲ್ ಅವರ ಧ್ವನಿಗಳಲ್ಲಿ ಕೇಳಿ ಅಯೋಗ್ಯ ಚಿತ್ರದ ಗೀತೆ. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಮಠದ ಸಿರಿಗೆರೆಯ ಶೋಭಾ ನಾಗರಾಜ್, ಸಹನಾ ಆಚಾರ್, ವಿಶಾಲಾಕ್ಷಿ ಮರುಳಯ್ಯ, ವರ್ಷಿತ ಗಣೇಶ್, ಸಾವಿತ್ರ ಮತ್ತು ಸುಮಿತ್ರ ಇವರು ಮೊದಲ ಮಳೆ ಚಿತ್ರದ ಗೀತೆಗಾಗಿ ಸಂದೇಶ ಕಳುಹಿಸಿದ್ದಾರೆ. ಇದು ನಮ್ಮ ಇಷ್ಟದ ಗೀತೆ, ಈ ಗೀತೆ ಕೇಳಲು ನಾವು ಕಾಯುತ್ತಿರುತ್ತೇವೆ ಎಂದು ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೇಳಿ, ನಿಮಗಾಗಿ ಪ್ರಸಾರವಾಗುತ್ತಿದೆ ಮೊದಲ ಮಳೆ ಚಿತ್ರದ ಗೀತೆ. ಸಂತೋಷ್ ನಾಯ್ಕ್ ರಚಿಸಿ ಎ.ಟಿ. ರವೀಶ್ ಸಂಗೀತ ನೀಡಿರುವ ಗೀತೆಗೆ ಧ್ವನಿ ನೀಡಿದ್ದಾರೆ ಅನುರಾಧಾ ಭಟ್.

ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಇದುವರೆಗೆ ಪ್ರಸಾರವಾಯಿತು.

0: ಕೇಳುಗರೆ, ಮುಂದಿನ ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಏನೆಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕೇಳಿ, ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.

ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

ಕೇಳಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಕಾರ್ಯಕ್ರಮ. ಎಲ್ಲರೂ ಊಟಕ್ಕೆ ಕುಳಿತಾಗಿತ್ತು. ಕೆಲವರು ಒಳಗೆ, ಕೆಲವರು ಹೊರಗೆ. ಎಲ್ಲರೂ ಎಂದರೆ ಮನೆಯ ಯಜಮಾನ ಮತ್ತು ಬಂದ ನೆಂಟರಿಗೆ ಹೊರಚಾವಡಿಯಲ್ಲಿ ಮನೆ ಇಟ್ಟು ಎಲೆ ಹಾಕಿದ್ದು ಅದೇ ಮಡುದೋಸೆ. ಮೊದಲಿಗೆ ಎಲೆಗೆ ಎರಡೆರಡು ಬಡಿಸಿ ಮತ್ತೆ ಅನ್ನ ಸಾರು ಬಡಿಸಿದರಾಯಿತೆಂದು ಅಂದುಕೊಂಡದ್ದು. ಉಳಿದವರು ಅಡುಗೆ ಮನೆಯಲ್ಲೇ ಉಣ್ಣುವುದು. ಆಗ ಮನೆ ಎಂದರೆ ಇಬ್ಬರು ಮೂವರ ವಾಸವಲ್ಲ, ಕೂಡು ಕುಟುಂಬ. ಅಮ್ಮ, ಆಕೆಯ ತಮ್ಮಂದಿರು, ಅವರ ಹೆಂಡತಿಯರು, ಮಕ್ಕಳು, ಹೀಗೆ ದೊಡ್ಡ ಸಂಸಾರ. ಹೆಂಗಸರ ಊಟ ಮನೆಯ ಗಂಡಸರ ಊಟ ಆದಮೇಲೆ. ಹೊರಗೆ ಕೂತ ನೆಂಟರನ್ನ ವಿಚಾರಿಸುತ್ತಿದ್ದ ಅಮ್ಮನಿಗೆ ಒಳಗೊಳಗೆ ಪುಕ್ಕು ಪುಕ್ಕು. ಹೆಚ್ಚಿಗೆ ಬೇಕೆಂದು ಕೇಳಿದರೆ ಒಳಗಿದ್ದದ್ದು ಒಂದೇ ದೋಸೆ. ವಿಚಾರಿಸದಿದ್ದರೆ ಹೇಗೆ ಎನ್ನುವ ಗೊಂದಲದಲ್ಲಿರುವಾಗಲೇ ಅಡುಗೆ ಮನೆಯಲ್ಲಿ ಉಣ್ಣಲು ಕೂತ ಶೀಣನ್ನ ಮಣೆ ಸಮೇತ ಹಿಡಿದ ಬಟ್ಟಲಿನೊಂದಿಗೆ ಹೊರಚಾವಡಿಗೆ ಬಂದು ನೆಂಟರ ಬದಿಯಲ್ಲೇ ಕುಳಿತುಕೊಳ್ಳಬೇಕೆ? ಒಳಗಿನಿಂದ, ಏ ಎಲ್ಲಿಗೆ ಹೋಗುತ್ತೀಯಾ? ಒಳಗೆ ಸ್ಥಳವಿಲ್ಲವೇನೋ ನಿನಗೆ? ಹೊರಗೆ ಯಾಕೆ ಹೋಗಬೇಕು ಎಂದು ಕರೆದ ಸದ್ದಿಗೆ ಕಿವಿಗೊಡದಾಗ ಬಂದ ನೆಂಟರು, ಬರಲಿ ಬರಲಿ, ಹುಡುಗ ತಾನೇ, ನನ್ನ ಪಕ್ಕದಲ್ಲಿ ಊಟ ಮಾಡುವ ಬಯಕೆ ಇರಬೇಕು. ಒಳ್ಳೇದಾಯ್ತು, ಇಲ್ಲೇ ಕೂತ್ಕೋ ಮಗನೇ ಎಂದು ಎಡಗೈಯಿಂದ ಬೆನ್ನು ತಟ್ಟಿದ್ದರು. ಅಮ್ಮ ಉಣ್ಣುವಾಗ ವಿಚಾರಿಸಬೇಕಲ್ಲ ಎಂದು ನೆಂಟರಿಗೆ, ನಿಮಗೆ ಸಿಹಿದೋಸೆ ತರಲೆ ಎಂದರು. ಅದೇ ಕ್ಷಣ ಶೀಣನ್ನ ಜೋರಾಗಿ, ಹಾ ದೊಡ್ಡಮ್ಮ, ನನಗೂ ಅದೇ ತನ್ನಿ ಅಂದು ಬಿಡಬೇಕೆ. ನೆಂಟರು ಉಣ್ಣುವುದು ಬಿಟ್ಟು ಅವನಿಗೆ ದೋಸೆಯಂತೆ ಹಾಕಿ ಹಾಕಿ ಎನ್ನುವ ಒಗ್ಗರಣೆ ಬೇರೆ. ಅಮ್ಮನ ಕೈಯ ತಟ್ಟೆಯಲ್ಲಿ ಇರುವುದು ಒಂದೇ ದೋಸೆ. ಗಾಬರಿಯಲ್ಲಿ ನಿಂತಲ್ಲೇ ನಿಂತು ಮರಗಟ್ಟಿ ಹೋದದ್ದು. ಶೀಣನ ಕಣ್ಣುಗಳು ಪಳಪಳನೆ ಹೊಳೆದದ್ದು. ಬಂದ ಅತಿಥಿಗಳು ಸೂಕ್ಷ್ಮ ಅರಿತವರಿರಬೇಕು. ಅವನಿಗೆ ದೋಸೆ ಹಾಕಿ ಅಂದುಬಿಟ್ಟರು. ಅಮ್ಮನಿಗೆ ಉಪಾಯವಿಲ್ಲ, ಬಡಿಸಿದ್ದರು. ಏನೋ ಪುಣ್ಯಕ್ಕೆ ಇನ್ನೊಂದು ತನ್ನಿ ಎಂದು ಆತ ಕೇಳಿರಲಿಲ್ಲ. ಮತ್ತೊಮ್ಮೆ ದೋಸೆ ಬಡಿಸಲೇ ಎಂದು ನೆಂಟರನ್ನ ಕೇಳಿರಲಿಲ್ಲ ಎಂದು ನೆನಪಿಸಿಕೊಂಡು ಅಮ್ಮ ನಕ್ಕಿದ್ದರು. ಛ, ಅಂದಿನ ಕಾಲವೇ, ಪಾಪ ತಿನ್ನುವ ಆಸೆಗೆ ಹಬ್ಬ ಕಾಯಬೇಕಿತ್ತಲ್ಲ, ಕಷ್ಟದ ಬದುಕು ಪಾಪ ಎಂದ ರಾಜುವಿಗೆ. ಕಷ್ಟದ ಕಾಲವೇ, ಈಗಿನ ಹಾಗೆ ದಿನ ದಿನವೂ ಹಬ್ಬವಿರಲಿಲ್ಲ ನೋಡು. ಈಗೀಗ ಹುಟ್ಟಿದ ಹಬ್ಬಗಳು ಮದುವೆಯಂತೆ ಆಚರಿಸಿಕೊಳ್ಳುವವರಿದ್ದಾರೆ ಅಲ್ಲವೇ ಎಂದ. ಹುಟ್ಟಿದ ಹಬ್ಬವೇ, ಹುಟ್ಟಿದ ದಿನವೇ ನೆನಪಿಟ್ಟುಕೊಳ್ಳುತ್ತಿರಲಿಲ್ಲ. ಒಂದರ ಹಿಂದೆ ಮತ್ತೊಂದರ ಹೆರಿಗೆಗೆ ಸಜ್ಜು, ಮನೆ ತುಂಬ ಮಕ್ಕಳು, ಯಾರ ಹುಟ್ಟಿದ ಹಬ್ಬ ಹೇಗೆ ನೆನಪಿಡಲಿ ಹೇಳು? ಶೀನಣ್ಣನ ಒಟ್ಟಿಗೆ 10 ಅಕ್ಕ, ಅಣ್ಣ, ತಮ್ಮ, ತಂಗಿಯರು. ಅಂದ ಹಾಗೆ ಈಗೆಲ್ಲಿದ್ದಾರೆ ಆ ಶೀನಣ್ಣ ಎಂದ ಕುತೂಹಲದಿಂದ. ಒಮ್ಮೆಲೆ ಗಂಟಿಕ್ಕಿದ ಮುಖದ ಅಮ್ಮ, ಯಾವ ಶೀನಣ್ಣ? ಶೀನಣ್ಣನೇ, ನಿನ್ನಲ್ಲಿ ಏನೆಂದು ಹೇಳಿದ್ದು? ಟಿವಿ ಹಾಕು ಎಂದೇನೆ ಎಂದರು ಕೋಪದಿಂದ. ಒಮ್ಮೆಲೆ ಎದ್ದವನು ಟಿವಿಯತ್ತ ಹೋಗಿ ಸ್ವಿಚ್ ಒತ್ತಿದ. ಹೇಳಿದ್ದು ಕೇಳದ ಟಿವಿ ಖಾಲಿ ಬಿಳಿ ಬೆಳಕು ಮಿಣಿಮಿಣಿ ಕುಣಿದಾಡಿತು. ಬಳಿಕ ಒಂದೆರಡು ಚಿತ್ರಗಳು ಕುಣಿಯುತ್ತಾ ಮೇಲೆ ಮೇಲೆ ಹೋದವು. ಬೇಕಿಂದಾಗ ಇದೂ ಕೂಡ ಮುಳ್ಳ ಮೇಲೆ ಕುಳಿತುಕೊಳ್ಳುತ್ತದೆ. ಈಗಲೇ ಇದಕ್ಕೆ ರೋಗ ಬಡಿಯಬೇಕೆ? ವಾರ್ತೆ ಮುಗಿಯುತ್ತಾ ಬಂದಿರಬೇಕು, ಅಮ್ಮ ಚಡಪಡಿಸಿದರು. ಅದಕ್ಕೂ ನನ್ನ ಹಾಗೆ ವರ್ಷಗಳು ಹಲವು ಆಗಿದೆ. ಇವತ್ತು ನಿನ್ನೆಯ ಈ ಟಿವಿ ಮನೆಗೆ ಬಂದದ್ದು? ಬೇಜಾರು ನೀಗಿಸಿದ್ದು, ಊರ ನೆನಪನ್ನು ಹಸಿಯಾಗಿಸಿಟ್ಟಿದ್ದೆಂದರೆ ಇದೊಂದೇ. ಅರಿವಿಲ್ಲದೆ ಹೊರಬಂದ ನಿಟ್ಟುಸಿರು. ಅಮ್ಮ, ಕೆಲವರು ಧಾರಾವಾಹಿಗಳಿಗೆ ಜೋತು ಬೀಳುತ್ತಾರೆ, ಆದರೆ ನೀವು ವಾರ್ತೆಗಾಗಿ ಹಪಹಪಿಸುತ್ತೀರಿ. ಕೆಲವೊಮ್ಮೆ ಖುಷಿಗೊಳ್ಳುತ್ತೀರಿ, ಕೆಲವೊಂದು ಸುದ್ದಿಗೆ ನೋವಿಂದ ಹೊಟ್ಟೆ ಸುಟ್ಟುಕೊಳ್ಳುತ್ತೀರಿ. ಈಗೀಗ ಬರುವ ಸುದ್ದಿಗಳೇ ಚಿತ್ರ ವಿಚಿತ್ರ. ಕೇಳಲು ಮುಜುಗರೂ ಹೌದು, ಅಚ್ಚರಿಯೂ ಹೌದು. ಹಿಂದೆಂದು ಕಂಡು ಕೇಳದಂಥವುಗಳು ಯಾಕೆ ನೋಡಬೇಕೆನಿಸುತ್ತದೆ? ಅದು ಟಿವಿ ಏನು ಹಠದಲ್ಲಿದೆ ಎಂದು ಛಲವಾಗಿ ಮೇಲಿಂದ ಒಂದು ಬಡಿದೆ. ನಿನಗೇನು ಗೊತ್ತೋ ನನ್ನ ಹಂಬಲ? ತೊಡು, ಬಯಕೆ, ಅರಸುವಿಕೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡರು. ಉತ್ತರಿಸಲು ಹೋಗಲಿಲ್ಲ. ತಾಯಿಯ ಕೆಲವೊಂದು ನಡವಳಿಕೆಗಳು ಮಗನಿಗೆ ಇನ್ನೂ ನಿಗೂಢವೇ. ಅಷ್ಟರಲ್ಲಿ ಸರಿಯಾದ ಟಿವಿ ಇಬ್ಬರಿಗೂ ಮೊಗದಲ್ಲಿ ಮಿನುಗಿದ ಹೂನಗು. ಹಾಗೆಯೇ ಥಂಡಿ ಕಟ್ಟಿ ಕೂರುವುದಿಲ್ಲ. ನಮ್ಮ ಟಿವಿ ನಡು ನಡುವೆ ಎಚ್ಚೆತ್ತುಕೊಂಡು ಜೀವಂತಿಕೆಯ ಸಾಬೀತುಪಡಿಸುತ್ತದೆ ಎಂದರು. ಅದಕ್ಕೆ ಹೊಸತು ತರಲು ಮನಸ್ಸಿಲ್ಲ. ಏನೋ ಅವೀನ ಭಾವ, ಸಂಬಂಧ ಬೆಸೆದುಕೊಂಡಿದೆ, ಸರಿಯಾಗಿ ಕೆಡುವವರೆಗೂ ಹೊಸತು ಖರೀದಿಸಲಾರೆ ಎಂದ. ಅಬ್ಬಾ, ಎಷ್ಟೊಂದು ಜಾಹಿ

ಜಾಹೀರಾತುಗಳು ಇದರ ದೇರಗಳೇ ಎನ್ನುವಾಗಲೇ ಆರಂಭವಾದ ಗಿಜಿಗಿಜಿ. ಅಡಚಣೆಗಾಗಿ ವಿಷಾದಿಸುತ್ತೇವೆ ಎಂಬ ಸೂಚನೆ ದಪ್ಪನೆಯ ಕೆಂಪಕ್ಷರದಲ್ಲಿ. ಈಗ ಇದರ ರಗಳೆ ಶುರುವಾಯಿತೆ ಅಲ್ಲ ರಾಜು? ಪ್ರತಿದಿನವೂ ವಾರ್ತೆ ಆಲಿಸುತ್ತೇವೆ, ಸಮಯಕ್ಕೆ ಸರಿಯಾಗಿ ಹಾಕಬೇಕೆನ್ನುವ ಪರಿಜ್ಞಾನ ಇಲ್ಲವೇ ನಿನಗೆ? ಪ್ರತಿದಿನವೂ ಇಂದಾದರೂ ನೋಡಿ ಏನು, ಏನಾದರೂ ಅತ್ತಲಿನ ವಿಷಯ ದೊರಕಿತು ಎನ್ನುವ ಬಯಕೆ ಮತ್ತು ನಿರೀಕ್ಷೆ, ಅದಕ್ಕಾಗಿಯೇ ಹಾತೊರೆ. ಮತ್ತೆ ನನಗೇನಾಗಬೇಕಾಗಿದೆ ಈ ವಾರ್ತೆ ಕಂಡು? ನೀನೇನು ರಾಜ್ಯಭಾರ ಮಾಡಲಿಕ್ಕಿದೆಯೇ? ಅದು ಯಾರ ಯಾರದೋ ಸುದ್ದಿ ಕೇಳಿ ಎಂದು ಬಾಯಿ ತಪ್ಪಿ ಹೇಳಿದರು. ತಟ್ಟನೆ ಆವರಿಸಿದ ಭಯ, ಆತನೆಲ್ಲಾದರೂ ಕೇಳಿಸಿಕೊಂಡಾನೇ ಎಂದು ತಿರುಗೆದರೆ ಆ ಕ್ಷಣ ಅಲ್ಲಿ ಆತನಲ್ಲಿರಲಿಲ್ಲ. ನಿರಾಳರಾದರು. ದವಡೆಯಲ್ಲಿ ಹಲ್ಲು ಝುಮುಕುಟ್ಟುತ್ತಿದೆ, ಕಿತ್ತು ಬಿಸುಟಬೇಕೆಂಬಷ್ಟು ಸೆಳೆತ. ಆದರೂ ಉಳಿಸಿಕೊಂಡದ್ದು ಇದುವರೆಗೆ. ಇದುವರೆಗೆ ತನ್ನ ಜೊತೆ ಇದ್ದ ಆಪ್ತ ಬಂಧುವಿನಂತೆ ಹಲ್ಲಿನ ಬೇರೆಲ್ಲ ಸಡಿಲವಾಗಿಸಬೇಕು. ಹಾಗಾಗಿಯೋ ಏನೋ, ನೆನಪು ಕೂಡ ಸಡಿಲವಾದ ಹಾಗೆ ಇಟ್ಟದ್ದು ಇಟ್ಟ ಕ್ಷಣ ನೆನಪಾಗುತ್ತಿಲ್ಲ. ಕನ್ನಡಕ ಕೈಯಲ್ಲೇ ಹಿಡಿದು ಊರೆಲ್ಲ ಹುಡುಕಾಟ. ಅನ್ನಕ್ಕೆ ಹೆಸರಿಟ್ಟು ಅಕ್ಕಿ ಹಾಕಲು ಮರೆವು. ಅನ್ನ ಬೆಂದಿರಬೇಕೆಂದು ಪರೀಕ್ಷಿಸಲು ಮಡಿಕೆಗೆ ಸೌಟು ಹಾಕಿ ತಿರುಗಿಸಿದಾಗಲೇ ಕಾದ ಅಚ್ಚರಿ. ಎಷ್ಟು ತಡಕಾಡಿದರೂ ಸೌಟಿಗೆ ಏನೂ ತಾಕದಾಗ ಗಂಟಿಕ್ಕಿದ ಹುಬ್ಬು. ಹಾ, ಹಾಗೂ ಧಸಕ್ಕೆಂದಿತು ಎದೆ. ಹೀಗೆ ಆದ ಅನುಭವ ಒಂದೆರಡಲ್ಲ. ನೆನಪಿನ ಶಕ್ತಿಯೊಂದು ಸರಿಯಾಗಿರಬೇಕಷ್ಟೆ ಎಂದು ಅನಿಸದೇ ಇರಲಿಲ್ಲ. ಆದರೆ ಆ ಒಂದು ವಿಚಾರದಲ್ಲಿ ಪದೇ ಪದೇ ನೆನಪಿಸಿಕೊಳ್ಳುವುದರಿಂದಲೋ ಏನೋ, ಆ ನೆನಪಿನ ಬೇರು ಮಾತ್ರ ಸಡಿಲವಾಗಲೇ ಇಲ್ಲ. ಭದ್ರವಾಗಿ ತಳವೂರಿ ನಿಂತಿದೆ. ಮರೆಯುವುದಾದರೂ ಹೇಗೆ? ಹುಟ್ಟು ಸತ್ಯವೆಂದಾದ ಮೇಲೆ ಅದೂ ಕೂಡ ಸತ್ಯವೇ. ಹುಟ್ಟು ಸಾವು ಎನ್ನುವ ಬದುಕಿನ ಎರಡು ಮುಖಗಳಾದರೆ ಆ ನೆನಪು ಹೃದಯದಂತೆ. ಟಿವಿ ಒಂದೇ ಸಲಕ್ಕೆ ಮೊದಲಿನಂತಾಗಿ ಮಾತನಾಡ ಹತ್ತಿದ್ದು ಅದೂ ಬೊಬ್ಬಿಟ್ಟಂತೆ. ಅದಕ್ಕೂ ತಿಳಿದಿರಬೇಕು ಎದುರು ಕುಳಿತವಳಿಗೆ ಕಿವಿ ಸರಿಯಾಗಿ ಕೇಳಿಸದೆಂದು. ವಾರ್ತೆಯ ಘಟನಾವಳಿಗಳು ಇವರ ವಿಚಾರಧಾರೆಯ ತುಂಡರಿಸಿತ್ತು. ಬೆರಗಾಗಿ ಕಂಡರು. ಟಿವಿಯ ತುಂಬೆಲ್ಲ ಸಿಡಿಮದ್ದು ಸಿಡಿದಂತೆ. ದೀಪಾವಳಿ ಹಬ್ಬದ ಆಚರಣೆಯೇ? ಅದು ಹೇಗೆ ಸಾಧ್ಯ? ಅದು ಈ ತಿಂಗಳಲ್ಲಿ? ಯಾವ ಊರಪ್ಪ? ಸುತ್ತಮುತ್ತೆಲ್ಲ ಬೆಂಕಿಯುಂಡೆ ಸಿಡಿಯುತ್ತಿದೆ. ಏನೋ ಅನಾಹುತ ಸಂಭವಿಸಿದೆ. ವಿಮಾನ ಧರೆಗುರುಳಿ ಸಿಡಿದುದೆ? ಭುಗಿಲೆದ್ದು ಉರಿಯುತ್ತಿದೆ. ಭಾನೆತ್ತರಕ್ಕೆ ಮೂಡಿದ ಕರ್ರಗಿನ ಹೊಗೆ, ಕರಕಲಾದ ಕಟ್ಟಡಗಳು, ಜನರ ಆಕ್ರಂದನ. ಗಾಬರಿಯಲ್ಲಿ ಮಗನ ಕರೆದರು. ಅದಾಗಲೇ ವಾರ್ತೆಯವನ ಬೊಬ್ಬಿಡುವ ಸ್ವರಕ್ಕೆ ಬೆರಗಾಗಿ ಆತ ಹೊರಗೋಡಿ ಬಂದಿದ್ದ. ನಿಂತು ಆಲಿಸಿದವನೇ, ಅರೆ, ಯುದ್ಧ ಆರಂಭವಾಗಿದೆ ಹೊರದೇಶದಲ್ಲಿ, ನಮ್ಮಲ್ಲಮ್ಮ ಎಂದ. ಅಷ್ಟು ಹಗುರದ ಮಾತಲ್ಲ, ಯುದ್ಧವೆಂದರೆ ಎದೆ ನಡುಗುತ್ತದೆ. ಹಗೆಯನ್ನು ಹೊತ್ತಿಸಿ ನಾಡನ್ನು ಸುಡುವ ಯುದ್ಧ. ಯಾರು ಅತ್ತರೂ ಯಾರು ಸತ್ತರೂ ಯುದ್ಧ ಮಾರಿಯ ಬಾಯಿ ತೆರೆದ ಬಾಗಿಲು. ಎಷ್ಟೊಂದು ಹೆಂಡತಿಯರ ಕಣ್ಣೀರು, ತಾಯಂದಿರ ಕರುಳಗೋಳು, ಬಂಧು ಬಾಂಧವರ ಅಗಲುವಿಕೆ, ಹರಿವ ಕೋಡಿ ಕೋಡಿ ನೆತ್ತರು. ಮಹಾಭಾರತ ಯುದ್ಧ ಅದೆಷ್ಟು ಸಾವು ನೋವುಗಳಿಗೆ ಸಾಕ್ಷಿಯಾಗಿಲ್ಲ. ಯಾವ ದೇಶವಾದರೇನು? ಅಲ್ಲಿ ಎಲ್ಲೆಲ್ಲಿಯೂ ಬದುಕುವವರು ಮನುಷ್ಯರಲ್ಲವೇ? ಅವರೂ ನಮ್ಮಂತೆಯೇ ತಾನೆ? ಅವರೂ ನಮ್ಮಂತೆಯೇ ಉಸಿರಾಡುವವರಲ್ಲವೇ? ಯಾಕಪ್ಪ ಸಾವು ನೋವು ಮಾತುಕತೆಯಿಂದ ಸಮಸ್ಯೆ ಪರಿಹರಿಸಿಕೊಳ್ಳಲಾಗದೆ? ಯಾಕೆ ಯಾಕೆ ವಿಷಕಾರುತ್ತಾರೋ ಎಂದು ವ್ಯಥೆಪಡುವಾಗಲೇ ಸಿಡಿದ ಬಾಂಬಿಗೆ ಎದ್ದ ಬೆಂಕಿ ಕಂಡ ಬಾಮ್ನಿ ಬಾಯಿಗೆ ಬಾಯಿಯ ಪಸೆ ಆರಿಹೋದದ್ದು. ಬಾಕಿಮಾರು ಗದ್ದೆಯ ಬದಿಯಲ್ಲಿ ಕಸಮಸ ಒಣಕಟ್ಟಿಗೆ ಮುಳ್ಳು ಗಿಡಗಂಟಿಯನ್ನೆಲ್ಲ ಒಟ್ಟು ಮಾಡಿ ಸುಡು ಬೂದಿಗೆ ಹಾಕಿದ ಬೆಂಕಿ ಜ್ವಾಲೆ ಗಾಳಿಗೆ ಹಬ್ಬಿ ಪಕ್ಕದ ಹುಲ್ಲ ಕುತ್ರೆಗೆ ತಾಗಿ ಬುಗಿಲೆದ್ದ ಬೆಂಕಿಯ ಭಯ ಎಷ್ಟು ಕೆರೆಯ ನೀರೆರೆದರೂ ಇನ್ನೂ ತಣಿಯದು. ಒಂದೇ ಕೂಗಿಗೆ ಒಟ್ಟಾಗಿ ಸೇರಿದ ಊರ ಜನರು ಸಿಕ್ಕ ಸಿಕ್ಕ ಪಾತ್ರೆ ಪಗಡಿಗಳಲ್ಲಿ ಕೆರೆಯ ನೀರನ್ನು ತಂದು ಸುರಿದರೂ ಅರೆಕ್ಷಣ ಅಲ್ಲೇ ಮಂದವಾಗಿ ಮತ್ತರೆ ಕ್ಷಣದಲ್ಲಿ ಮತ್ತೆ ಹೊತ್ತಿ ಉರಿವ ಬೆಂಕಿ. ಬೆಂಕಿ ಊರು ಹತ್ತಿ ಉರಿದರೆ ಎನ್ನುವ ಗಾಬರಿ, ಎಲ್ಲರ ಕಣ್ಣುಗಳಲ್ಲೂ ಭಯದ ಛಾಯೆ. ತಾನೂ ಸಿಕ್ಕ ಪಾತ್ರೆ ಹಿಡಿದು ನೀರು ತುಂಬಿಸಿ ತರಲು ಓಡಿದ್ದಿದೆ. ಗಂಟಲ ಪಸೆ ಆರಿ ಉಸಿರಾಡಲು ಪ್ರಯಾಸವಾದದ್ದಿದೆ. ಆ ಘಟನೆ ಯಾವತ್ತೂ ಮರೆಯಾದದ್ದೇ ಇಲ್ಲ. ಅದಾದ ಮೇಲೆ ಅದೆಷ್ಟೋ ರಾತ್ರಿಗಳು ಕನಸಲ್ಲೂ ಕಾಡಿದ್ದಿದೆ. ಇಳಿ ವಯಸ್ಸಾಗುತ್ತಾ ಬಂದರೂ ಭಯ ಚಿಗುರಿಕೊಂಡೇ ಹಸಿರಾಗಿಯೇ ಇದೆ. ಈಗ ಮತ್ತೊಮ್ಮೆ ಅದೇ ಅನುಭವ, ಆದರೆ ಸನಿಹದಲ್ಲಲ್ಲ. ಆದರೂ ಎದೆ ಹತ್ತಿ ಉರಿದ ಹಾಗೆ ಮಾಸದ ನೆನಪು ಅದು. ಈಗಳಿಗೆ ಟಿವಿಯಲ್ಲಿ ಕಂಡ ದೃಶ್ಯ ಥರಥರನೆ ನಡುಗುವಂತೆ ಮಾಡಿದ್ದು. ಮತ್ತೆ ನೋಡಲಾಗದು. ಮುಂದಿನ ಭಾಗದ ವಾರ್ತೆ ನೋಡಲು ಮನಸ್ಸಾಗಲೇ ಇಲ್ಲ. ಮತ್ತೆ ಮುಂದಿನದು ಮಂಕು ಬಡಿದ ವಾತಾವರಣ. ಮಾತಿಲ್ಲ,
ಕಥೆಯಿಲ್ಲ. ಆದರೆ

ಕೆಲವೊಂದು ನೆನಪುಗಳು ಬೇಡವೆಂದರೂ ಹಿಂಬಾಲಿಸುತ್ತಲೇ ಇರುತ್ತವೆ. ಎಲ್ಲ ನೆನಪುಗಳು ಸುಂದರವಾಗಿರುವುದಿಲ್ಲ, ಆದರೆ ಕೆಲವು ಸಂದರ್ಭಗಳು ಮತ್ತೆ ಮತ್ತೆ ನೆನಪುಗಳು ಬಂದು ಹೋಗುವಂತೆ ಮಾಡುತ್ತವೆ. ಕೆಲವೊಂದು ನೆನಪುಗಳು ಒಂದೆರಡು ಗುರುತುಗಳನ್ನು ಬಿಟ್ಟು ಹೋಗಬಹುದು, ಆದರೆ ಇನ್ನೂ ಕೆಲವೊಂದು ನೆನಪುಗಳು ಮಾಸದ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗಿರುತ್ತವೆ. ಮಗ ಅದೆಷ್ಟು ಬಾರಿ ಅಂದಿದ್ದಾನೆ, ನೆನಪುಗಳನ್ನು ಕಟ್ಟಿಕೊಂಡು ನಮಗೇನಾಗಬೇಕಾಗಿದೆ ಅಮ್ಮ? ನಾ ಕಂಡ ಮಟ್ಟಿಗೆ ನಿಮಗೆ ಕಹಿ ನೆನಪುಗಳು ಯಾವುದೂ ಇರಲಿಕ್ಕಿಲ್ಲ ಅಲ್ಲವೇ ಎಂದು. ಆವಾಗ ಬಾಮ್ನಿ ಬಾಯಿಗೆ ಅನಿಸಿದ್ದಿದೆ, ಇವನಿಗೇನು ಗೊತ್ತು, ತನ್ನ ಬದುಕಿನ ದಾರಿ ಬಿರುಗಾಳಿಗೆ ಸಿಲುಕಿದ ಗಾಳಿಪಟವಾದದ್ದು, ಕಟ್ಟಿದ ಕನಸೆಲ್ಲ ನುಚ್ಚು ನೂರಾದದ್ದು. ಮಗನಲ್ಲಿ, ರಾತ್ರಿಯ ಊಟಕ್ಕೆ ನನ್ನನ್ನು ಎಬ್ಬಿಸಬೇಡ, ಯಾರೋ ಹೊಟ್ಟೆಯೊಳಗೆ ಬಟ್ಟೆ ತುಂಬಿಸಿಟ್ಟ ಹಾಗಿದೆ, ಹಸಿವಿಲ್ಲ ಎಂದು. ಹೊರ ಚಾವಡಿಯಿಂದ ಎದ್ದು ಬಂದವರೇ ಹಾಸಿಗೆ ಮೇಲೆ ಮಲಗಿಕೊಂಡರು. ನಿಜವಾಗಿಯೂ ಆಕೆಗೆ ಹಸಿವಿರಲಿಲ್ಲ, ಮಲಗಿದರೆ ನಿದ್ದೆ ಬರಬೇಕೆ? ಎಷ್ಟು ಬಾರಿ ಮಗ್ಗುಲು ಬದಲಾಯಿಸಿದರೂ ಅಪ್ಪಿಕೊಳ್ಳಲು ಸಿದ್ಧಳಿಲ್ಲ ನಿದ್ರಾದೇವಿ. ಯಾಕೆ ಮುನಿಸಿಕೊಳ್ಳುತ್ತಿ ತಾಯಿ ಈ ಬಡಪಾಯಿ ಮೇಲೆ ಎಂದರು ಕೀರಲು ಧನಿಯಲ್ಲಿ. ಎಲ್ಲೋ ಸ್ವರ ಸ್ವಲ್ಪ ಗಟ್ಟಿಯಾಯಿತೋ? ಮಗ ಖಂಡಿತವಾಗಿಯೂ ಓಡಿ ಬಂದಾನು. ಇಂತಹ ಮಗನನ್ನು ಪಡೆದ ತಾನೇ ಪುಣ್ಯವಂತೆ ಅಂದುಕೊಂಡಳು. ಅಲ್ಲೇ ಮಂಪರು ಬಂದ ಹಾಗೆ ಆಗಿದೆಯಷ್ಟೇ. ಆಗಲೇ ಹೊಡೆದೆಬ್ಬಿಸಿದ ಅನುಭವ, ಹೆದರಿಕೆ, ಭಯ, ಯುದ್ಧದ್ದೇ ಚಿತ್ರಣ ಕಣ್ಣ ಮುಂದೆ. ಅದರಲ್ಲೂ ಸೀಮಾ ಚೀರಾಡುತ್ತಾ ಓಡಾಡುವ ಹಾಗೆ ದಡಬಡಿಸಿ ಎದ್ದು ಕೂತವರು ಬೆವರು ಒರೆಸಿಕೊಂಡರು. ಯಾಕೆ ಹೋಗಬೇಕಿತ್ತು ಆ ಹುಡುಗಿ? ಅದು ಈ ಸಮಯದಲ್ಲಿ ಅಲ್ಲ, ಆಕೆಗೇನು ಕನಸು ಬಿದ್ದಿತ್ತೆ ಅಲ್ಲಿ ಯುದ್ಧವಾಗುತ್ತದೆಂದು? ಆದರೂ ಆ ದೇಶಗಳಿಗೆ ಯಾಕೆ ಹೋಗಬೇಕಿತ್ತು? ನಮ್ಮ ದೇಶದಲ್ಲಿ ಸುಂದರ ತಾಣಗಳಿಗೇನು ಬರವೇ? ಕಾಲವೇ ಹೀಗೆ, ಒಬ್ಬರು ಮಡಿದ ಹಾಗೆ ಇನ್ನೊಬ್ಬರು, ತಾವೇನು ಕಡಿಮೆ ಎಂಬ ಪೈಪೋಟಿಯಂತೆ. ತನ್ನ ಮೊಮ್ಮಗನ ಓರಿಗೆಯವಳು ನೆರೆಮನೆಯಾಕೆ? ನೆರೆಮನೆಯೇನು ಬಂತು, ನಮ್ಮ ಮನೆಯಲ್ಲೇ ಬೆಳೆದವಳು ಎನ್ನಬಹುದು. ಕಳೆದ ತಿಂಗಳು ಮದುವೆಯಾಗಿತ್ತು. ಮುನ್ನ ಮನೆಗೆ ಬಂದವಳನ್ನು ಕುಳಿತುಕೊಳ್ಳಲು ಹೇಳಿದ್ದು, ಎಲ್ಲ ಕುರ್ಚಿಗಳ ಮೇಲೂ ಒಂದೊಂದು ವಸ್ತು, ಪುಸ್ತಕ, ಟವಲು, ಹೀಗೆ ನಮ್ಮ ಮನೆಯಲ್ಲಿ ಕೈ ತಪ್ಪಿದರೆ ಸಾಕು, ಅದು ಅಲ್ಲಿಯೇ ತೆಗೆದವರಿಗೆ ಅದರದರ ಸ್ಥಾನದಲ್ಲಿ ಎತ್ತಿಡಬೇಕೆಂದು ಗೊತ್ತೇ ಇಲ್ಲ ನೋಡು. ಆ ಪುಸ್ತಕ ಇತ್ತ ಕೊಡಮ್ಮ, ನನ್ನ ಮೊಮ್ಮಗ ಬಂದಿದ್ದನಲ್ಲ, ಓದಿ ಅಲ್ಲೇ ಎಸೆದಿದ್ದಾನೆ ಎಂದದಕ್ಕೆ, ನಾನೇನು ನೆಂಟಳೆ ಅಜ್ಜಿ, ಹೊಸಬಳು ಬಂದಂತೆ ಯಾಕೆ ಮಾಡುತ್ತೀರಿ? ಮದುವೆಯಾದ ಮಾತ್ರಕ್ಕೆ ಬೇರೆಯಾಗಿ ಬಿಟ್ಟೆನೆ, ಅದು ಮನೆ ಎಂದರೆ ಹೀಗೆಯೇ, ಎಲ್ಲರ ಮನೆಯೂ ಅಂದಿದ್ದಳು. ಒಂದೇ ನಿಮಿಷದಲ್ಲಿ ಹೆಕ್ಕಿ ಓರಣವಾಗಿ ಇಟ್ಟಿದ್ದಳು. ಮೂಲೆಯಲ್ಲಿರಬೇಕಾದ್ದು ಮೂಲೆಯಲ್ಲಿಯೇ ಇರಬೇಕು, ಅದು ನಡುಚಾವಡಿಗೆ ಬಂದು ಕುಳಿತರೆ ಹೀಗೆ, ನೀನೇ ಹೇಳು ಎಂದಿದ್ದರು. ಅದ ವಸ್ತು ಪ್ರದರ್ಶನದಲ್ಲಿ ಇಟ್ಟಂತೆ ಅಷ್ಟೇ ಎಂದು ಸೀಮಾ ನಕ್ಕಿದ್ದನ್ನು ಕಣ್ತುಂಬಿಕೊಳ್ಳುತ್ತಾ ನಿಂತ ಬಾಮ್ನಿ ಬಾಯಿಗೆ ಹಿತವಾದ ಅನುಭವವಾಗಿತ್ತು. ಅದೆಷ್ಟು ದಿನಗಳಾಗಿತ್ತು ಆ ನಗುವನ್ನು ಕಂಡು ಅನುಭವಿಸದೆ. ನೆರೆಮನೆಯವಳು ಆಗಿರಬಹುದು, ಓಡಾಡಿಕೊಂಡದ್ದು ಇಲ್ಲಿಯೇ, ಮೊಮ್ಮಗನ ಜೊತೆ ಜೊತೆಗೆ ಆಡಿ ಬೆಳೆದವಳು. ತನ್ನ ಮಗ ರಾಜನಿಗೆ ಕೆಲಸ ಮರೆತು ಸಂಪಾದಿಸಿ ಸ್ವಂತ ಮನೆ ಕಟ್ಟಿದ ಮೇಲೆ ತಾವಿಲ್ಲಿ ಬಂದು ನೆಲೆಸಿದ್ದು. ಬರುವಾಗ ಮೊಮ್ಮಗನಿಗೆ 5 ವರ್ಷ ತುಂಬಿರಬೇಕು ಅಷ್ಟೇ. ಆಗಿನಿಂದ ಪರಿಚಿತರು, ಯಾವ ಜಾತಿಯೋ ಯಾವ ಬಂಧವೋ ಪ್ರೀತಿ ಹಂಚಿಕೊಳ್ಳುವಲ್ಲಿ ಸರಿಸಮಾನರು. ಆದ ಕಾರಣ ಇದುವರೆಗೂ ಭಿನ್ನಾಭಿಪ್ರಾಯಗಳು ಹುಟ್ಟಲೇ ಇಲ್ಲ. ಹಬ್ಬ ಹರಿದಿನಗಳ ಆಚರಣೆಯಲ್ಲೂ ಎರಡೂ ಮನೆಗಳ ಸೌಹಾರ್ದ ಸೇರುವಿಕೆ. ಅವರು ಮೊದಲಿನಿಂದಲೂ ಇಲ್ಲೇ ನೆಲೆಸಿದ್ದವರು. ವಿಶಾಲ ಮನೋಭಾವ ನಮ್ಮನ್ನು ಮುಜುಗರಕ್ಕೆ ಒಳಪಡಿಸಿದಂತೆ ಮಾಡಿದ್ದರಿಂದಲೋ ಏನೋ, ಜನುಮ ಜನುಮಾಂತರದ ಸಂಬಂಧದಂತೆ ಗಟ್ಟಿ ಮಾಡಿತ್ತು. ಮನೆಗೆ ಬಂದ ಮದುಮಗಳ ಹೇಗೆ ಯಾವ ರೀತಿಯಲ್ಲಿ ಉಪಚರಿಸಲೆಂದು ಚಡಪಡಿಸಿದ್ದರು. ಯಾಕೆಂದರೆ ಸಂತೋಷದಲ್ಲಿ ಕೈಗೆ ಯಾವ ವಸ್ತುವೂ ಸಿಗದು. ಮನೆ ಎದುರಲ್ಲಿ ಅದಕ್ಕಾಗಿ ನೆಟ್ಟ ಹೂಗಿಡದಲ್ಲಿ ಅರಳಿದ ಕೆಂಗುಲಾಬಿಯ ಕಿತ್ತು ತಂದವರೇ ಸೀಮಾ. ಈಗಿನ ಕಾಲದ ಹುಡುಗಿಯರು ಹೂ ಮುಡಿಯಲೇ ಹಿಂದೇಟು ಹಾಕುತ್ತೀರಿ, ಆದರೆ ನಮ್ಮ ಕಾಲದಲ್ಲಿ ಬೇಲಿ ಕೇರಿ ಹತ್ತಿ ಇಳಿದು ಸುತ್ತಿ ಸಿಕ್ಕ ಸಿಕ್ಕ ಹೂಗಳನ್ನು ಕೊಯ್ದು ಕಟ್ಟಿ ಮುಡಿಗೇರಿಸಿಕೊಳ್ಳುತ್ತಿದ್ದೆವು, ಸಂಭ್ರಮಿಸುತ್ತಿದ್ದೆವು. ಈಗ ಈ ಹೂವು ಯಾರಿಗೆ ಬೇಕು, ಹೂವು ಏರಿಸಲು ಮುಡಿ ಯಾರಿಗೆ ಬೇಕು ಎಂದು ಹೇಳುತ್ತಲೇ ಕಿತ್ತು ತಂದ ಗುಲಾಬಿ ಹೂವನ್ನು ಆಕೆಯ ಮುಡಿಗೇರಿಸುತ್ತಾ, ಅಬ್ಬಾ ಏನ್ ಚೆಂದ ಕಾಣಿಸ್ತಿದೆ, ನಿನಗಾಗಿಯೇ ಇಂದು ಅರಳಿರಬೇಕು, ಏನ್ ಚೆನ್ನಾಗಿ ಕಾಣಿಸ್ತಿದೆ ಎಂದಿದ್ದರು. ಯಾಕಜ್ಜಿ ಕಿತ್ತದ್ದು, ಗಿಡದಲ್ಲಿ ಎಷ್ಟು ಚೆನ್ನಾಗಿತ್ತು, ಮನೆಗೊಂದು ಕಳೆ ಕೊಡುತ್ತಿತ್ತು ಎಂದವಳಿಗೆ, ಈಗ ನೋಡು ತಲೆಗೊಂದು ಕಳೆ ಕೊಡುತ್ತಿದೆ. ಮುಡಿಗೇರಿದ ಸೌಂದರ್ಯ ನಿನಗೆ ಕಾಣಿಸದು, ಆದರೆ ನನಗೆ ಅದರ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಬಹುದು. ಆ ಸ್ವಾರ್ಥದಿಂದ ನಿನಗೆ ಮುಡಿಸಿದೆ. ಮನೆಯೊಳಗೆ ತಿರುಗಾಡುವ ಸೌಂದರ್ಯ

0: ಪ್ರಿಯಾ. ಅಲ್ಲಲ್ಲಲ್ಲ, ನಡೆದಾಡುವ ಹೂದೋಟ ಎಂದಾಗ ಇಬ್ಬರೂ ನಕ್ಕಿದ್ದರು. ಸಂಬಂಧಗಳು ಕೇವಲ ರಕ್ತ ಹಂಚಿಕೊಂಡು ಹುಟ್ಟುವಂಥದ್ದಲ್ಲ ಎಂಬುದನ್ನ ಸಾಕ್ಷಿಯಾದ ಕ್ಷಣ ನೆನಪುಗಳ ಹಿಂದೆ ಭುಗಿಲೆದ್ದ ಭಯ. ಧಡಕ್ಕನೆ ಎದ್ದು ಕುಳಿತಳು. ಹುಡುಗಿಗೆ ಅದೆಷ್ಟು ಬಾರಿ ಹೇಳಿದ್ದೆ, ಮದುವೆಯಾದ ಕೂಡಲೇ ತಿರುಗಾಡಲು ಹೋಗಲೇಬೇಕೆ? ಹಾರಿ, ಅದೇ ಎಂಥದ್ದು ಮೂನಂತೆ, ಅದೇ ಹನಿಮೂನು, ಅದೂ ಇಬ್ಬರೇ. ಯಾರನ್ನಾದರೂ ಹಿರಿಯರನ್ನು ಕರೆದುಕೊಂಡು ಹೋಗಬಾರದಿತ್ತೆ? ಅದು ಗುರುತು ಪರಿಚಯವಿಲ್ಲದ ದೇಶ, ಇಲ್ಲೇ ಎಲ್ಲಾದರೂ ಸುತ್ತಿ ಬರಬಾರದಿತ್ತೆ? ಒಳ್ಳೆಯದು, ನಾವಿದ್ದ ಕಡೆ ಬರುವುದಿಲ್ಲ ಅಜ್ಜಿ, ನಾವೇ ಹೋಗಿ ನೋಡಬೇಕು ಅನ್ನುವಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟದ್ದಕ್ಕೆ ಆ ಮಾತು, ಹರೆಯಕ್ಕೆ ಕಾಲಿಟ್ಟದ್ದಕ್ಕೆ ಈ ಸಾಹಸ ಮನೋಭಾವ, ತಿಳುವಳಿಕೆ ಇಲ್ಲದ ನಡವಳಿಕೆಯಲ್ಲದೆ ಮತ್ತೇನು? ತನಗೆ ಮತ್ತಾವ ಬಂಧುಗಳಿಲ್ಲದ ಕಾರಣಕ್ಕೆ ತನ್ನ ಮನಸ್ಸು ಇಷ್ಟು ಮಿಡಿಯುತ್ತಿರುವುದೇ? ಮೊದಲೇ ಪರರಿಗೆ ಮಿಡಿಯುವ ಮನಸ್ಸು. ಸೀಮಳೂ ಅಷ್ಟೇ. ಅಜ್ಜಿ, ನಿಮ್ಮನ್ನು ಕಣ್ಣನ್ನಿನಿಂದ ಇಂದಿನವರೆಗೂ ನೀವು ಹೇಗೆ ಇದ್ದೀರೋ ಹಾಗೆಯೇ ಇದ್ದೀರಿ. ರೂಪದಲ್ಲೂ ನಡವಳಿಕೆಯಲ್ಲೂ ಪರರಿಗಾಗಿ ಮನಸ್ಸು ಮಿಡಿಯುವುದರಲ್ಲೋ ಅದೇ ಒಂದು ರೀತಿಯಲ್ಲಿ. ಬೇರೆ ಯಾರು, ಏಕೆ ಮಗನೂ ಇದೇ ಮಾತನ್ನು ಅದೆಷ್ಟು ಬಾರಿ ಹೇಳಿಲ್ಲ? ಇನ್ನು ಬಾಮ್ನಿ ಬಾಯಿಗೆ ಮಲಗಲಾಗುತ್ತಿಲ್ಲ. ಬೇಡವಾದ ಕಲ್ಪನೆಗಳು ಹುಟ್ಟಿಕೊಂಡು ಭಯದಿಂದ ಎದ್ದು ಸೀಮಾ ಎಂದು ಕಿಟಾರನೆ ಕಿರುಚಿದಳು.
1: ಇದುವರೆಗೆ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಪ್ರಸಾರವಾಯಿತು. ನಿರೂಪಣೆ ಮಮತಾ ನವೀನ್ ಶೆಟ್ಟಿ.
0: ಪ್ರಮೀಳಾ ಚುಳ್ಳಿಕಾನ ಅವರಿಂದ ಸ್ವರಚಿತ ಕವನ ವಾಚನ.
2: ಕವನದ ಶೀರ್ಷಿಕೆ ಮನದಾಳದ ನಮನ. ಕಡಲಾಳದಲ್ಲಿ ಮಿಂದೆದ್ದು ಬಂದವನು ಮೂಡಣವು ಕೆಂಪೇರಿದಾಗ ದಿನಕರನು. ಕಡಲಾಳದಲ್ಲಿ ಮಿಂದೆದ್ದು ಬಂದವನು ಮೂಡಣವು ಕೆಂಪೇರಿದಾಗ ದಿನಕರನು. ಅರುಣ ಕಿರಣವನು ಬೀರುತ್ತ ನಿಂದವನು ಜಗದ ಕೊಳೆ ತೊಳೆವವನು ರವಿತೇಜನು. ಪಕ್ಷಿ ಸಂಕುಲವೆಲ್ಲ ನಸುಕಿನಲೆ ತಾವಿದ್ದು ಹಾಡಿದವು ಒಕ್ಕೊರಲಲಿ ಸುಪ್ರಭಾತ. ಇಪ್ಪನಿಯ ಮುತ್ತಮಣಿ ಮೆಲ್ಲ ಕರಗುತ್ತಲಿತ್ತು ನಸುನಾಚಿ ಬಿಸಿಯೇರಿ ಹೊಳೆ ಹೊಳೆಯುತ. ಇಬ್ಬನಿಯ ಮುತ್ತಮಣಿ ಮೆಲ್ಲ ಕರಗುತ್ತಲಿತ್ತು ನಸುನಾಚಿ ಬಿಸಿಯೇರಿ ಹೊಳೆ ಹೊಳೆಯುತ. ಮುಂಜಾವದ ಹೊತ್ತು ತಾವರೆಯು ನಕ್ಕಿತ್ತು ತನ್ನೊಲವ ದಳಗಳಿಗೆ ಒನಪನಿತ್ತಿತ್ತು. ಮುಂಜಾವದ ಹೊತ್ತು ತಾವರೆಯು ನಕ್ಕಿತ್ತು ತನ್ನೊಲವ ದಳಗಳಿಗೆ ಒನಪನಿತ್ತಿತ್ತು. ಆ ನೀಲ ಬಾಂಬಲದಿ ಬೆಳ್ವಗರು ಹರಡಿತ್ತು ಆದಿತ್ಯನಾಗಮನದ ಪ್ರತೀಕ್ಷೆಯಲ್ಲಿತ್ತು. ಆ ನೀಲ ಬಾಂಬಲದಿ ಬೆಳ್ವಗರು ಹರಡಿತ್ತು ಆದಿತ್ಯನಾಗಮನದ ಪ್ರತೀಕ್ಷೆಯಲ್ಲಿತ್ತು. ಉರ್ವಿಯೊಳು ರಂಗೇರಿ ನಳನಳಿಸಿತು ಶೋಭೆ ಪ್ರಜ್ಞಾಪ್ರಣತಿಯ ಬೆಳಕು ಕಣ್ಣು ತೆರೆಸುತ್ತ. ಅಜ್ಞಾನ ಅಂಧಕಾರ ತೊಳೆದು ಹಿಮ್ಮೆಟ್ಟಿಸಿದ ಪ್ರಭಾತದಿ ಪ್ರಬೋಧದ ಪ್ರಭೆಯ ನೀಡುತ್ತ. ಪ್ರಭಾತದಿ ಪ್ರಬೋಧದ ಪ್ರಭೆಯ ನೀಡುತ್ತ. ಒಣಹೆಮ್ಮೆ ಕುರುಡು ಭಾವಗಳ ಹೊತ್ತೊಯ್ದು ಜ್ಞಾನಾಮೃತವನುಣಿಸಿ ಮೆರುಗೀಯೆ ಬಂದ. ಒಣಹೆಮ್ಮೆ ಕುರುಡು ಭಾವಗಳ ಹೊತ್ತೊಯ್ದು ಜ್ಞಾನಾಮೃತವನುಣಿಸಿ ಮೆರುಗೀಯೆ ಬಂದ. ಹುಂಗಿರಣ ತಂದವಗೆ ಮನದಾಳದ ನಮನ. ಇಳೆಬೆಳಗಿ ಕತ್ತಲೆ ಕಳೆದ ಭಾನುಚಂದ. ಹುಂಗಿರಣ ತಂದವಗೆ ಮನದಾಳದ ನಮನ. ಇಳೆಬೆಳಗಿ ಕತ್ತಲೆ ಕಳೆದ ಭಾನುಚಂದ. ಮುಂದಿನ ಕವನದ ಶೀರ್ಷಿಕೆ ಚೈತ್ರಮಾಸ. ಫಾಲ್ಗುಣವು ಕಳೆದು ಚೈತ್ರಮಾಸವು ಬಂತು ಹೊಸತು ಬಣ್ಣವ ತುಂಬಿ ಹಸಿರಿಗುಸಿರಾಗಿ. ಫಾಲ್ಗುಣವು ಕಳೆದು ಚೈತ್ರಮಾಸವು ಬಂತು ಹೊಸತು ಬಣ್ಣವ ತುಂಬಿ ಹಸಿರಿಗುಸಿರಾಗಿ. ಮಾಂದಳಿರ ಚೆಲುವು ನಾಚಿನಸು ನಗುಸೂಸಿ ಭೃಂಗಗಳ ಶೃಂಗಾರ ಮೇಳಕ್ಕೆ ಅಣಿಯಾಗಿ. ಮಾಂದಳಿರ ಚೆಲುವು ನಾಚಿನಸು ನಗುಸೂಸಿ ಭೃಂಗಗಳ ಶೃಂಗಾರ ಮೇಳಕ್ಕೆ ಅಣಿಯಾಗಿ. ಹಳೆಯ ತರಗೆಲೆಯುದುರಿ ಚಿತ್ತವದು ಪಲ್ಲವಿಸಿ ಸಿಹಿ ಕಹಿಯ ಸಮ್ಮಿಶ್ರ ಭಾವದೋಕುಳಿ ಬೀಡು. ಮಾವು ಬೇವುಗಳ ಚಿಗುರೆಲೆಯ ಮಾರ್ಧವದಲ್ಲಿ ಮಾವು ಬೇವುಗಳ ಚಿಗುರೆಲೆಯು ಮಾರ್ಧವದಲ್ಲಿ ಕೋಗಿಲೆಯ ಇಂಪಾದ ಮುಂಜಾನೆಯ ಹಾಡು. ಕೋಗಿಲೆಯ ಇಂಪಾದ ಮುಂಜಾನೆಯ ಹಾಡು. ಹಚ್ಚ ಹಸುರಿಗೆ ಹರೆಯ ಚಿತ್ರ ವಿಹಗದ ದಂಡು ಅಂದುಗೆಯ ಜೇಂಕಾರ ನಾದ ಹೊಮ್ಮಿಸಿತು. ಹಚ್ಚ ಹಸುರಿಗೆ ಹರೆಯ ಚಿತ್ರ ವಿಹಗದ ದಂಡು ಅಂದುಗೆಯ ಜೇಂಕಾರ ನಾದ ಹೊಮ್ಮಿಸಿತು. ಮಾಲಿನಿಯ ತೆರದಲ್ಲಿ ಸಿಂಗರದಿ ಕಂಗೊಳಿಪ ಮಾಧುರಿಯ ಮಾಧುರಿಯಕ್ಕೆ ಮನಸೋತು. ಮಾಲಿನಿಯ ತೆರದಲ್ಲಿ ಸಿಂಗರದಿ ಕಂಗೊಳಿಪ ಮಾಧುರಿಯ ಮಾಧುರಿಯಕ್ಕೆ ಮನಸೋತು. ಮಾಧವಿಯನ ಮಡಿಲಲ್ಲಿ ಮಧುಮಾಸದಾಗಮನ ಮಾಧವಿಯ ಮಡಿಲಲ್ಲಿ ಮಧುಮಾಸದಾಗಮನ

ಕಿಪಿಕ್ಕಿಗಳ ಸುಶ್ರಾವ್ಯ ಚಿಲಿಪಿಲಿಯನಾದ ಸಿಹಿ ಕಬ್ಬು ಹಿತವಾಗಿ ಕಹಿಬೇವು ಮಿತವಾಗಿ ಮಧುಮಧುರ ಸಾರ ಜೀವನೋತ್ಸಾಹ ಬಂದ ಮಧುಮಧುರ ಸಾರ ಜೀವನೋತ್ಸಾಹ ಬಂದ ಸುಸಂತರಣ ಕಾಲವಿದು ಹಸಿರಿಲೆಯು ಅಂಕುರಿಸಿ ಚಿತ್ರ ಭಾನುವು ಬೆಳಗಿ ಹೊಸತನವು ಮೇಳೈಸಿ ಸಸ್ಯ ಸಂಕುಲವಮೆಲ್ಲ ತಂಗಾಳಿ ತಲೆದೂಗಿಸಿತು ಮಳೆ ಬಿಲ್ಲ ವರ್ಣ ಎಲೆ ಎಲೆಗಳಲ್ಲೂ ನಳನಳಿಸಿ ಸಸ್ಯ ಸಂಕುಲವಮೆಲ್ಲ ತಂಗಾಳಿ ತಲೆದೂಗಿಸಿತು ಮಳೆ ಬಿಲ್ಲ ವರ್ಣ ಎಲೆ ಎಲೆಗಳಲ್ಲೂ ನಳನಳಿಸಿ. ಮುಂದಿನ ಕವನದ ಶೀರ್ಷಿಕೆ ಮನಸ್ಸು. ಉರಿವ ಬೇಸಿಗೆಯಲ್ಲಿ ಸೂರ್ಯನಲ್ಲಿ ಮುನಿಸಾಗಿ ದುಗುಡ ದುಮ್ಮಾನದಲ್ಲಿ ಸಿಡುಕದಿರು ಮನವಿ. ಉರಿವ ಬೇಸಿಗೆಯಲ್ಲಿ ಸೂರ್ಯನಲ್ಲಿ ಮುನಿಸಾಗಿ ದುಗುಡ ದುಮ್ಮಾನದಲ್ಲಿ ಸಿಡುಕದಿರು ಮನವಿ. ಅಂಬರದಿ ತಂಪೆರೆವ ಮಳೆ ಬರಲು ತಲೆದೂಗಿ ಬೀಸೋ ಗಾಳಿಗೆ ಹೆದರಿ ಮುದುಡದಿರು ಮನವಿ. ಅಂಬರದಿ ತಂಪೆರೆವ ಮಳೆ ಬರಲು ತಲೆದೂಗಿ ಬೀಸೋ ಗಾಳಿಗೆ ಹೆದರಿ ಮುದುಡದಿರು.

ಎಲೆ ಎಲೆಗಳಲು ನಳನಳಿಸಿ ಸಸ್ಯ ಸಂಕುಲವಮೆಲ್ಲ ತಂಗಾಳಿ ತಲೆದೂಗಿಸಿತು. ಮಳೆ ಬಿಲ್ಲ ವರ್ಣ ಎಲೆ ಎಲೆಗಳಲು ನಳನಳಿಸಿ. ಮುಂದಿನ ಕವನದ ಶೀರ್ಷಿಕೆ ಮನಸ್ಸು. ಉರಿವ ಬೇಸಿಗೆಯಲ್ಲಿ ಸೂರ್ಯನಲ್ಲಿ ಮುನಿಸಾಗಿ ದುಗುಡ ದುಮ್ಮಾನದಲ್ಲಿ ಸಿಡುಕದಿರು ಮನವಿ. ಉರಿವ ಬೇಸಿಗೆಯಲ್ಲಿ ಸೂರ್ಯನಲ್ಲಿ ಮುನಿಸಾಗಿ ದುಗುಡ ದುಮ್ಮಾನದಲ್ಲಿ ಸಿಡುಕದಿರು ಮನವಿ. ಅಂಬರದಿ ತಂಪೆರೆವ ಮಳೆ ಬರಲು ತಲೆದೂಗಿ ಬೀಸೋ ಗಾಳಿಗೆ ಹೆದರಿ ಮುದುಡದಿರು ಮನವಿ. ಅಂಬರದಿ ತಂಪೆರೆವ ಮಳೆ ಬರಲು ತಲೆದೂಗಿ ಬೀಸೋ ಗಾಳಿಗೆ ಹೆದರಿ ಮುದುಡದಿರು ಮನವಿ. ಬಿಳಿಮೋಡ ಗಗನದಲ್ಲಿ ಶುಭ್ರತೆಯ ಬೆಳಕಾಗಿ ಕಣ್ಣ ಸೆಳೆಯುವ ಪರಿಯ ನಂಬದಿರು ಮನವಿ. ಬಿಳಿಮೋಡ ಗಗನದಲ್ಲಿ ಶುಭ್ರತೆಯ ಬೆಳಕಾಗಿ ಕಣ್ಣ ಸೆಳೆಯುವ ಪರಿಯ ನಂಬದಿರು ಮನವಿ. ಇಳೆಯ ಬೆಳೆಗೆ ಜೀವ ಕಾರ್ಮೋಡ ಹನಿಯಾಗಿ ಅಮೃತ ಸಿಂಚನವೀಯೇ ನಕ್ಕು ನಲಿ ಮನವಿ. ಇಳೆಯ ಬೆಳೆಗೆ ಜೀವ ಕಾರ್ಮೋಡ ಹನಿಯಾಗಿ ಅಮೃತ ಸಿಂಚನವೀಯೇ ನಕ್ಕು ನಲಿ ಮನವಿ. ಭವ್ಯತೆಯ ಸವಿ ಬೆಳಕು ಆಸೆಗೆ ಮರುಳಾಗಿ ಪರರ ವಂಚಿಸಿ ಮೆರೆದು ಹಿಗ್ಗದಿರು ಮನವೇ. ಭವ್ಯತೆಯ ಸವಿ ಬೆಳಕು ಆಸೆಗೆ ಮರುಳಾಗಿ ಪರರ ವಂಚಿಸಿ ಮೆರೆದು ಹಿಗ್ಗದಿರು ಮನವೇ. ನೂರಾರು ಹಣತೆಗಳ ಬೆಳಗು ಚೇತನವಾಗಿ ಕಹಿನುಂಗಿಸಿ ಹಿಯುಣಿಸಿ ಹೂವಾಗು ಮನವೇ. ನೂರಾರು ಹಣತೆಗಳ ಬೆಳಗು ಚೇತನವಾಗಿ ಕಹಿನುಂಗಿಸಿ ಹಿಯುಣಿಸಿ ಹೂವಾಗು ಮನವೇ. ಸೂರ್ಯನಿಗೂ ಚಂದ್ರನಿಗೂ ಪೃಥ್ವಿಗೂ ಮಿಗಿಲಾಗಿ ತಾನೇ ಮೇಲು ಎನ್ನುವ ಭ್ರಮೆಯ ಬಿಡು ಮನವೇ. ಸೂರ್ಯನಿಗೂ ಚಂದ್ರನಿಗೂ ಪೃಥ್ವಿಗೂ ಮಿಗಿಲಾಗಿ ತಾನೇ ಮೇಲು ಎನ್ನುವ ಭ್ರಮೆಯ ಬಿಡು ಮನವೇ. ಭಾವನೆಗಳ ಕೆದಕಿ ಕಳೆದು ಹೋದುದಕ್ಕೆ ಕೊರಗಿ ನೆಮ್ಮದಿಯ ಅರಸುತ್ತ ಕುಗ್ಗದಿರು ಮನವೇ. ಭಾವನೆಗಳ ಕೆದಕಿ ಕಳೆದು ಹೋದುದಕ್ಕೆ ಕೊರಗಿ ನೆಮ್ಮದಿಯ ಅರಸುತ್ತ ಕುಗ್ಗದಿರು ಮನವೇ. ಸೋಲು ಗೆಲುವುಗಳನ್ನು ಸ್ವೀಕರಿಸಿ ಸಮನಾಗಿ ಅಳುವ ಒರೆಸುತನಕ್ಕು ನಗಿಸು ಮನವೇ. ಎಲ್ಲವೂ ಅಳಿದಾಗ ಉಳಿತು ಶಾಶ್ವತವಾಗಿ ನಾಳಿನಿತಿಹಾಸದಲ್ಲಿ ನೆನಪಲುಳಿ ಮನವೇ. ಎಲ್ಲವೂ ಅಳಿದಾಗ ಉಳಿತು ಶಾಶ್ವತವಾಗಿ ನಾಳಿನಿತಿಹಾಸದಲ್ಲಿ ನೆನಪಲುಳಿ ಮನವೇ. ಮುಂದಿನ ಕವನದ ಶೀರ್ಷಿಕೆ ಜ್ಞಾನೋದಯ. ಮನದಾಳದಲ್ಲಿ ಹನ್ ಒಲವು ಕರುಣೆಗಳ ಮರೆಸಿ ನಾನೆಂಬ ಅಹಮ್ಮಿನ ಮೆಟ್ಟಲೇರಿ ತಳವ ಕಡೆಗಣಿಸಿ ಲಯ ತಪ್ಪಿದೊಡೆ ಪರಿತಪಿಸಿದ ಮನದಿ ಪಾಪ ಪ್ರಜ್ಞೆ ಕಾಡದಿಹುದೇ. ಮನದಾಳದಿಹ ಒಲವು ಕರುಣೆಗಳ ಮರೆಸಿ ನಾನೆಂಬ ಅಹಮ್ಮಿನ ಮೆಟ್ಟಿಲೇರಿ ತಳವ ಕಡೆಗಣಿಸಿ ಲಯ ತಪ್ಪಿದೊಡೆ ಪರಿತಪಿಸಿದ ಮನದಿ ಪಾಪ ಪ್ರಜ್ಞೆ ಕಾಡದಿಹುದೇ. ಬಾಡಿದ ಗಿಡಗಳಿಗೆ ನೀರೆರೆದು ಪೋಷಿಸಿ ಭೂವನದಿ ಸುಂದರ ಸುಮವರಳಿದಂದೆ. ಬಾಡಿದ ಗಿಡಗಳಿಗೆ ನೀರೆರೆದು ಪೋಷಿಸಿ ಭೂವನದಿ ಸುಂದರ ಸುಮವರಳಿದಂದೆ. ಕೃತಜ್ಞತೆಯಲ್ಲಿ ಅಂದ ಕೊಟ್ಟವರ ನೆನೆಸಿ ಹೂವುತ್ತಾ ತಲೆಬಾಗದಿಹುದೇ. ಕೃತಜ್ಞತೆಯಲ್ಲಿ ಅಂದ ಕೊಟ್ಟವರ ನೆನೆಸಿ ಹೂವುತ್ತಾ ತಲೆಬಾಗದಿಹುದೇ. ಬಾಳೆಂಬ ಪಯಣದಿ ಸದಾ ಮೈಲುಗಲ್ಲುಗಳು ಎಣಿಸದಿರು ಕನಸು ಸಾಕಾರವಾಗಲು. ಬಾಳೆಂಬ ಪಯಣದಿ ಸದಾ ಮೈಲುಗಲ್ಲುಗಳು ಎಣಿಸದಿರು ಕನಸು ಸಾಕಾರವಾಗಲು. ಬಿಸಿಲು ಮಳೆ ಗಾಳಿ ಗಂಜದೆ ಮುಂದೆ ಚೇತನವ ತುಂಬಿನಡೆ. ಬಿಸಿಲು ಮಳೆ ಗಾಳಿ ಗಂಜದೆ ಮುಂದೆ ಚೇತನವ ತುಂಬಿನಡೆ. ಮಗುದಷ್ಟು ದಾರಿಯಿದೆ ನೀ ಲೆಕ್ಕ ಬಿಡಬಹುದೇ. ಮಗುದಷ್ಟು ದಾರಿಯಿದೆ ನೀ ಲೆಕ್ಕ ಬಿಡಬಹುದೇ. ಆರಕ್ಕೇರದೆಯೇ ನಮ್ಮೇಳಿಗೆಗೆ ಹಾತೊರೆದವರ ಬೆನ್ನಿಗಿರಿದು ಕೃತಜ್ಞನಾಗಿ ಮೆರೆಯದಿರು. ಆರಕ್ಕೇರದೆಯೇ ನಮ್ಮೇಳಿಗೆಗೆ ಹಾತೊರೆದವರ ಬೆನ್ನಿಗಿರಿದು ಕೃತಜ್ಞನಾಗಿ ಮೆರೆಯದಿರು. ನಿನ್ನ ಶಿಲ್ಪವಾಗಿಸಿ ಮಿನುಗುವವರ ತಾರೆಯಂದದಿ ನಬದಿ ನೋಡುತ್ತಿರು. ನಿನ್ನ ಶಿಲ್ಪವಾಗಿಸಿ ಮಿನುಗುವವರ ತಾರೆಯಂದದಿ ನಬದಿ ನೋಡುತ್ತಿರು. ಜ್ಞಾನೋದಯದಿ ಬದುಕು ಸವೆಸಬಹುದೇ. ಜ್ಞಾನೋದಯದಿ ಬದುಕು ಸವೆಸಬಹುದೇ. ಮುಂದಿನ ಕವನದ ಶೀರ್ಷಿಕೆ ಕವನಗಳು ಹೀಗಿದ್ದರೆ. ಕವನಗಳು ಹೀಗಿದ್ದರೆ ಕಾರ್ಮೋಡ ಕರಗಿ ಹಿತವಾಗಿ ಮಳೆ ಸುರಿವಂತೆ. ಬಾನಾಡಿಗಳು ಬರೆದ ರಂಗೋಲಿಯಂತೆ. ಬಾನಾಡಿಗಳು ಬರೆದ ಬಾನ ರಂಗೋಲಿಯಂತೆ. ನೆಲ ಬಯಲು ಚಿಗುರಿ ಹಸಿರು ಹಚ್ಚಡ ಹೊದ್ದಂತೆ. ನಿಂತ ನೀರಾಗದೆ ಹರಿವ ನೀರಿನ ನಿನಾದದಂತೆ. ತಾಯಿ ಮಗುವ ನೆದೆಗಪ್ಪಿಗರೆವ ಹೂಮುತ್ತಿನಂತೆ. ಕಲ್ಮಶಗಳ ಹೊರದೂಡುವ ಸಾಗರದ ಹೆದ್ದೆರೆಗಳಂತೆ. ಸ್ವಾತಿ ಮಳೆಹನಿಗೆ ಚಿಪ್ಪೊಡೆದು ಮುತ್ತು ರೂಪುಗೊಳ್ಳುವಂತೆ. ಸಮಾಜದ ಅಂಕುಡೊಂಕುಗಳ ಎತ್ತಿ ತೋರಿಸುವಂತೆ. ವಿಷ ಸರ್ಪಗಳ ಸೊಕ್ಕಡಗಿಸುವ ಮುಂಗುಸಿಯ ಚಲದಂತೆ. ಮನವ ಮುದಗೊಳಿಸುವ ಬೀಸುವ ತಂಬೆಲರಂತೆ. ಋಷಿ ಮನಿಗಳ ಕಠಿಣ ಶ್ರಮಕೊಲಿದ ತಪೋಜಲದಂತೆ. ವರುಷಗಳು ಕಳೆದರೂ ನಿರಂತರ ಹೊಳೆವ ವಜ್ರದಂತೆ.
ಮುಳುಗಿದ

0: ಸೂರ್ಯ ಭರವಸೆಯಲ್ಲೆದ್ದು ಬರುವಂತೆ, ಮುಂಜಾವದಲ್ಲಿ ಮಾಮರದಿ ಕೋಗಿಲೆಯ ಇಂಚರದಂತೆ, ಬಾವಿಯೊಳಗಿನ ಕಪ್ಪೆಗಳು ಹೊರಬಂದು ತಲೆದೂಗುವಂತೆ, ಪಂಜರದ ಗಿಣಿಗಳು ಮೋಕ್ಷ ಬಯಸಿ ತಮ್ಮ ಪಾಡಿಗಿರುವಂತೆ, ಬಿಸಿಯಾದಾಗ ಬೆಣ್ಣೆ ಮೆಲ್ಲನೆ ಕರಗಿ ತುಪ್ಪವಾಗುವಂತೆ, ರೋಗಿಗೌಷಧಿಯಾಗಿ ವೈದ್ಯ ನೀಡುವ ಚುಚ್ಚುಮದ್ದಂತೆ, ಎಲ್ಲೆಡೆ ಬಡ್ಡಾದ ಕತ್ತಿಯ ಹರಿತಗೊಳಿಪ ಸಾಣೆಯಂತೆ, ಮೆತ್ತನೆ ಸಿಂಬಿಯ ಬೇಟೆಗಣಿಗೊಳಿಪ ಮಾರ್ಜಾಲದಂತೆ, ಮೆತ್ತನೆ ಸಿಂಬಿಯ ಬೇಟೆಗಣಿಗೊಳಿಪ ಮಾರ್ಜಾಲದಂತೆ. ಮುಂದಿನ ಕವನದ ಶೀರ್ಷಿಕೆ ಸಹನೆಯಿರೆಗಿಲು. ಹಲವಿಧದ ಹೂವುಗಳು ಹೂ ಬನದಿ ಅರಳಿರಲು ಕೆಲವೊಂದು ಜನಮನವ ಸೆಳೆದು ಬೀಗುವವು. ಜಲವನಾಶ್ರಯಿಸದೆಯೇ ನಗುತ್ತಿರುವ ಸುಮಗಳು ನೆಲ ಕುದುರಿದರೂ ಗಮ್ಮೆನ್ನುವವು ಸುರಗಿಯಂತೆ. ಜಲವನಾಶ್ರಯಿಸದೆಯೇ ನಗುತ್ತಿರುವ ಸುಮಗಳು ನೆಲ ಕುದುರಿದರೂ ಗಮ್ಮೆನ್ನುವವು ಸುರಗಿಯಂತೆ. ಆಗಸವ ಮುಟ್ಟುವ ತೆರೆದ ಎತ್ತರದ ವೃಕ್ಷಗಳು ಬಾಗುವವು ಕೆಲವೊಮ್ಮೆ ಬಿರುಗಾಳಿ ಬೀಸಿ. ಆಗಸವ ಮುಟ್ಟುವ ತೆರೆದ ಎತ್ತರದ ವೃಕ್ಷಗಳು ಬಾಗುವವು ಕೆಲವೊಮ್ಮೆ ಬಿರುಗಾಳಿ ಬೀಸಿ. ಬೇಗುದಿಯ ಹೊರಹಾಕಿ ನಿಟ್ಟುಸಿರು ಬಿಡಲೊಮ್ಮೆ ಬೀಗುವ ಗುಣವಡಿಸಿ ಸದ್ಗುಣವ ಬೆಳೆಸಿ. ಬೇಗುದಿಯ ಹೊರಹಾಕಿ ನಿಟ್ಟುಸಿರು ಬಿಡಲೊಮ್ಮೆ ಬೀಗುವ ಗುಣವಳಿಸಿ ಸದ್ಗುಣವ ಬೆಳೆಸಿ. ಸೃಷ್ಟಿ ನಿಯಮವ ಮೀರಿದಾಕಾಂಕ್ಷೆಯು ಬೇಕೆ ದೃಷ್ಟಿ ಇರಲಿ ನಿತ್ಯ ಜಗದೊಳಿತಿ ನಡೆಗೆ. ಸೃಷ್ಟಿ ನಿಯಮವ ಮೀರಿದಾಕಾಂಕ್ಷೆಯು ಬೇಕೆ ದೃಷ್ಟಿ ಇರಲಿ ನಿತ್ಯ ಜಗದೊಳಿತಿ ನಡೆಗೆ. ಮೃಷ್ಟಾನ್ನ ಸೇವಿಸಲು ಉಸಿರಲಯ ತಪ್ಪಿದರೆ ವೃಷ್ಟಿಯು ಗತಿ ತಪ್ಪಿ ಸುರಿಯದಿಹುದೇ. ಮೃಷ್ಟಾನ್ನ ಸೇವಿಸಲು ಉಸಿರಲಯ ತಪ್ಪಿದರೆ ವೃಷ್ಟಿಯು ಗತಿ ತಪ್ಪಿ ಸುರಿಯದಿಹುದೇ. ಸಹಜತೆಯು ಇರುವೆಡೆಗೆ ಬಾಗಿ ಗೌರವಿಸುತ್ತಿರೆ ಮಹಿಯೊಳಗೆ ಮೇಲು ಕೀಳೆಂದು ಬರದು. ಸಹಜತೆಯು ಇರುವೆಡೆಗೆ ಬಾಗಿ ಗೌರವಿಸುತ್ತಿರೆ ಮಹಿಯೊಳಗೆ ಮೇಲು ಕೀಳೆಂದು ಬರದು. ಸಿಹಿ ಕಹಿಯ ನೀಡುವುದು ಪರಮಾತ್ಮನ ಚಿತ್ತ. ಸಹನೆ ಎಂಬುದು ಜತೆಗಿರಲು ಗೆಲುವು ನಮ್ಮದು. ಸಿಹಿ ಕಹಿಯ ನೀಡುವುದು ಪರಮಾತ್ಮನ ಚಿತ್ತ. ಸಹನೆ ಎಂಬುದು ಜತೆ ಇರಲು ಗೆಲುವು ನಮ್ಮದು.
1: ಇದುವರೆಗೆ ಪ್ರಮೀಳಾ ಚುಳ್ಳಿಕಾನ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಆಕಾಶವಾಣಿ ಮಂಗಳೂರು, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಮಾದಿರಿ ಮಂಗಲಂ ರಾಮಚಂದ್ರನ್ ಅವರ ಹಾಡುಗಾರಿಕೆ. ಪಕ್ಕವದ್ಯದಲ್ಲಿ ವಯೋಲಿನ್ ಎಆರ್ ಕೃಷ್ಣಮೂರ್ತಿ, ಮೃದಂಗ ಕೆ ಹರಿಶ್ಚಂದ್ರನ್, ಘಟ ತ್ರಿಚಿ ಕೆಆರ್ ಕುಮಾರ್. ಮೊದಲಿಗೆ ಕೇಳಿ ಕೋಕಿಲ ಪ್ರಿಯರಾಗ ತ್ರಿಶ್ರ ಛಂಪೆ ತಾಳ. ಜಯಚಾಮರಾಜ್ ಒಡೆಯರ್ ಅವರ ರಚನೆ ಮಾನಯುತ ಮಂಜುಳ ವಾಗ್ವಿಲಾಸ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಾದಿರಿ ಮಂಗಲಂ ರಾಮಚಂದ್ರನ್ ಅವರ ಹಾಡುಗಾರಿಕೆ ಕೇಳಿದಿರಿ.
1: ಏನೆಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕೇಳಿ. ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.

ಆಕಾಶವಾಣಿ ಮಂಗಳೂರು. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಕಳೆದ 3 ವರ್ಷಗಳಲ್ಲಿ 900 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಲಾಗಿದೆ. ಗೃಹ ಆರೋಗ್ಯ ಯೋಜನೆಯಡಿ 60,38,825 ಮನೆಗಳಿಗೆ ಆಶಾ ಕಾರ್ಯಕರ್ತೆಯರು ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಆಶಾಕಿರಣ ಯೋಜನೆಯಡಿ 1,05,000 ಜನರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೆ ಅರ್ಪಿಸುವುದಾಗಿ

0: ತಿಳಿಸಿದ್ದಾರೆ. ನೇಕಾರ್ ಸಮ್ಮಾನ್ ಯೋಜನೆಯಡಿ 389,000 ನೇಕಾರರಿಗೆ 194,77,00,000 ರೂಪಾಯಿ ಆರ್ಥಿಕ ಸಹಾಯಧನ ನೀಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ನೈಸರ್ಗಿಕ ಕೃಷಿ ರಾಷ್ಟ್ರೀಯ ಅಭಿಯಾನ ಎನ್ಎಂಎನ್ಎಫ್ ಯೋಜನೆ 2024 ನವೆಂಬರ್ನಲ್ಲಿ ಅನುಷ್ಠಾನಗೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ವಿವಿಧ ಕ್ಲಸ್ಟರ್ಗಳಡಿ ಒಟ್ಟು 4,000 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಕೈಗೊಳ್ಳಲಾಗಿದೆ. ಕೃಷಿ ಇಲಾಖೆಯಿಂದ ಪ್ರಯೋಜನ ಪಡೆದು ಕೃಷಿ ಸಖಿ ಪಶು ಸಖಿಯರ ಮಾರ್ಗದರ್ಶನದಲ್ಲಿ ನೈಸರ್ಗಿಕ ಕೃಷಿ ಕೈಗೊಂಡಿರುವ ಸೇಡಂ ತಾಲೂಕು ಕೊಂಕನಹಳ್ಳಿ ಗ್ರಾಮದ ಕೃಷಿಕ ಹಾಗೂ ಭಾರತ ವಿಕಾಸ ಸಂಗಮದ ಸಂಯೋಜಕ ಭಗವಂತರಾವ್ ಪಾಟೀಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೃಷಿ ಇಲಾಖೆ ಆಶ್ರಯದಲ್ಲಿ ಸಾವಯವ ಕೃಷಿ, ಸಮಗ್ರ ಕೃಷಿ, ಜೈವಿಕ ಸಂಪನ್ಮೂಲ ಕೇಂದ್ರಗಳು ಮತ್ತು ಗೋಮಯ ಕೇಂದ್ರಗಳನ್ನು 15 ಗ್ರಾಮಗಳಲ್ಲಿ ನಡೆದಿದೆ. ಗೋಕೃಪಾ, ಜೀವಾಮೃತ ಇವನ್ನು ಸುಮಾರು 5 ವರ್ಷಗಳಿಂದ ನಾವು ಮಾಡ್ಕೋತಾ ಬಂದಿದ್ದೇವೆ. ನಮ್ಮ ಭಾಗದಲ್ಲಿ ಒಣ ಬೇಸಾಯ ಹೆಚ್ಚಿಗಿತ್ತು, ಹೆಚ್ಚಾಗಿ ತೊಗರಿ ಬೆಳೀತಿದ್ರು. ಅದನಂತರ ಈಗ ಹೂವು, ಹಣ್ಣು, ತರಕಾರಿ, ಸಿರಿಧಾನ್ಯಗಳು ಮತ್ತು ಸಾವಯವ ಪದ್ಧತಿಯಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಇಲ್ಲಿವರೆಗೂ ಸುಮಾರು 125 ರೈತರು ಸಾವಯವ ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ. ಎನ್ಎಂಎಫ್ ಕೃಷಿ ಇಲಾಖೆ ಆಶ್ರಯದೊಂದಿಗೆ ಒಳ್ಳೆಯ ಕೊಡುಗೆ ಕೊಟ್ಟಿದೆ. ಜೈವಿಕ ಮತ್ತು ಜೀವಾಮೃತ ಗೋಕೃಪಾ ಅಮೃತಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ.
0: ಕರ್ನಾಟಕ ರಾಜ್ಯ ಪ್ರಸ್ತುತ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ರೋಬೋಟಿಕ್ಸ್, ಸ್ಪೇಸ್ ಟೆಕ್, ಸೆಮಿಕಂಡಕ್ಟರ್ಗಳು ಹಾಗೂ ಭವಿಷ್ಯದ ಪ್ರಮುಖ ಹೂಡಿಕೆಗಳ ಮೂಲಕ ಡೀಪ್ ಟೆಕ್ ಮುಂದಿನ ದಶಕವನ್ನು ಮುನ್ನಡೆಸಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಎಲಿವೇಟ್ ಕಾರ್ಯಕ್ರಮದ ಮೂಲಕ 287 ಕೋಟಿ ರೂಪಾಯಿ ಅನುದಾನದೊಂದಿಗೆ 1,230 ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲಾಗುತ್ತಿದೆ ಎಂದರು. ಕೆನಡಾ ದೇಶದ ಹೈ ಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ ಹಾಗೂ ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಪರಸ್ಪರ ಬಾಂಧವ್ಯ ವೃದ್ಧಿ ಹಾಗೂ ರಾಜ್ಯದಲ್ಲಿ ಕೆನಡಾ ದೇಶದ ಹೂಡಿಕೆ ಅವಕಾಶಗಳ ಕುರಿತು ಮಹತ್ವದ ಸಭೆ ನಡೆಸಿತು. ಅಡಿಕೆ ಬೆಳೆಗಾರರನ್ನು ತೀವ್ರ ಆತಂಕಕ್ಕೆ ತಳ್ಳಿರುವ ಎಲೆಚುಕ್ಕಿ ರೋಗದ ನಿರ್ವಹಣೆ, ಕೃಷಿ ಸಂಶೋಧನೆಗಳು ಹಾಗೂ ಕೃಷಿಕರಿಗೆ ಸಿಗಬೇಕಾದ ವಿವಿಧ ಸೌಲಭ್ಯಗಳ ಕುರಿತು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸೂಕ್ತ ಪ್ರಸ್ತಾವಗಳನ್ನು ಕಳುಹಿಸಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒತ್ತಾಯಿಸಿದರು. ಶಿರಸಿ ತಾಲೂಕು ಕೊಳಗಿ ಬೀಸ್ನಲ್ಲಿ ಆಯೋಜಿತ ಅಡಿಕೆ ಎಲೆಚುಕ್ಕಿ ರೋಗ ನಿರ್ವಹಣೆ ಕುರಿತ ಮಾಹಿತಿ ಹಾಗೂ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಎಲೆಚುಕ್ಕಿ ರೋಗ ಹರಡಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಖೇಲೋ ಇಂಡಿಯಾ ಯೋಜನೆಯಡಿ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಾಕಿ ಕ್ರೀಡಾ ತರಬೇತಿ ಆಯೋಜಿಸಲಾಗಿದೆ. 8 ವರ್ಷ ಮೇಲ್ಪಟ್ಟ ಆಸಕ್ತ ಬಾಲಕ ಮತ್ತು ಬಾಲಕಿಯರು ಅರ್ಜಿ ಸಲ್ಲಿಸಬಹುದು ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಕೂಲಿಕಾರರ ಬಾಕಿ ಕೂಲಿ ಹಣ 7,21,00,000 ರೂಪಾಯಿಗಳನ್ನು ಇತ್ತೀಚೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಮೀಶ್ ಕುಮಾರ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ, ಕಷ್ಟದ ಬಾಗಿಲಿಗೆ ನಗುವ ತೋರಣ ಕಟ್ಟಿದಾಗ.
1: ಇರುವುದೊಂದೇ ಬದುಕು, ನಗು ನಗುತ್ತಾ ಕಳೆಯಬೇಕು ಎನ್ನುತ್ತೇವೆ. ಆದರೆ ನಗುವೆಂಬುದು ಅಷ್ಟೊಂದು ಸುಲಭದ ವಿಷಯವೂ ಅಲ್ಲ. ಈ ಭೂಮಿಯ ಮೇಲೆ ಬದುಕುವ ಪ್ರತಿಯೊಬ್ಬನೂ ಹೇಗೆ ಸುಖ ಸಂತೋಷವನ್ನು ಅನುಭವಿಸುತ್ತಾನೋ ಹಾಗೆಯೇ ಸೋಲು ದುಃಖಗಳನ್ನು ಕೂಡ ಎದುರಿಸುತ್ತಾನೆ. ಸೋಲಿನ ತೀವ್ರತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುವಂತೆ ಅದನ್ನು ನಿಭಾಯಿಸುವ ರೀತಿಯು ಭಿನ್ನವಾಗಿರುತ್ತದೆ. ಕೆಲವರು ಎಷ್ಟೇ ದೊಡ್ಡ ಸಮಸ್ಯೆಗಳಾಗಿರಲಿ ಸಮರ್ಥವಾಗಿ ಎದುರಿಸಿದರೆ ಇನ್ನೂ ಕೆಲವರು ಚಿಕ್ಕಪ್ಪಟ ವಿಷಯಗಳಿಗೆ ಕುಗ್ಗಿ ಹೋಗುತ್ತಾರೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಾನಾ ಬಗೆಯವು. ಆರ್ಥಿಕ ಮುಗ್ಗಟ್ಟು, ಬಂಧು ಬಾಂಧವರೊಡನೆ ಕಲಹ, ಮನಸ್ತಾಪಗಳು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಆಕಸ್ಮಿಕ ಅಥವಾ ಹುಟ್ಟು ಅಂಗವೈಕಲ್ಯತೆ, ಶೈಕ್ಷಣಿಕ ಹಿನ್ನಡೆ, ಉದ್ಯೋಗದಲ್ಲಿ ಕಿರಿಕಿರಿ, ಹೀಗೆ ಸಮಸ್ಯೆಗಳ ಪಟ್ಟಿ ಅನಂತವಾಗಿ ಬೆಳೆಯುತ್ತವೆ. ಕೊನೆಗೆ ನಮ್ಮನ್ನು ಅಟ್ಟಾಡಿಸುವ ನಮ್ಮೊಳಗಿನ ದ್ವೇಷ, ಕೋಪ, ಅಸೂಯೆಗಳು ಕೂಡ ಸಮಸ್ಯೆಯ ಸರತಿ ಸಾಲಲ್ಲಿ ಬಂದು ನಿಲ್ಲುತ್ತವೆ. ಇಂತಹ ಬದುಕಿನ ಏಳುಬೀಳಿನಲ್ಲಿ, ಕಷ್ಟಗಳ ಹೊಡೆತದಲ್ಲಿ ನಗುವನ್ನು ಹೃದಯದಲ್ಲಿ ಜತನದಿಂದ ಕಾಪಾಡಿಕೊಂಡು ಜೀವನದ ಪಯಣವನ್ನು ಸವೆಸಬೇಕಾದರೆ ಅರಿವಿನಿಂದ ಪಕ್ವಗೊಂಡ ವ್ಯಕ್ತಿತ್ವವಿರಬೇಕಾದುದು ಅತೀ ಮುಖ್ಯ. ಜೀವನದಲ್ಲಿ ಸುಖ ದುಃಖ ಎನ್ನುವುದು ಅನಿವಾರ್ಯ. ಸುಖ ಬಂದಾಗ ಅತಿಯಾಗಿ ಹಿಗ್ಗದೆ, ದುಃಖ ಬಂದಾಗ ಅತಿಯಾಗಿ ಕುಗ್ಗದೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಶ್ರೇಯಸ್ಕರ ಎಂಬುದು ಭಗವದ್ಗೀತೆಯ ಉವಾಚ. ನಗೆ ಬದುಕಿಗೆ ಚೈತನ್ಯವನ್ನು ತುಂಬುವಂತಹುದು. ಆದುದರಿಂದ ಅದೇನೇ ಕಷ್ಟವಿರಲಿ, ನಷ್ಟ ಬರಲಿ, ನಗೆ ಎಂಬುದನ್ನು ನಮ್ಮ ಹೃದಯದಲ್ಲಿ ಉಳಿಸಿಕೊಂಡು ಹೋದರೆ ಬದುಕೆಂಬುದು ಸಲೀಸು. ನಗೆ ಈ ಉಸಿರಿನ ಧನಾತ್ಮಕ ಅಲೆ. ಅದೆಷ್ಟೋ ಶಾರೀರಿಕ ಮಾನಸಿಕ ಕಾಯಿಲೆಗಳಿಗೆ ನಗು ಎಂಬುದು ರಾಮಬಾಣ. ನಮ್ಮೊಳಗೆ ಹುದುಗಿರುವ ಒತ್ತಡ, ಖಿನ್ನತೆ, ನಿದ್ರಾಹೀನತೆ, ಕೋಪ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಿ ಮನಸ್ಸನ್ನು ನಿರಾಳವಾಗಿರಿಸುವುದರ ಜೊತೆಗೆ ಬಿಪಿ, ಶುಗರ್, ಕ್ಯಾನ್ಸರ್ನಂತಹ ಕಾಯಿಲೆಗಳ ವಿರುದ್ಧವೂ ನಗು ಹೋರಾಡಬಲ್ಲದು ಎಂಬುದು ಹಲವಾರು ಅಧ್ಯಯನಗಳಿಂದ ದೃಢಪಟ್ಟಿದೆ. ದೇಹದಲ್ಲಿ ಆಮ್ಲಜನಕದ ಪೂರೈಕೆ ಜಾಸ್ತಿಯಾಗಿ ದೇಹದ ಒಟ್ಟು ರಕ್ಷಣಾ ವ್ಯವಸ್ಥೆ ಉತ್ತಮವಾಗುವ ಜೊತೆಗೆ ಮೆದುಳಿನಲ್ಲಿರುವ ನ್ಯೂರಾನ್ಗಳು ಸಕ್ರಿಯಗೊಂಡು ನೆನಪು ಶಕ್ತಿ, ಕಲಿಕೆ ಮುಂತಾದವುಗಳು ಅಭೂತಪೂರ್ವವಾಗಿ ಬೆಳವಣಿಗೆಯಾಗಬಲ್ಲದು ಎಂದು ಸಂಶೋಧನೆಗಳು ಸಾರಿ ಸಾರಿ ಹೇಳುತ್ತವೆ. ಅದೇನೇ ಆದರೂ ಕಷ್ಟದ ರುಚಿ ಕಂಡರೆಯೇ ಬದುಕಿನಲ್ಲಿ ನಗುವಿನ ಮೌಲ್ಯದ ಅರಿವಾಗುವುದು. ಏಳು ಬೀಳುನ ಬದುಕಿನಲ್ಲಿ ನಗುವಿನ ಮಹತ್ವವನ್ನು ಸಾರುವುದಾಗಿ ತನ್ನ ಜೀವನವನ್ನು ಮುಡಿಪಾಗಿರಿಸಿದ ಜೆನ್ ಸನ್ಯಾಸಿ ಲಾಫಿಂಗ್ ಬುದ್ಧನ ಕಥೆ ನೀವೆಲ್ಲರೂ ಕೇಳಿರಬಹುದು. ಆತ ನಗುವಿಗಾಗಿಯೇ, ನಗುವಿನ ಮೂಲಕ ಸಂತೋಷವನ್ನು ಹರಡುವುದಕ್ಕಾಗಿಯೇ ತನ್ನ ಬದುಕನ್ನು ಮೀಸಲಿರಿಸಿದ್ದ. ಎಷ್ಟೆಂದರೆ ಕೊನೆಗೆ ಅವನ ಮರಣದ ಬಳಿಕ ಅವನ ಶವವನ್ನು ಸುಡುವಾಗ ದೇಹದೊಳಗೆ ಅಡಗಿಸಿಟ್ಟಿದ್ದ ಪಟಾಕಿಗಳೆಲ್ಲ ಪಟ ಪಟನೆ ಸಿಡಿದುವಂತೆ. ಹೀಗೆ ತನ್ನ ಕೊನೆ ಕ್ಷಣದಲ್ಲೂ ಜನರ ಮುಖದಲ್ಲಿ ನಗುವರಳಿಸುವ ತನ್ನ ಪ್ರಯತ್ನವನ್ನು ಮುಂದುವರಿಸಿದನಂತೆ. ಇಂದಿಗೂ ಹ್ಯಾಪಿ ಮ್ಯಾನ್ ಎಂದೇ ಕರೆಯಲ್ಪಡುವ ಆತನ ಮೂರ್ತಿ ಮನೆಯಲ್ಲಿದ್ದರೆ ಆ ಮನೆಯು ನಗು ಸಂತೋಷಗಳಿಂದ ತುಂಬಿರುತ್ತದೆ ಎಂದೇ ನಂಬುತ್ತಾರೆ. ಇಂತಹ ನಗುವನ್ನು ಉಳಿಸಿಕೊಳ್ಳಬೇಕಾದರೆ ಸಮಸ್ಯೆಗಳನ್ನು ಕಂಟಕಗಳನ್ನು ಎದುರಿಸುವ ನಿಭಾಯಿಸುವ ರೀತಿಯ ಬಗ್ಗೆಯೂ ಒಂದಷ್ಟು ಅರಿವಿದ್ದರೆ ಉತ್ತಮವಲ್ಲವೇ? ನಮ್ಮ ದೈನಂದಿನ ಬದುಕಿನಲ್ಲಿ ಎದುರಾಗುತ್ತಿರುವ ಹಲವಾರು ಸಮಸ್ಯೆಗಳು ಸಣ್ಣ ಪುಟ್ಟ ಸಂಗತಿಗಳಿಂದಲೇ ಆರಂಭವಾಗುತ್ತಿರುತ್ತದೆ. ಉದ್ಯೋಗದಲ್ಲಿ, ಸಂಸಾರದಲ್ಲಿ ಅಥವಾ ಗೆಳೆತನದ ಪರಿಧಿಗಳಲ್ಲಿ ನಡೆಯುವ ಚಾಡಿ ಮಾತುಗಳು, ಗಾಳಿ ಸುದ್ದಿಗಳು, ಅವಹೇಳನದ ಮಾತುಗಳು, ಕೋಪ ಮತ್ಸರಗಳು ಕ್ರಮೇಣ ಬೆಳುತ್ತಾ ಜಟಿಲಗೊಳ್ಳುತ್ತಾ ಹೋಗುತ್ತವೆ. ಒತ್ತಡದ ಸನ್ನಿವೇಶಗಳನ್ನು ಸೃಷ್ಟಿಸಿ ಮನಸ್ಸನ್ನು ಕ್ರಿಮಿಯಂತೆ ಹಾಳು ಮಾಡಿಬಿಡುತ್ತದೆ. ಆದುದರಿಂದ ಕ್ಷುಲ್ಲಕವಾದ ಇಂತಹ ವಿಷಯಗಳಿಗೆ ಪ್ರಾಧಾನ್ಯತೆಯನ್ನೇ ನೀಡದೆ ನಿರ್ಮಾಣಾತ್ಮಕವಾದ ಚಟುವಟಿಕೆಗಳತ್ತ ಗಮನಹರಿಸುವುದೇ ಸಮಸ್ಯೆಗಳನ್ನು ಪರಿಹರಿಸಲು ಇರುವ ಉತ್ತಮ ವಿಧಾನ. ಜೊತೆಗೆ ಸ್ವವಿಶ್ಲೇಷಣೆಯಿಂದ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು, ಸಮಸ್ಯೆಯ ಮೂಲ ಇತರರಾಗಿದ್ದರೆ ಯಾವುದೇ ಪ್ರತಿಕ್ರಿಯೆ ನೀಡದೆ

ನಿರ್ಲಕ್ಷಿಸುವುದು ಉತ್ತಮ ಫಲಿತಾಂಶವನ್ನು ನೀಡಲುದು. ನಮಗೆ ಎದುರಾಗುವ ಸಮಸ್ಯೆಗಳಲ್ಲಿ 70% ಈ ರೀತಿಯಿಂದಲೇ ಪರಿಹರಿಸಿಕೊಳ್ಳಬಹುದು ಎಂದರೆ ಆಶ್ಚರ್ಯವಾದೀತು ಅಲ್ಲವೇ? ಇನ್ನೂ ಕೆಲವು ಸಮಸ್ಯೆಗಳಾದ ಆರ್ಥಿಕ ಮುಗ್ಗಟ್ಟು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಬರುವಂತಾಗುವುದು ಮೊದಲಾದವುಗಳು ತೀವ್ರತೆಯನ್ನು ಆಧರಿಸಿ ನಮ್ಮನ್ನು ಅಲುಗಾಡಿಸಿದರೂ ಆದಷ್ಟು ಬೇಗ ಸಮಸ್ಯೆಯಿಂದ ಉಂಟಾದ ಮಾನಸಿಕ ಕ್ಷೋಭೆಯಿಂದ ಹೊರಬರಲು ಯತ್ನಿಸಬೇಕು. ಮತ್ತೆ ನಮ್ಮನ್ನು ನಾವು ಪುನರ್ನಿರ್ಮಿಸಿಕೊಳ್ಳಬೇಕು. ತಜ್ಞರ ಸಲಹೆ, ಉತ್ತಮವಾದ ಪುಸ್ತಕಗಳನ್ನು ಓದುವುದು, ವಿವೇಚನಾಪೂರ್ಣವಾದ ವಿಶ್ಲೇಷಣೆ ಅಲ್ಲದೆ ಮನಸ್ಸಿಗೆ ಮುದ ನೀಡುವ ದೇವರ ಧ್ಯಾನ, ಸಂಗೀತ ಮೊದಲಾದ ಹವ್ಯಾಸಗಳು ಈ ನಿಟ್ಟಿನಲ್ಲಿ ಸಹಕಾರಿ. ಅಲ್ಲದೆ ಪ್ರೀತಿ, ಸ್ನೇಹ, ವಿಶ್ವಾಸಗಳು ಕೂಡ ಮನಸ್ಸಿನ ನಗೆಯನ್ನು ಅರಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ವೈಕಲ್ಯವೆಂಬ ಕಷ್ಟವನ್ನು ದಾಟಿ ನಗೆಯರಳಿಸಿದವರು. ವೈಕಲ್ಯ ಎಂಬ ಪದವು ಹಲವು ಆಯಾಮಗಳುಳ್ಳದ್ದು. ಕೆಲವರಿಗೆ ದೈಹಿಕವಾಗಿ ಅಂಗಗಳ ಊನತೆ ಇದ್ದರೆ ಇನ್ನು ಕೆಲವರಿಗೆ ಬೌದ್ಧಿಕ ಅಥವಾ ಮಾನಸಿಕ ವೈಕಲ್ಯಗಳಿರುತ್ತವೆ. ಇಂದ್ರಿಯಗಳಿಗೆ ಸಂಬಂಧಿಸಿದಂತೆ ಕಿವುಡುತನ, ಕುರುತನ, ಕೈ ಕಾಲುಗಳಲ್ಲಿ ವಿಕಲತೆ ಮುಂತಾದ ನ್ಯೂನತೆಗಳಿರುತ್ತವೆ. ಕೆಲವರಿಗೆ ವೈಕಲ್ಯ ಎಂಬುದು ಹುಟ್ಟಿನಿಂದಲೇ ಇದ್ದರೆ ಇನ್ನೂ ಕೆಲವರು ಬದುಕಿನ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಂಗವೈಕಲ್ಯಕ್ಕೆ ತುತ್ತಾದವರಿದ್ದಾರೆ. ಸಾಮಾನ್ಯವಾಗಿ ವಾಸ್ತವದಲ್ಲಿ ನೋಡಿದರೆ ವಿಕಲಾಂಗರ ಬಗ್ಗೆ ಸಮಾಜವು ಅನುಕಂಪದ ಧೋರಣೆಯನ್ನು ತಳೆಯುತ್ತಾ ಅವರು ಅಸಮರ್ಥರೆಂದು ಅಗೋಚರ ಹಣೆಪಟ್ಟಿಯೊಂದನ್ನು ಅಂಟಿಸಿ ಅವರನ್ನು ಮೌಲ್ಯ ಗುಂಪಾಗಿಸುವ ಸನ್ನಿವೇಶಗಳೇ ಹೆಚ್ಚು. ಇಂಥ ಸಂದರ್ಭದಲ್ಲಿ ಅವರಿಗೆ ಸ್ಫೂರ್ತಿ ಪ್ರೇರಣೆ ತುಂಬಿದರೆ, ಅವರೊಳಗೆ ಆತ್ಮವಿಶ್ವಾಸದ ಕಿಡಿಯೊಂದು ಹೊತ್ತಿದರೆ ಅವರೂ ಬದುಕಿನಲ್ಲಿ ಮೇಲೇರಬಲ್ಲರು, ಜನಸಾಮಾನ್ಯರೂ ನಾಚುವಂತೆ ಸಾಧನೆಯ ಶಿಖರವೇರಬಲ್ಲರು ಎಂಬುದಕ್ಕೆ ನಮ್ಮೆದುರಲ್ಲಿ ಇರುವ ನೂರಾರು ನಿದರ್ಶನಗಳೇ ಜ್ವಲಂತ ಸಾಕ್ಷಿ. ಜಾಗತಿಕವಾಗಿ ನೋಡಿದರೆ ಸುಮಾರು 15%, ಅಂದರೆ ಸುಮಾರು 1 ಬಿಲಿಯನ್ ಜನರಿಗಿಂತಲೂ ಹೆಚ್ಚು ಜನರು ವಿಕಲಚೇತನರಾಗಿದ್ದಾರೆ. ಇದರಲ್ಲಿ ಸುಮಾರು 80% ಜನರು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲೇ ಇದ್ದಾರೆ ಎಂಬುದು ಅಂಕಿಅಂಶಗಳ ಅಂಬೋಣ. ಸಮಾಜದಲ್ಲಿ ವಿಕಲಚೇತನರನ್ನು ಅಸಡ್ಡೆಯಿಂದ ಕಾಣುವ ಮನೋಭಾವ ಖಂಡಿತ ತಪ್ಪು. ಅವಕಾಶವಿದ್ದರೆ ಅವು ಕೂಡ ನಮ್ಮೆಲ್ಲರಂತೆ ಉತ್ತಮ ಜೀವನ ನಡೆಸಲು ಖಂಡಿತ ಸಾಧ್ಯ. ತಾವೂ ದುಡಿಯುತ್ತಾ ಕುಟುಂಬವನ್ನೂ ಪೊರೆಯುವ ಸಾಕಷ್ಟು ವಿಕಲಚೇತನರು ನಮ್ಮ ನಿಮ್ಮ ನಡುವೆ ಇದ್ದ. ನಮ್ಮ ಭಾರತದಲ್ಲೇ ನೋಡಿದರೆ ಗ್ರೆನೇಡ್ ಸ್ಫೋಟದಲ್ಲಿ ಎರಡೂ ಕೈಗಳನ್ನು ಕಳೆದುಕೊಂಡರೂ ಒಬ್ಬ ಲೇಖಕಿ ಮತ್ತು ಪ್ರೇರಕ ಭಾಷಣಕಾರ್ತಿಯೂ ಆಗಿ ಪ್ರಸಿದ್ಧರಾದ ಮಾಳವಿಕಾ ಅಯ್ಯರ್, ಕುರುಡನಾಗಿದ್ದರೂ ಸುಪ್ರಸಿದ್ಧ ಸಂಗೀತಕಾರನೂ ಸಂಯೋಜಕನೂ ಆಗಿರುವ ರವೀಂದ್ರ ಜೈನ್, ದೃಷ್ಟಿಯಿಲ್ಲದಿದ್ದರೂ ಭಾರತದ ಮೊದಲ ಮಹಿಳಾ ಚಾರ್ಟೆಡ್ ಅಕೌಂಟೆಂಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ರಜನಿ ಗೋಪಾಲ್, ಕಾಲು ಕಳೆದುಕೊಂಡರೂ ಸುಪ್ರಸಿದ್ಧ ನೃತ್ಯಗಾತಿಯಾದ ಸುಧಾ ಚಂದ್ರನ್, ಅಷ್ಟೇ ಅಲ್ಲದೆ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾಲಿಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಬಂಗಾರ ಗೆದ್ದ ಭಾರತದ ಅವನಿ ಲೇಖರ, ಕಂಚುಗೆದ್ದ ಮೋನಾ ಅಗರ್ವಾಲ್, ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದ ನಿಷಾದ್ ಕುಮಾರ್, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ಹೆಲೆನ್ ಕೆಲ್ಲರ್, ಕವಿ ಜಾನ್ ಮಿಲ್ಟನ್, ಹಿಮಾಲಯವನ್ನು ಏರಿದ ಅಂಧ ಪರ್ವತಾರೋಹಿ ಎರಿಕ್ ವೆಹೆನ್ಮೇಯರ್, ಇವರೆಲ್ಲರೂ ತಮ್ಮ ನ್ಯೂನತೆಗಳನ್ನು ಮೀರಿ ಬೆಳೆದವರೇ. ಇನ್ನು ವಿಜ್ಞಾನದಲ್ಲಿ ಮೈಲುಗಲ್ಲನ್ನು ಸ್ಥಾಪಿಸಿದ ಸ್ಟೀಫನ್ ಹಾಕಿಂಗ್ನ ಕಥೆ ಎಲ್ಲರಿಗೂ ತಿಳಿದಿರಬಹುದು. 1942 ಜನವರಿ 8 ಇಂಗ್ಲೆಂಡಿನ ಆಕ್ಸ್ಫರ್ಡ್ನಲ್ಲಿ ಜನಿಸಿ ಇವರು ತಮ್ಮ 20ನೇ ವಯಸ್ಸಿಗೆ ನ್ಯೂರಾನ್ ಮೋಟಾರ್ ಡಿಸೀಸ್ನಿಂದ ಬಳಲಿದರು. ಅವರ ಸಂಪೂರ್ಣ ಶರೀರವೇ ಕೆಲಸ ಮಾಡುವುದನ್ನು ನಿಲ್ಲಿಸಿತು. ಆದರೆ ಅವರ ಬುದ್ಧಿಶಕ್ತಿ ಮಾತ್ರ ಅತ್ಯದ್ಭುತವಾಗಿತ್ತು. ಓಡಾಡಲು, ಮಾತನಾಡಲು, ಯಾವುದೇ ಕೆಲಸ ಮಾಡಲು ಹೆಣಗಾಡುತ್ತಿದ್ದ ಹಾಕಿಂಗ್ಸ್ ಅವರು ಕಂಪ್ಯೂಟರೀಕೃತ ಗಾಲಿ ಕುರ್ಚಿಯಿಂದಲೇ ಬದುಕುತ್ತಾ ತನ್ನನ್ನು ತಾನು ಸಂಪೂರ್ಣವಾಗಿ ವಿಜ್ಞಾನ ಲೋಕದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ತತ್ಫಲವಾಗಿ ಕಪ್ಪು ಕುಳಿಗಳ ಮತ್ತು ಹಾಕಿಂಗ್ಸ್ ರೇಡಿಯೇಷನ್ನ ಸಂಶೋಧನೆ ವಿಜ್ಞಾನ ಲೋಕದಲ್ಲಿ ಮೈಲುಗಲ್ಲಾಗುತ್ತದೆ. ಅಲ್ಲದೆ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಎಂಬ ಪುಸ್ತಕವನ್ನು ಕೂಡ ಬರೆಯುತ್ತಾರೆ. ಈ ಕಾಯಿಲೆ ತಗುಲಿದ ಮೇಲೆ ಕೇವಲ 2 ವರ್ಷಗಳಷ್ಟು ಮಾತ್ರ ಬದುಕಿರುತ್ತಾರೆ ಎಂಬ ವೈದ್ಯರ ಮಾತನ್ನು ಸುಳ್ಳು ಮಾಡುವಂತೆ ಬರೋಬ್ಬರಿ 76 ವರ್ಷಗಳ ಕಾಲ ಬದುಕಿ 2018 ಕೊನೆಯುಸಿರೆಳೆಯುತ್ತಾರೆ. ಈ ಸಂದರ್ಭದಲ್ಲಿ ಸ್ವಾಮಿ ಸುಖಬೋಧಾನಂದರ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಪುಸ್ತಕದಲ್ಲಿನ ಒಂದು ಮಾತು
ನೆನಪಿಗೆ ಬರುತ್ತದೆ. ಓದೇ ಇಲ್ಲದೆ, ಹಣವಿಲ್ಲದೆ, ಏಕೆ ಕೈ ಕಾಲುಗಳೂ ಇಲ್ಲದೆ ಬದುಕಿನ

ಅಲ್ಲಿ ದೊಡ್ಡ ಯಶಸ್ಸು ಕಂಡವರಿದ್ದಾರೆ, ದೊಡ್ಡ ಸಾಧನೆ ಮಾಡಿದವರು ಉಂಟು. ಆದರೆ ಆತ್ಮವಿಶ್ವಾಸವಿಲ್ಲದೆ ಯಶಸ್ಸು ಗಳಿಸಿದವರು ಯಾರೂ ಇಲ್ಲ. ಹೌದು, ಬದುಕಿನಲ್ಲಿ ಮೇಲೇರಲು ಒಬ್ಬ ಮನುಷ್ಯನು ಅಂಗ ಊನತೆಯ ಲೆಕ್ಕಾಚಾರಕ್ಕಿಂತಲೂ ಆತನ ಆತ್ಮವಿಶ್ವಾಸ ಮತ್ತು ಸಾಧಿಸಬೇಕೆಂಬ ತುಡಿತವೇ ಇಲ್ಲಿ ಮುಖ್ಯವಾಗುವುದು. ಪಠ್ಯವಾದ ಯೋಧನ ನೈಜ ಘಟನೆ. ಆತ ಶ್ಯಾಮರಾಜ್ ಯುವ. ತನ್ನ ಕುಟುಂಬದ ಜವಾಬ್ದಾರಿಯ ಸಲುವಾಗಿ ಹಾಗೂ ವಯಸ್ಸಿನ ಬಿಸಿ ರಕ್ತದ ಹುರುಪು ಮತ್ತು ದೇಶಪ್ರೇಮದ ತುಡಿತದಿಂದಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಗಿಟ್ಟಿಸಿಕೊಳ್ಳುತ್ತಾನೆ. ಅನಂತರ ಆತನ ಬದುಕಿನಲ್ಲಿ ನಡೆದ ಘಟನೆಗಳು ಕೇಳುವುದಕ್ಕೆ ರೋಚಕ. ಅದು ಡಿಸೆಂಬರ್ 2001 ನವದೆಹಲಿಯಲ್ಲಿ ಪಾರ್ಲಿಮೆಂಟ್ನ ಮೇಲೆ ಉಗ್ರರು ದಾಳಿ ನಡೆಸಿದ ಸಮಯ. ಆ ಸಮಯದಲ್ಲಿ ನಡೆದ ಆಪರೇಷನ್ ಪರಾಕ್ರಮನ್ನು ಮುಗಿಸಿ ಸ್ಥಳ ಬದಲಾವಣೆ ಮಾಡುತ್ತಿದ್ದ ಸಮಯದಲ್ಲಿ ಆತ ಸಾಗುತ್ತಿದ್ದ ವಾಹನ 400 ಮೀಟರ್ ಆಳವಾದ ಪ್ರಪಾತಕ್ಕೆ ಬೀಳುತ್ತದೆ. ಆಗ ಬದುಕಿ ಬಂದ ಕೆಲವೇ ಕೆಲವು ಮಂದಿಯಲ್ಲಿ ಈತನೂ ಒಬ್ಬ. ಸುಮಾರು 18 ದಿನಗಳ ಕಾಲ ಕೋಮಾದಲ್ಲಿದ್ದ ಶ್ಯಾಮರಾಜ್ ಬದುಕಿದ್ದೇ ಒಂದು ಪವಾಡ. ದೇಹದ ಮೂಲಾಧಾರಕ್ಕೆ ಪೆಟ್ಟಾದ ಕಾರಣ ಕುತ್ತಿಗೆಯ ಕೆಳಭಾಗ ಸಂಪೂರ್ಣ ನಿಷ್ಕ್ರಿಯವಾಗಿತ್ತು. ಸುಮಾರು 3 ವರ್ಷಗಳ ಸತತ ಚಿಕಿತ್ಸೆ ಆರೈಕೆಯ ಪರಿಣಾಮದಿಂದ ಗಾಲಿ ಕುರ್ಚಿಯಲ್ಲಿ ಓಡಾಡುವಂತಾಯಿತು. ಆಸ್ಪತ್ರೆಯಲ್ಲಿರುವಾಗ ವರುಷಗಟ್ಟಲೆ ಆತನ ಸೇವೆ ಮಾಡಿದ ನರ್ಸಿಂಗ್ ಆಫೀಸರ್ ಒಬ್ಬಳು ಆತನ ಇಂತಹ ಸ್ಥಿತಿಯಲ್ಲೂ ಪ್ರೀತಿಸಿ ಮದುವೆಯಾದದ್ದು ಅವನ ಬಾಳಿನಲ್ಲಿ ಬಂದ ಅದ್ಭುತ ತಿರುವು ಎಂದೇ ಹೇಳಬಹುದು. ಏನೇ ಆದರೂ ಬದುಕಲ್ಲಿ ಬಂದದ್ದನ್ನು ಎದುರಿಸುವ ಛಲ, ಮುಖದಲ್ಲಿ ಸದಾ ಮಾಸದ ಮುಗುಳು ನಗೆ, ಭತ್ತದ ಹುರುಪು, ಬದುಕೆಂದರೆ ಏನೂ ಇಲ್ಲ ಎಂದು ಬರಿದೇ ರಗುತ್ತಾ ಕೂರುವವರಿಗೆ ನನ್ನನ್ನು ನೋಡಿ ಕಲಿ ಎಂದು ಹುರಿದುಂಬಿಸುವ ರೀತಿ ನಿಜಕ್ಕೂ ಅದ್ಭುತವಾದದ್ದು. ಭಾರತದ ಹೆಸರು ಕೇಳಿದರೆ ತುಂಬಾ ಗೌರವದಿಂದ ಕೆಟ್ಟದೆಯಿಂದ ಎದ್ದು ನಿಲ್ಲುವ ದೇಶದ ಬಗೆಗಿನ ಸ್ವಾಭಿಮಾನ, ಆ ರೋಮಾಂಚನವನ್ನು ಪದಗಳಲ್ಲಿ ಬರೆಯಲಾಗದು. ಕೇರಳದ 5ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಜೀವನ ಚಕ್ರ ಎಂಬ ಪಾಠವಿದ್ದು ಅದು ಶ್ಯಾಮರಾಜ್ನಲ್ಲಿ ಕಥೆಯಾಗಿದೆ. ಕೈ ಕಾಲುಗಳಲ್ಲಿ ಸ್ವಾಧೀನ ಇಲ್ಲವಾದರೂ ಅವನಿಗೆ ಅನುಕಂಪ ತೋರುವ ಬದಲು ಅವ ಒಡನಾಡಿಗಳೆಂದು ನಾವು ಹೆಮ್ಮೆ ಪಡುವಷ್ಟರ ಮಟ್ಟಕ್ಕೆ ಬೆಳೆಸಿಕೊಂಡ ಶ್ಯಾಮರಾಜ್ನ ಮನೋಸ್ಥಿತಿ ನಿಜಕ್ಕೂ ಅದ್ಭುತ, ಪ್ರೇರಣಾತ್ಮಕ. ಇನ್ನು ಹೀಗೊಂದು ಬದುಕಿನ ದಾರಿ ಬದಲಿಸಿದವಳ ಕತೆ. ಅದೆಷ್ಟೋ ಸಂದರ್ಭಗಳಲ್ಲಿ ಬದುಕು ನಾವು ಅಂದುಕೊಂಡಂತೆ ಇರುವುದಿಲ್ಲ. ಎಂತಹುದೋ ಮುದವಾದ ಕನಸುಗಳನ್ನು ಕಟ್ಟಿ ಹಾಯಾಗಿ ಮುನ್ನಡೆಯುತ್ತಿರುವ ಎದುರಾಗುವ ಅನೂಹ್ಯ ತಿರುವುಗಳು ನಮ್ಮ ಬದುಕಿನ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿಸಿ ಬಿಡುತ್ತವೆ, ನಮ್ಮನ್ನು ಇನ್ನಿಲ್ಲದಂತೆ ಕಂಗೆಡಿಸಿ ಬಿಡುತ್ತವೆ. ಅಂತಹ ಪರಿಸ್ಥಿತಿಗಳನ್ನು ಸುಲಭದಲ್ಲಿ ಅರಗಿಸಿಕೊಳ್ಳಲು ಆಗದೆ ವಿಲಿ ವಿಲಿ ಒದ್ದಾಡಿ ಬಿಡುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ಅನೇಕರು ಬದುಕು ಇಲ್ಲಿಗೇ ಮುಗಿಯಿತು ಎಂದುಕೊಂಡು ಮೂಲೆ ಗುಂಪಿಗೆ ಬಿಟ್ಟರೆ ಕೆಲವೇ ಕೆಲವರು ಬದುಕನ್ನು ಮುಂದುವರೆಸಬಹುದಾದ ಇನ್ನೊಂದು ಕವಲನ್ನು ಅರಸುತ್ತಾರೆ. ಕಾರ್ಗತ್ತಲಿನಲ್ಲೂ ಬೆಳಕನ್ನು ಕಂಡೇ ಕಾಣುತ್ತಾರೆ ಎಂಬುದಕ್ಕೆ ಒಂದು ನಿಜಗನೆ ಇಂದು ನಿಮ್ಮ ಮುಂದೆ. ಆಕೆ ನನ್ನ ಬಾಲ್ಯದ ಗೆಳತಿ. ಕಣ್ಣುಗಳಲ್ಲಿ ಕನಸುಗಳನ್ನಿಟ್ಟುಕೊಂಡು ನಗುನಗುತ್ತಾ ಬೆಳೆದಾಕೆ. ಗಂಡು ಮಕ್ಕಳಿಲ್ಲವೆಂಬ ತಂದೆ ತಾಯಿಯ ಒಳಗುದಿಗೆ ಗಂಡು ಮಗನಂತೆ ಆಸರೆಯಾಗುವೆನೆಂಬ ಭರವಸೆ ಹುಟ್ಟಿಸಿದಾಕೆ. ಆಕೆಯ ಹೆಸರು ಅಶ್ವಿನಿ. ಕಲಿಕೆಯಲ್ಲಿ ತುಂಬಾ ಜಾಣೆಯಾದ ಈಕೆ ಎಲ್ಲಾ ಮಕ್ಕಳಂತೆ ಕುಣಿದ ಬೆಳೆದವಳು. ಆದರೆ ಅದೇನೋ ದುರದೃಷ್ಟ ಎಂಬಂತೆ MSc ಮಾಡುತ್ತಿರುವ ಸಂದರ್ಭದಲ್ಲಿ ಆಕೆಯ ಕಾಲುಗಳಲ್ಲಿ ಅಶಕ್ತತೆ ಕಾಣಿಸಿಕೊಂಡಿತು. ಮೆಟ್ಟಿಲನ್ನು ಹತ್ತಲು ಅಸಾಧ್ಯವಾಗುವುದು, ಹೊಸ್ತಿಲನ್ನು ದಾಟಲು ಕಷ್ಟ ಎನ್ನಿಸುವುದು ಮೊದಲಾದ ಲಕ್ಷಣಗಳು ಕಾಣಿಸಿಕೊಂಡಾಗ ತಿಳಿದಿದ್ದ ಹಳ್ಳಿ ಮದ್ದು, ಆಯುರ್ವೇದಿಕ್ ಮುಂತಾದ ಚಿಕಿತ್ಸೆಗಳ ಮೊರೆ ಹೋಗರು. ಕೊನೆಗೆ ಅಲೋಪತಿಯನ್ನೂ ಆಯ್ದುಕೊಂಡರು. ಏನೇ ಮಾಡಿದರೂ ವಾಸಿಯಾಗದ ಕಾಲಿನ ಅಶಕ್ತತೆ ಹೆಚ್ಚುತ್ತಲೇ ಹೋಯಿತು. ಕೊನೆಗೆ ಮಂಗಳೂರಿನ KMCಯಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಆಕೆಯನ್ನು IBM ಅಂದರೆ ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎನ್ನುವ ಕಾಯಿಲೆ ಆವರಿಸಿರುವುದು ತಿಳಿಯಿತು. ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎಂದರೆ ಮಾಂಸಕಣಗಳು ದುರ್ಬಲಗೊಳ್ಳುವ ಒಂದು ಅಪರೂಪದ ಸ್ಥಿತಿ. ಇದರ ಲಕ್ಷಣಗಳು ಒಬ್ಬರಿಂದೊಬ್ಬರಿಗೆ ವ್ಯತ್ಯಾಸವಾಗಿದ್ದರೂ ದಿನ ಕಳೆದಂತೆ ಕೈ, ತೋಳು, ತೊಡೆ ಮತ್ತು ಕಾಲುಗಳ ಮಾಂಸಖಂಡಗಳ ದುರ್ಬಲತೆ ಹೆಚ್ಚುತ್ತಾ ಹೋಗುತ್ತದೆ. ಈ ಕಾಯಿಲೆ ಗುಣವಾಗುವ ಇಂತಹುದೇ ಎಂಬ ಔಷಧಿ ಇಲ್ಲದಿದ್ದರೂ ಕಾಲಕಾಲಕ್ಕೆ ಮದ್ದು, ಸಹಾಯಕ ತಂತ್ರಜ್ಞಾನಗಳ ಬಳಕೆ, ಫಿಸಿಯೋಥೆರಪಿ ಮುಂತಾದವುಗಳು ಈ ಸ್ಥಿತಿಯನ್ನು ನಿಭಾಯಿಸಲು ಸಹಾಯ ಮಾಡುತ್ತವೆ. ಇಂತಹ ಒಂದು ಶಾರೀರಿಕ ಸ್ಥಿತಿಗೆ ನಿಖರ ಕಾರಣಗಳನ್ನು ಹೇಳಲು ಸಾಧ್ಯವಾಗದಿದ್ದರೂ
ಗಾಯ ಅಥವಾ ಸೋಂಕುಗಳು ಅಥವಾ ಹೊಂದಾಣಿಕೆಯ ಪ್ರತಿರಕ್ಷಣಾ ವ್ಯವಸ್ಥೆಯ ಅಸಂಗತ ಪ್ರಕ್ರಿಯೆಯಿಂದ ಉಂಟಾಗುವ ರುಮಟೈಡ್

ಅರ್ಥ್ರೈಟಿಸ್ನಿಂದ ಕೂಡ ಇದು ಉಂಟಾಗಬಹುದು. ಅದೇನೇ ಆದರೂ MSc ಮುಗಿಯುವ ಹೊತ್ತಿಗೆ ನಡೆದಾಡಲು ಕಷ್ಟ ಸಾಧ್ಯವಾಗಿದ್ದ ಆಕೆ ತನ್ನ ಬದುಕೇ ಇಲ್ಲಿಗೆ ಸಮೀಕರಿಸಲ್ಪಟ್ಟಿತು ಎಂಬಂತೆ ಹತಾಶಳಾದಳು. ದುಃಖವೊಂದೇ ಅವಳನ್ನು ಆವರಿತು. ನಡೆದಾಡುವಾಗಲೂ ಇತರರ ಸಹಾಯವನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ. ಒಂದಷ್ಟು ಸಮಯ ಆಕೆಯ ಬದುಕಿನ ದಾರಿ ಕಗ್ಗತ್ತಲಾಗಿ ಹೋಗಿತ್ತು. ಕನಸುಗಳು ಅರಳಿಕೊಳ್ಳಬೇಕಾದ ತಲ್ಲಿ ಮುಂದೇನು ಮಾಡಬೇಕು ಎಂದು ತಿಳಿಯಲಾರದ ಸ್ಥಿತಿ. ಒಮ್ಮೆ ಯೋಚಿಸಿ, ಆಕೆಯ

0: ಬ್ಯಾಂಕ್ ಪರೀಕ್ಷೆ ಓದಿ ಪಾಸಾದಳು. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಲರಿಕಲ್ ಹುದ್ದೆ ಗಿಟ್ಟಿಸಿಕೊಂಡಳು. ಹೆತ್ತವರು ದೊಡ್ಡಪ್ಪನ ಮಗ ಚಂದ್ರಣ್ಣ ಮತ್ತು ಸಂಬಂಧರ ಸಹಾಯವನ್ನು ಈ ನಿಟ್ಟಿನಲ್ಲಿ ಮನಸಾರೆ ಸ್ಮರಿಸಿಕೊಳ್ಳುವ ಆಕೆ, ಅವರೆಲ್ಲರ ಸಹಾಯದಿಂದಲೇ ತಾನು ವೃತ್ತಿ ಜೀವನಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದು ಕೃತಜ್ಞಳಾತಾಳೆ. ಸಹೋದ್ಯೋಗಿಗಳು ನೈತಿಕ ಬೆಂಬಲವಾದರು. ಆಕೆಯ ದುಡಿಯುವ ಹುಮ್ಮಸ್ಸನ್ನು ಛಲವನ್ನು ನೋಡಿದ ಬ್ರಾಂಚ್ ಮ್ಯಾನೇಜರ್ ಸದಾಶಿವ ಎಂಬವರು ಆಕೆಗೆ ಅನುಕೂಲವಾಗುವಂತೆ ವೀಲ್ ಚೇರ್ ಅನ್ನೂ ಕೊಡಿಸಿದರು. ಬಾಳಿನ ಕತ್ತಲಲ್ಲಿ ಉದ್ಯೋಗವೊಂದು ಆಕೆಯ ಪಾಲಿಗೆ ಎಲ್ಲಾ ರೀತಿಯಲ್ಲೂ ಬೆಳಕೆಯಾಯಿತು. 2017 ಆಕೆಯ ಛಲದಿಂದ ಸತತ ಪ್ರಯತ್ನದಿಂದ ಆಫೀಸರ್ ಆಗಿಯೂ ಬಡ್ತಿ ದೊರಕಿತ್ತು. ಇದ್ದೊಬ್ಬಾಕೆ ತಂಗಿ ಮದುವೆಯಾಗಿ ಗೃಹಿಣಿಯಾಗಿದ್ದರೆ ಗಂಡು ಮಕ್ಕಳಿಲ್ಲದ ಈಕೆಯ ತಂದೆ ತಾಯಿಗೆ ಈಕೆಯೇ ಗಂಡು ಮಗುವಾಗಿದ್ದ ಮನೆಯ ಆಧಾರ ಸ್ತಂಭವಾಗಿದ್ದಾಳೆ. ಬ್ಯಾಂಕ್ಗೆ ಒಂದು ದಿನ ರಜೆ ಸಿಕ್ಕಿದರೂ ಏನೋ ಕಳೆದುಕೊಂಡಂತೆ ಆಗುವಷ್ಟು ತನ್ನ ವೃತ್ತಿ ಬದುಕನ್ನು ನೆಚ್ಚಿಕೊಂಡಿದ್ದಾಳೆ. ಅವಳ ಹಿರಿಮೆಗೆ ಸರಿ ಎಂಬಂತೆ ಇತ್ತೀಚೆಗೆ ಪುತ್ತೂರಿನಲ್ಲಿ ಒಂದು ಅಂತಸ್ತು ಇರುವ ಮನೆಯನ್ನು ಕಟ್ಟಿಸಿದ್ದಾಳೆ. ಅವಳ ಸಾಧನೆ ಇಂದು ಅವಳ ಆತ್ಮವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹೌದು, ಬದುಕಿನಲ್ಲಿ ಕಾರ್ಗತ್ತಲು ಆವರಿಸಿಕೊಂಡಾಗ ಅಲ್ಲೇ ಕುಸಿದು ಕೂರುವ ಬದಲು ಒಂದಷ್ಟು ಮನದ ಕಣ್ಣರಳಿಸಿ ನೋಡಿದರೆ ಬೆಳಕಿನ ದೊಂಡಿ ಹಿಡಿದು ಅದಾವುದೋ ಕವಲುದಾರಿ ಖಂಡಿತವಾಗಿಯೂ ಎಲ್ಲರಿಗೂ ಕಾದಿರುತ್ತದೆ ಎಂಬುದನ್ನು ತೋರಿಸಿ ಪ್ರೇರಣೆಯಾದ ನನ್ನ ಬಾಲ್ಯದ ಗೆಳತಿ ಅಶ್ವಿನಿ, ನನಗೆ ನಿಮಗೆ ಬದುಕಿನ ಜಾಡನ್ನರಸಿ ಹೊರಟ ಮಕ್ಕಳೇ ಎಲ್ಲರಿಗೂ ಮಾದರಿ ಅಲ್ಲವೇ?
1: ಇದುವರೆಗೆ ಅರುಣಾ ಶ್ರೀನಿವಾಸ್ ಅವರಿಂದ ಕಷ್ಟದ ಬಾಗಿಗೆ ನಗುವ ತೋರಣ ಕಟ್ಟಿದಾಗ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಜನಪದ ಗೀತೆ, ಹಾಡಿದ್ದಾರೆ ಬಿ.ಕೆ. ಸುಮಿತ್ರಾ.

ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗ ಅಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಆಕಾಶವಾಣಿ ಮಂಗಳೂರು.
2: ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕೇಳಿ, ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
3: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30

0: ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
1: ವರ್ತಮಾನ ಕಾಲದಲ್ಲಿ ಈ ಧರಣಿಯನ್ನು ಆಳುವ ನಾನು ಊರ್ವಶಿ ಪುರೂರವನ ಮಗನಾದ ಆಯುರಾಜನಿಂದ ಸ್ವರ್ಭಾನವಿಯಲ್ಲಿ ಜನಿಸಿ ನಹುಶನ ಮಗನಾಗಿ ರಾಜ್ಯಭಾರವನ್ನು ವಹಿಸಿಕೊಂಡಿದ್ದೇನೆ. ಕೈ ಹಿಡಿದಂತ ಪಿತೃದೇವತೆಗಳ ಪುತ್ರಿ ವಿರಜಯ ಮಧುರ ದಾಂಪತ್ಯದ ಫಲವೋ ಎಂಬಂತೆ ಯತಿ ಯಯಾತಿ ಸಂಯತಿ ಆಯತಿ ಅಯತಿ ಮತ್ತು ಧ್ರುವರೆಂಬ ಆರು ಮಂದಿ ಗಂಡು ಮಕ್ಕಳನ್ನು ಪಡೆದಿದ್ದೇನೆ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30.
2: ಪ್ರಿಯ ಕೇಳುಗರೆ, ಜುಲೇಖಾ ಏನಪ್ಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:30. ದಿನಾಂಕ 22 ಶುಕ್ರವಾರದ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪೋಯ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ವಿಭಾಗದ ತಜ್ಞ ವೈದ್ಯರಾದ ಡಾ ಲಕ್ಷ್ಮೀ ಶೆಣೆಯವರು ಭಾಗವಹಿಸಲಿದ್ದಾರೆ. ತಪ್ಪದೇ ಕೇಳಿ ಜುಲೇಖಾ ಏನಪೋಯ ಆರೋಗ್ಯ ಸಂಪದ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ದೇರಳಕಟ್ಟೆ ಮಂಗಳೂರು.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕಾನೂನು ಸಲಹೆ ಕಾರ್ಯಕ್ರಮದ 31ನೇ ಸಂಚಿಗೆ ಪ್ರಸಾರವಾಗಲಿದೆ. ಇಂದಿನ ವಿಷಯ: ಲೈಂಗಿಕ ದೌರ್ಜನ್ಯ ತಡೆ ಕಾಯಿದೆ ಮತ್ತು ಹನಿ ಟ್ರ್ಯಾಪ್. ಭಾಗವಹಿಸುವವರು ಸುಷ್ಮಾ ಭಂಡಾರಿ, ವಕೀಲರು ಮೂಡಬಿದಿರೆ, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ಇಂದು ಸಂಜೆ 5:30 ಯುವವಾಣಿಯಲ್ಲಿ ಗುರು ಗಣೇಶ್ ಅವರಿಂದ ಕವನ ವಾಚನ ಕೇಳುವಿರಿ. ಬಳಿಕ ರೂಪಶ್ರೀ ಬಿಆರ್ ಅವರಿಂದ ಭಾವಗೀತೆಗಳು ಪ್ರಸಾರವಾಗಲಿವೆ.

0: ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ, ಆಯುರ್ವೇದ ಅಂದು ಇಂದು ಕೇಳಿ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲಾ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಸಿ ಎ ಕಿಶೋರ್ ಅವರು ಇದ್ದಾರೆ. ಸರ್ ನಮಸ್ಕಾರ.
3: ನಮಸ್ಕಾರ.
2: ತಾವು ಆಯುರ್ವೇದ ತಜ್ಞರು, ಆಯುರ್ವೇದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇತರ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಿ ಮತ್ತು ಒಳ್ಳೆ ಒಂದು ಗೌರವ ಇದೆ ನಿಮಗೆ. ಆದ್ರೆ ಈ ಆಯುರ್ವೇದದ ವಿಚಾರಗಳನ್ನು ನಾವು ತಿಳಿಸ್ತಾ ಹೋದಾಗ ಅದಕ್ಕೆ ಸ್ವಲ್ಪ ನಾವು ಈಗಿನ ಜನರಿಗೆ ತಿಳಿಸೋದು ಸ್ವಲ್ಪ ಭಿನ್ನ ಆಗತ್ತೆ. ಯಾಕಂದ್ರೆ ಹಳೆ ಕಾಲದ ಜನರಿಗೆ ಹಳೆ ವಿಚಾರಗಳು ಹೇಗಿದ್ವು, ಹಳೆ ಪದ್ಧತಿ ಏನಿತ್ತು, ಹಳೆ ಚಿಕಿತ್ಸಾ ರೀತಿ ಏನಿತ್ತು ಎಲ್ಲವನ್ನು ಅವರು ಸಹಜವಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗಿನವ್ರು ಹೇಳಬೇಕಂದಾಗ ಹಳೆಯದು ಮತ್ತು ಹೊಸದು ಇದರ ಒಂದು ವ್ಯತ್ಯಾಸವನ್ನು ಹೇಳ್ತಾ ಹೇಳ್ತಾ ನಾವು ಆಯುರ್ವೇದದ ಕುರಿತಾದಂಥ ಒಂದು ಮಹತ್ವವನ್ನು, ಚಿಕಿತ್ಸಾ ಪದ್ಧತಿಯನ್ನು ನಾವು ತಿಳಿಸ್ತಾ ಹೋಗಬೇಕಾಗಿದೆ ಸರ್. ಈಗ ಹಳೆ ಆಯುರ್ವೇದ ಹೊಸ ಆಯುರ್ವೇದ ಅಂತ ಇರುತ್ತಾ ಸರ್?
3: ನೋಡಿ, ಅನಾದಿ ಮತ್ತು ಅನಂತಕ್ಕೆ ನಾವು ಆಯುರ್ವೇದ ಅಂತ ಕರಿತೀವಿ. ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಾದರೆ ಅದನ್ನು ಸ್ವಲ್ಪ ಇವತ್ತಿನ ಕಾಲಮಾನಕ್ಕೆ ತೂಗಿ ಹಾಕಿ ಪ್ರಸ್ತುತವಾಗಿ ಏನು ಪ್ರಚಲಿತವಾಗಿದೆ ಅದನ್ನು ಮಾತಾಡೋದಾದ್ರೆ ಬ್ರಿಡ್ಜ್ ಬಿಟ್ವೀನ್ ಆಯುರ್ವೇದ ಅಂಡ್ ಮಾಡರ್ನ್ ಸೈನ್ಸ್ ಆಗಬೇಕು. ಆಗ ಹಿಂದಿನ ಶಾಸ್ತ್ರ ಮತ್ತು ಇಂದಿನ ತಂತ್ರಜ್ಞಾನದ ಸಮನ್ವಯದ ಜೊತೆಗೆ ಆಯುರ್ವೇದವನ್ನು ನಾವು ಉಣಬಡಿಸಿದ್ದೇ ಆದರೆ ಖಂಡಿತ ಅನಾದಿ ಮತ್ತು ಅನಂತ ಆವತ್ತಿನ ಆಯುರ್ವೇದ ಇಂದಿಗೆ ಮತ್ತು ಮುಂದಿಗೂ ಕೂಡ ಪ್ರಸ್ತುತ ಅಂತಕ್ಕಂಥದ್ದು ತುಂಬ ಸ್ಪಷ್ಟವಾದಂತಹ ಸಂದೇಶ ಒಬ್ಬ ಶ್ರೀ

0: ಅವನಿಗೆ ತಲುಪಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಷ್ಟೇ ನಾವು ಆಧುನಿಕತೆ, ಮಾಡರ್ನೈಸ್ಡ್ ಎರಾ, ಸೂಡೋ ಮಾಡರ್ನೈಸ್ಡ್ ಎರಾ ಅಂತ ನಾನು ವಿತಿನ್ ಇನ್ವರ್ಟೆಡ್ ಕಾಮಾಸ್ ಕರಿತೀವಿ, ನಾವೆಲ್ಲ ವಿಜ್ಞಾನವನ್ನು ಅಜ್ಞಾನದ ಮುಸುಕಾಗಿ ನೋಡ್ತಕ್ಕಂಥ ಒಂದು ಸಂದರ್ಭ ಇದು. ವಿಜ್ಞಾನಕ್ಕೆ ನಿಜವಾದಂತಹ ಪರಿಭಾಷೆ, ವಿಶಿಷ್ಟ ಜ್ಞಾನಕ್ಕೆ ವಿಜ್ಞಾನ ಅಂತ ಕರಿತೀವಿ. ಸೊ ಸರಿಯಾದಂತಹ ರೀತಿಯಿಂದ ಜ್ಞಾನವನ್ನು ಪಡ್ಕೊಳ್ಳೋದಾದರೆ, ನಹಿ ಜ್ಞಾನೇನ ಸದೃಶಂ ಅಂತಕ್ಕಂಥ ಮಾತು ಕೂಡ ಸಂಸ್ಕೃತದಲ್ಲಿದೆ. ನಾವು ಆ ಹಂತದಲ್ಲಿ ಜ್ಞಾನವನ್ನು ಪಡ್ಕೊಳ್ಳೋದಾದರೆ ಖಂಡಿತ ಆಯುರ್ವೇದದಲ್ಲಿ ಆಗೇನು ಹೇಳಿದ್ರು, ಲಾಘವಕರಂ ಲಂಘನಂ, ಒಂದು ಚಿಕ್ಕ ಉದಾಹರಣೆ, ಉಪವಾಸವನ್ನು ಮಾಡಿದರೆ ಹಗುರಾಗುತ್ತೆ ಮೈ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದಕ್ಕೆ ಯಾವುದೇ ಸೈಂಟಿಫಿಕ್ ಪುರಾವೆಗಳು ಇವತ್ತಿಗೂ ಬೇಡ ಅಲ್ವಾ? ಇವತ್ತಿಗೂ ತುಂಬ ಊಟ ಹೊಟ್ಟೆ ತುಂಬ ತಿಂದರೆ ಜಡತ್ವ ಬರುತ್ತೆ, ನಿದ್ದೆ ಬರುತ್ತೆ, ಚೈತನ್ಯ ರಹಿತವಾದಂಥ ಬದುಕು ನಡೆಸಬೇಕಾಗುತ್ತೆ, ಆವತ್ತಿನ ದಿವಸ ನರಕ ಸದೃಶವಾಗುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ಹಿತ ಬುಕ್, ಮಿತ ಬುಕ್, ಕಾಲ ಬುಕ್ ಅಂತ ಇತ್ತು. ಉಪವಾಸ ಅಂದರೆ ಏನು? ಉಪವಸತಿ ಇತಿ ಉಪವಾಸಂ, ಯಾವುದು ನಮ್ಮ ಮನಸ್ಸಿಗೆ ನಮ್ಮನ್ನು ಹತ್ತಿರ ತೊಗೊಂಡೋಗುತ್ತೋ ಅದಕ್ಕೆ ಉಪವಾಸ ಅಂತ ಹೇಳ್ತೀವಿ. ನಾವು ಅತ್ಯಂತ ಕಡಿಮೆ ತಿಂದಾಗ ನಮ್ಮ ಚಿತ್ತ ಏಕಾಗ್ರತೆ, ಮನಸ್ಸು, ಶರೀರ ಸಮತೋಲನ ದೃಷ್ಟಿಕೋನದಿಂದ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಆವತ್ತಿನ ಉಪವಾಸದ ಮಹತ್ವ ಬರುತ್ತೆ. ಇವತ್ತು ಮಾಡರ್ನೈಸ್ಡ್ರದಲ್ಲಿ ನಾವು ಲೇಟೆಂಟ್ ಫಾಸ್ಟಿಂಗು, ಅನೇಕವಾದಂಥ ಬೇರೆ ಬೇರೆ ಬೇರೆ ಬೇರೆ ಫಾಸ್ಟಿಂಗ್ನ ಹೇಳ್ತೀವಿ. ಯಾವುದೇ ಧರ್ಮ ತಗೊಳ್ಳಿ, ಯಾವುದೇ ಜಾತಿ ತಗೊಳ್ಳಿ, ಯಾವುದೇ ಪ್ರಾಂತ್ಯ ತಗೊಳ್ಳಿ, ಸಂಕಷ್ಟಿಗೆ ಒಂದು ವರ್ಗ ಉಪವಾಸ ಮಾಡೋದಾದರೆ ಏಕಾದಶಿಗೆ ಮತ್ತೊಂದು ವರ್ಗ ಉಪವಾಸ ಮಾಡೋರು, ರಂಜಾನಿಗೆ ಒಂದು ವರ್ಷ ಉಪವಾಸ ಮಾಡಿದರೆ ಈಸ್ಟರ್ ಹಿಂದಿನ ದಿವಸ ಉಪವಾಸ ಇರ್ತೀನಿ ಅಂತಕ್ಕಂಥ ಒಂದು ಪದ್ಧತಿ ಇತ್ತು. ಅವರೆಲ್ಲರೂ ಯಾಕೆ ಮಾಡಿದರು? ಧರ್ಮಕ್ಕೆ ಅಥವಾ ದೇವರಿಗೆ ಇದನ್ನು ಕಟ್ಪಾಡು ಅಂತ ತಗಲು ಹಾಕಿದ್ರೆ ಶಿಷ್ಟಾಚಾರವನ್ನು ಆನೋಚಾನವಾಗಿ ಪರಿಪಾಲಿಸ್ತಾನೆ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೋಸ್ಕರ ಅದಿತ್ತು. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಮನೆಗೆ ಬರಬೇಕು ಅಂದರೆ ಕೈ ಕಾಲು ತೊಳ್ಕೊಂಡು ಬರಬೇಕು, ಬಟ್ಟೆ ಬದಲಾಯಿಸಿದ ನಂತರ ಮಕ್ಕಳನ್ನ ಮುಟ್ಟಬೇಕು, ಶ್ವಾನ ಪ್ರಾಣಿ ಇತ್ಯಾದಿಗಳನ್ನ ಮುಟ್ಕೊಂಬಂದರೆ ಮನೆಗೆ ಸ್ನಾನ ಮಾಡಿ ಬರಬೇಕು ಅಂತಕ್ಕಂಥದ್ದಿತ್ತು. ಇವತ್ತು ಒಂದು ವ್ಯಕ್ತಿ ಹಾಸ್ಪಿಟಲ್ ಐಸಿಯುಲಿ, ಒಂದು ಪುಟ್ಟ ಶಿಶು ಇರಲಿ ಅಥವಾ ವಯೋವೃದ್ಧ ಇರಲಿ ಅಥವಾ ಅನ್ಯ ಕಾರಣಗಳಿಂದ ಯಾರೇ ಹಾಸ್ಪಿಟ್ಲಿಗೆ ದಾಖಲಾಗಿರಲಿ, ಅವ್ರಿಗೆ ನೀವು ಉಟ್ಟು ಬಟ್ಟೆಯಲ್ಲಿ ಹೋಗಿ ನಿಮ್ಮ ಇಷ್ಟಪಟ್ಟವ್ರಿಗೆ ಸಂಬಂಧಿಕರಿಗೆ ಹೋಗಿ ಹಸ್ತಲಾಗವನ್ನು ಮಾಡಿ ಮಾತಾಡಿಸ್ಲಿಕ್ಕೆ ಆಗ್ತದಾ?
1: ಇಲ್ಲ,
0: ಖಂಡಿತ ಇಲ್ಲ. ಯಾಕೆ ಅಂತೆ, ಅಲ್ಲಿ ಮಡಿ ಶುಚಿತ್ವ ಅಂತ ಹೇಳೋರು, ಇಲ್ಲಿ ಸ್ಟರ್ಲೈಸೇಷನ್ನು, ಹೈಜನ್ನು, ಪ್ರೋಟೋಕಾಲು ಅಂತ ಹೇಳ್ತೇವೆ. ಸೊ ಇವತ್ತಿನ ಜನಕ್ಕೆ ಆಯುರ್ವೇದವನ್ನು ಪರಿಚಯ ಮಾಡಿಸ್ಕೊಳ್ತಕ್ಕಂಥದ್ದು ಒಂದು ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯೂ ಹೌದು. ಎರಡನೇದು, ಶ್ರೀಸಾಮಾನ್ಯ ತನ್ನ ತಿಳುವಳಿಕೆಯನ್ನು ತುಂಬ ಮೆಚ್ಯೂರ್ಡ್ ರೀತಿಯಲ್ಲಿ ತಿಳ್ಕೊಂಡಿದ್ದಾನೆ, ಅದನ್ನು ಅರ್ಥೈಸ್ಕೊಂಡಿದ್ದಾನೆ, ಮುಂದಿನ ಪೀಳಿಗೆಗೆ ದಾಟಿಸ್ತಕ್ಕಂತಹ ಜವಾಬ್ದಾರಿಯನ್ನು ಅವನೇ ತಗೊಂಡಿದ್ದಾನೆ. ಇವತ್ತು ನೋಡಿ, ನಾವು ಒಂದೊತ್ತಿಂದವನು ಯೋಗಿ, ಎರಡೊತ್ತಿಂದವನು ಭೋಗಿ, ಮೂರೊತ್ತಿಂದವನು ಹೊತ್ಕೊಂಡು ಹೋಗಿ ಅಂತ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ನೀವು ಎಷ್ಟೋ ಜನ ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ಒಂದೇ ಹೊತ್ತು ತಿಂತೀನಿ, ಸೂರ್ಯಾಸ್ತಮದ ಮುಂಚೆ ತಿಂತೀನಿ, ರಾತ್ರಿ ಲಘುವಾದಂಥ ಆಹಾರವನ್ನು ತಿಂತೀನಿ, ಇದೆಲ್ಲ ಪರಿಕಲ್ಪನೆ ಇವತ್ತಿನ ಮಾಡರ್ನೈಸೇಷನ್ಗೆ ಖಂಡಿತ ಅರಿವಾಗ್ತಾ ಇದೆ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೇವೆ, ಲಾಂಗರ್ ದ ಬೆಲ್ಟ್ ಲೆಸ್ಸರ್ ದ ಲೈಫ್, ಸೊಂಟದ ಸುತ್ತಳತೆ ಜಾಸ್ತಿ ಆದಾಗ ಮನುಷ್ಯನ ಆಯುಷ್ಯ ಕಮ್ಮಿ ಆಗ್ತದೆ ಅಂತ ಹೇಳ್ತೇವೆ. ಇವತ್ತು ನೋಡಿ, ಫಿಟ್ನೆಸ್ಸು, ಜಿಮ್ಮು ಅದೆಲ್ಲ ಒಂದು ಕಾಲಕ್ಕೆ ಪೀಕ್ ಹೋಗಿತ್ತು. ಇವತ್ತು ಯೋಗ, ಪವರ್ ಯೋಗ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ನಿದ್ದೆಯ ಮಹತ್ವ, ಇವತ್ತು ಎಷ್ಟು ಜನ ಬೇರೆ ಬೇರೆ, ನನ್ನನ್ನು ಸೇರಿಸಿ, ನಾನೇನು ಹೊರತಾಗಲ್ಲ, ವೈದ್ಯಕೀಯ ಪ್ರವೃತ್ತಿಯಲ್ಲಿ ಇರತಕ್ಕಂಥ ಪ್ರವೃತ್ತಿಯಲ್ಲಿರ್ತಕ್ಕಂಥ ನಾನು, ನನ್ನ ಡ್ರೈವಿಂಗ್ ಸ್ನೇಹಿತರು, ಪೊಲೀಸ್ ಸ್ನೇಹಿತರು, ಸೆಕ್ಯೂರಿಟಿ ಸ್ನೇಹಿತರು, ಹೀಗೆ ಹತ್ತಾರು ಸಾಫ್ಟ್ವೇರ್ ಸ್ನೇಹಿತರು, ಹಗಲಿಗೆ ಇರಲು ಕೆಲಸ ಮಾಡೋದು, ಇರಲಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಹಗಲು ಕೆಲಸ ಮಾಡೋದು, ಯಾವುದೋ ದೇಶದ ಸೂರ್ಯ ಉದಯಕ್ಕೆ ನಮಗೆ ರಾತ್ರಿ ಇರ್ತದೆ, ನಮ್ಮ ಸೂರ್ಯೋದಯಕ್ಕೆ ಯಾವುದೋ ದೇಶದಲ್ಲಿ ಚಂದ್ರ ಕಾಣಿಸ್ತಾ ಇರ್ತಾರೆ, ಆ ದೇಶಕ್ಕೆ ಅನುಗುಣವನ್ನು ಕೆಲಸ ಮಾಡಿ ನಾಳಿನ ಸಂಪಾದನೆ ಇವತ್ತು ಮಾಡ್ತೀವಿ ಅನ್ನೋ ಖುಷಿಯಲ್ಲಿ ನಾವಿದ್ದಾಗ ನಾಳಿನ ಅನಾರೋಗ್ಯವನ್ನ ಇವತ್ತೇ ಖರೀದಿ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ದಾಟಿಸಿ ರವಾನಿಸಿ ಆಗಿರುವುದರಿಂದ ಇವತ್ತಿನ ಜೆನ್ಜಿ, ಜನರೇಷನ್ ಝಡ್, ಜನರೇಷನ್ ಝಿ ಅಂತ ಏನು ಕರಿತೀವಿ, ಅವರು ಖಂಡಿತ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಈ ಮೇಲ್ಪಂಕ್ತಿಯನ್ನು ಏನು 70-90 ಆಸುಪಾಸನೇ ಹುಟ್ಟಿರತಕ್ಕಂಥ ಶ್ರೀಸಾಮಾನ್ಯ ಅರಿತುಕೊಂಡು ಇವತ್ತಿನ ಸಮಾಜ ಜೊತೆ ಬೆರೆತುಕೊಂಡು ಈ ಮನವರಿಕೆ ಮಾಡುವಂಥ ದೃಷ್ಟಿಕೋನದಿಂದ ಅಂದಿನ ಆಯುರ್ವೇದವನ್ನು ಇವತ್ತು ಪರಿಚಯಿಸ್ತಕ್ಕಂಥ ಅನಿವಾರ್ಯತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತು ಆಯುರ್ವೇದವನ್ನು ಮೇಲ್ದರ್ಜೆಗೆ ತೊಗೊಂಡು ಹೋಗಲಿಕ್ಕೆ ಯಾವುದೇ ವೈದ್ಯಕೀಯ ಪರಂಪರೆ, ವೈದ್ಯಕೀಯ ವೃತ್ತಿ ಬಾಂಧವರು ಬೇಕಾಗಿಲ್ಲ, ಅವರ ನೆರವು ಸಾಕು. ಆಯುರ್ವೇದ ಔಷಧಿಗೆ ಸೀಮಿತವಾದಂಥ ಒಂದು ಪದ್ಧತಿ ಅಲ್ಲ. ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತೀವಿ, ಅಂದ್ರೆ ಜೀವಿತ ಕಾಲಕ್ಕೆ ಆಯುಷ್ಯ ಅಂತೀವಿ. ಉಸಿರಾಡಕ್ಕೆ ಪ್ರಾರಂಭ ಆದಾಗಿಂದ ಉಸಿರು ನಿಲ್ಲಿಸ್ತಕ್ಕಂತಹ ಪ್ರಕ್ರಿಯೆ ಎಲ್ಲಿವರೆಗೂ ಆ ಮನುಷ್ಯ ಮಾಡ್ತಿರ್ತಾನೋ, ಅಟ್ಟ ಕಡೆಯ ಉಸಿರಿರೋವರೆಗೂ ಅದು ಜೀವಿತ ಕಾಲ ಅಂತ. ಅಲ್ಲಿನವರೆಗೂ ನಿಮ್ಮ ಆಹಾರ, ನಿಮ್ಮ ವಿಹಾರ, ನಿಮ್ಮ ವಿಚಾರ ಇಷ್ಟು ಸಮಗ್ರ ಸಮತೋಲನ ದೃಷ್ಟಿಕೋನದಲ್ಲಿದ್ದಾಗ ಇದು ಆರೋಗ್ಯದ ಸಂಕೇತವೇ ಹೌದು. ಇವತ್ತು ಯಾಕೆ ಅನಾರೋಗ್ಯ ಬಂದಿದೆ, ಎಲ್ಲಿ ಪ್ರಸನ್ನತೆ ಇದೆ? ದುಡ್ಡಿನ ದಾಹ, ಅಧಿಕಾರ ದಾಹ, ವೇಗ, ಹೋಗ, ಅತಿ ಹೆಚ್ಚಿನ ರೀತಿಯಲ್ಲಿ ನಾಳಿನ ಬದುಕನ್ನು ಇವತ್ತು ನಡೆಸಬೇಕು ಅಂತಕ್ಕಂತಹ ಚಿಂತನೆ ದೃಷ್ಟಿಕೋನದಲ್ಲಿ ಅತ್ಯಂತ ಜಿಜ್ಞಾಸೆ ಬದಲಿ ದುರಾಸೆ ಜಾಸ್ತಿ

0: ಆಗಿದೆ, ಈರ್ಷೆ ಜಾಸ್ತಿ ಆಗಿದೆ, ಕಾಮ ಲಾಲಸೆಗಳು ಜಾಸ್ತಿ ಆಗಿದೆ. ಇದು ಯಾವುದು ಮನುಷ್ಯ ಹೋಗುವಾಗ ಯಾವುದನ್ನು ಹೊತ್ಕೊಂಡು ಹೋಗೋದಿಲ್ಲ, ತನ್ನ ಹೆಸರನ್ನು ಬಿಟ್ಟು ಹೋಗ್ತಾನೆ ಹೊರತು ಉಟ್ಟ ಬಟ್ಟೆಯನ್ನು ಕೂಡ ತೊಗೊಂಡು ಹೋಗದಿರತಕ್ಕಂಥ ಸಂದರ್ಭದಲ್ಲಿ ನಾವು ತುಂಬ ಧನಪಿಶಾಚಿಗಳಾಗಿ ತುಂಬ ಆಶಾಭಾವನೆಗಳನ್ನು ಜಾಸ್ತಿ ಇಟ್ಕೊಂಡು ಬದುಕೋದು ಒಂದು, ದುರಾಸೆಯಿಂದ ಬದುಕನ್ನು ನಡೆಸ್ತಕ್ಕಂಥದ್ದು ಇನ್ನೊಂದು. ಈ ದೃಷ್ಟಿಕೋನದಲ್ಲಿ ನಾವು ಮಾಡಿದಾಗ ಡೆಫಿನೆಟ್ಲಿ ಸಮಸ್ಯೆಗಳು ನಮಗೆ ಎದುರಾಗ್ತದೆ ಅಂತ. ಹಾಗಾಗಿ ಆಯುರ್ವೇದಕ್ಕೆ ಎಲ್ಲಿಲ್ಲದ ಮನ್ನಣೆ, ಅಭಿಮಾನ ಮತ್ತು ಪುರಸ್ಕಾರಗಳು ಇತ್ತೀಚಿನ ದಿನಮಾನಗಳಲ್ಲಿ. ಇವತ್ತೇನು ಅನ್ಕೊಂಡಿದ್ದಾರೆ, ಅನೇಕ ಸಂದರ್ಭದಲ್ಲಿ ಅಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಇವೆಲ್ಲ ಆಯುರ್ವೇದ ಆಗಿರ್ಬೋದು, ಯೋಗ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು, ಇವೆಲ್ಲ ಒಂದು ವರ್ಗ ಬೇರೆ, ಅಲೋಪತಿ ಒಂದೇ ಜೀವನ ಅಂತ ಅರ್ಥ ಮಾಡ್ಕೋತಾರೆ. ಪ್ರಶ್ನೆ, ಒಬ್ಬ ಆಯುರ್ವೇದ ವೈದ್ಯನನ್ನು ನೀವು ಕೇಳಿದಾಗ ಯಾವ ಪತಿ ಒಳ್ಳೆಯದು ಅಂತ, ಪತಿಗೆ ಸತಿ, ಸತಿಗೆ ಪತಿ ಒಳ್ಳೆಯದು, ಇದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್.
1: ಅನ್ಯೋನ್ಯವಾಗಿ ಬದುಕೋ ರೀತಿ,
0: ಬದುಕಿನಲ್ಲಿ ಅನ್ಯೋನ್ಯತೆ ಹೊಂದ್ಕೊಂಡು ಹೋಗ್ತಕ್ಕಂಥದ್ದು ಒಂದಿರಬೇಕು. ಆಮೇಲೆ ಲೈಫ್ನಲ್ಲಿ ಎಂಪತಿ ಮತ್ತು ಸಿಂಪತಿ ಇರಬೇಕು, ಒಬ್ಬರ ಬಗ್ಗೆ ಸಹಾನುಭೂತಿ ಇದ್ದು, ಪ್ರೀತಿ ಇದ್ದು, ಆತ್ಮಾಭಿಮಾನದಿಂದ ಇನ್ನೊಂದು ವ್ಯಕ್ತಿಯನ್ನ ಜೀವನ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ, ಆರಾಧಿಸ್ತೀವಿ ಅಂದ್ರೆ ಅದರಿಂದ ನಮ್ಮ ಸ್ವಾಸ್ಥ್ಯ ಅಭಿವೃದ್ಧಿ ಆಗುತ್ತೆ ಹೊರತು ಇನ್ನೊಬ್ಬರಿಗೆ ನಾವು ಸೇವೆ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ. ನಮ್ಮ ಮಾನಸಿಕ ಶಾರೀರಿಕ ಸ್ವಾಸ್ಥ್ಯವನ್ನು ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಗೊಳಿಸ್ತಕ್ಕಂಥ ದೃಷ್ಟಿಕೋನದಲ್ಲಿ ಇದು ಬುನಾದಿ ಆಗುತ್ತೆ.
1: ನಿಜ ನಿಜ. ಈಗ ಬೇರೆ ಬೇರೆ ಪದ್ಧತಿಗಳು, ಈಗ ಆಯುರ್ವೇದದಲ್ಲಿ ಆ ಕಾಲದಲ್ಲಿ ಒಂದು ರೀತಿಯಾದಂಥ ಚಿಕಿತ್ಸೆ ಇತ್ತು, ಈಗ ಚಿಕಿತ್ಸೆನಲ್ಲಿ ಬದಲಾವಣೆ ಆಗಿದೆ ಮತ್ತು ಅದು ಉನ್ನತೀಕರಣ ಆಗಿದೆ ಅಂತ ಹೇಳ್ಬೋದು ನಾವು. ಮೊದಲೆಲ್ಲ ಪಂಚಕರ್ಮ ಮೊದಲು ಇತ್ತು, ಈಗೂ ಕೂಡ ಇದೆ. ಈಗ ಹೈಟೆಕ್ ಪಂಚಕರ್ಮದ ಬಗ್ಗೆ ಮಾತಾಡ್ತೀವಿ ಇವಾಗ. ಮತ್ತು ಪ್ರತಿಯೊಂದು ಬೇರೆ ಬೇರೆ ಪ್ರದೇಶದಲ್ಲಿ ಆಯುರ್ವೇದ ವೈದ್ಯರು ಪಂಚಕರ್ಮವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ಚಿಕಿತ್ಸೆಯನ್ನಾಗಲಿ ತುಂಬ ವಿಶೇಷ ರೀತಿಯಲ್ಲಿ ಮಾನಸಿಕವಾಗಿ ಧಾರ್ಮಿಕವಾಗಿ ಅದು ಬಹಳ ಮುಖ್ಯ. ಆ ಎರಡೂ ಲೇಪನ ಮಾಡಿ ವ್ಯಕ್ತಿಯ ಆರೋಗ್ಯವನ್ನು ಸುರಕ್ಷಿತವಾಗಿ ಆ ರೋಗವನ್ನು ಕಿತ್ತಾಕೋ ಕೆಲಸ ನಡೀತಾ ಇದೆ. ಈಗ ಆಗ ಮತ್ತು ಈಗ ಬದಲಾವಣೆ ಮಾಡ್ತಾ ಮಾಡ್ತಾ ಹೋಗಬೇಕು ಬೇರೆ ಬೇರೆ ಚಿಕಿತ್ಸೆ ಪದ್ಧತಿನಲ್ಲಿ.
0: ರೋಗಗಳು ಬದಲಾಗಿಲ್ಲ, ರೋಗಿಯೂ ಬದಲಾಗಿಲ್ಲ, ಆದರೆ ರೋಗದ ಅವತರಣಿಕೆ ಬದಲಾಗಿದೆ. ಇವತ್ತು ನಿಮ್ಗೆ ಅವತ್ತು ಡೆಂಗ್ಯೂ ಅಂದ್ರೆ ಏನು ಅಂತ ಗೊತ್ತಾಗದೆ ಇರ್ಬೋದು, ಏಡ್ಸ್ ಅಂದ್ರೆ ಏನು ಅಂತ ಗೊತ್ತಾಗದೆ ಇರ್ಬೋದು. ಈ ತರ ಒಂದು ಎರಡು ಉದಾಹರಣೆ ಕೊಟ್ಟೆ. ಆದ್ರೆ ರೋಗ ಲಕ್ಷಣಗಳ ಮೇಲೆ ಆಧರಿಸಿದ ಚಿಕಿತ್ಸೆಗಳು ಆವತ್ತೂ ಇತ್ತು. ನೀವು ಎಲ್ಲ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಎಂಪತಿ ಸಿಂಪತಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೆ. ತುಂಬಾ ಪ್ರಮುಖವಾಗಿ ಹೇಳೋದಾದ್ರೆ, ಒಂದು ವೈದ್ಯಕೀಯ ಪದ್ಧತಿ ನಮಗೆ ಆಹಾರ ವಿಹಾರ ವಿಚಾರಾದಿಗಳನ್ನ ಆಮೂಲಾಗ್ರವಾಗಿ ಅದರ ಸ್ಥಿರತೆಯನ್ನು ಇಟ್ಕೊಂಡು ಜೀವನ ಶೈಲಿಯನ್ನು ರೂಪಿಸಿದ್ದೆ ಆದ್ರೆ ಪ್ರಾಥಮಿಕ ಪ್ರಾರಂಭಿಕ ಹಂತದ ಅಂದ್ರೆ ಮನುಷ್ಯ ಬಾಲ್ಯಾವಸ್ಥೆಯಿಂದ ಜೀವನದ ಶೈಲಿ ಬಗ್ಗೆ ಚೆನ್ನಾಗಿ ಒಲವು ಗಮನ ಇಟ್ಕೊಂಡ್ರೆ, ಇವತ್ತೊಂದು ಸ್ಮಾಲ್ ಎಕ್ಸಾಂಪಲ್ಲು, ತುಂಬಾ ಟೈಟ್ ಜೀನ್ಸು ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು, ತುಂಬ ಟೈಟ್ ಅಂತ ಒಳ ಉಡುಪುಗಳು ಹಾಕೊಂಡ್ರೆ ಶಿಶ್ನ ಉದುರಕ್ಕಾಗಲ್ಲ, ಮಾಸಿಕ ಸ್ರಾವ ಸರಿಯಾಗಿ ಆಗ್ತಿಲ್ಲ, ಮಗುವಿಗೆ ಇನ್ನರ್ ವೇರ್ ಮಹಿಳೆ ತುಂಬ ಗಟ್ಟಿಗೆ ಹಾಕೊಂಡು ಏಸ್ಥೆಟಿಕ್ ಕಾಸ್ಮೆಟಿಕ್ ಇಂಪಾರ್ಟೆನ್ಸ್ ಇಂದ ಹಾಲು ಕೊಡೋದ್ರಿಂದ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ, ಇವೆಲ್ಲ ಆಧುನಿಕ ಶಾಸ್ತ್ರ ಹೇಳ್ತಾ ಇದೆ. ಹಿಂದಿನ ಶಾಸ್ತ್ರದಲ್ಲಿ ಒಂದು ಜೀವನ ಶೈಲಿ ಹೇಗಿತ್ತು ಅಂತ ನಿಮ್ಗೆ ಒಂದು ಸರಳ ಉದಾಹರಣೆ. ಮೈಸೂರವನು ಅಂದ್ರೆ ದಕ್ಷಿಣ ಪ್ರಾಂತ್ಯದ ಉದಾಹರಣೆಗೆ ಪಂಚೆ ಉಟ್ಕೋತಾ ಇದ್ದ, ಪಂಜಾಬವನ್ ಪೈಜಾಮ ಹಾಕೋತಾ ಇದ್ದ, ಅನಂತಪುರದವನ್ ಅಕ್ಕಿ ತಿಂತಿದ್ದ, ಜೋಧ್ಪುರದವನ್ ಜೋಳ ತಿಂತಿದ್ದ, ಎಲ್ಲಿವರೆಗೂ ಸಮಸ್ಯೆ ಇರಲೇ ಇರಲಿಲ್ಲ. ಯಾವಾಗ ಮೆಕ್ಸಿಕನ್ ಫುಡ್ ಮಲೇಷ್ಯಾವರೆಗೆ ಬರಕ್ ಶುರು ಆಯ್ತೋ, 4 ಸೆಕೆಂಡ್ 4 ರುಚಿಗೆ 40% ಜೀವನ ನಡಾಯಿಡ್ತೀವಿ ಅಂತ ನಾವು ವಿಚಾರ ಮಾಡಿದ್ವು, ಆಗ ಸಮಸ್ಯೆಗಳು ಬಿಗಡಾಯಿಸಕ್ಕೆ ಶುರು ಆಯ್ತು, ಸಮಸ್ಯೆಗಳು ಉಲ್ಬಣ ಆಯ್ತು. ಅಷ್ಟೆಲ್ಲ ಆದ್ಮೇಲೂ ಕೂಡ ದ ರೇ ಆಫ್ ಹೋಪ್ ಅಂತ ಹೇಳ್ಕೊಳ್ತೀವಿ ಬದುಕಿನ ಆಶಾ ಕಿರಣ ಅಂದ್ರೆ, ನನ್ನ 26 ವರ್ಷದ ವೃತ್ತಿಪರ ಬದುಕಿನಲ್ಲಿ ಇವತ್ತು ಕೂಡ ಆಯುರ್ವೇದವೇ ಆಶಾ ಕಿರಣ. ಯಾಕಂದ್ರೆ ರೋಗ ಬಂದ ಮೇಲೆ ಏನ್ ಮಾಡಬೇಕು ಅಂತ ಹೇಳಕ್ಕೆ ಅನೇಕ ವೈದ್ಯಕೀಯ ಪದ್ಧತಿಗಳಿದೆ, ರೋಗ ಬರದೇ ಇರಕ್ಕೆ ಏನ್ ಮಾಡಬೇಕು ಅಂತ ಇವತ್ತು ವೈದ್ಯಕೀಯ ಶಿಕ್ಷಣ ನಾವು ಕಲಿಸ್ತಾ ಇದೀವ ಪ್ರಶ್ನೆಯನ್ನ ನಾವು ಇಂಟ್ರಾಸ್ಪೆಕ್ಟ್ ಮಾಡಿದಾಗ ದ ಆನ್ಸರ್ ಇಸ್ ನೋ
1: ನೋ ನೋ ನೋ.
0: ಜ್ವರ ಬಂದ್ರೆ ಈ ಔಷಧಿ ಕೊಡು, ಈ ಆಂಟಿಬಯೋಟಿಕ್ ಕೊಡು, ಗ್ರೂಪ್ ಎ ಕೊಡು, ಇಲ್ಲ ಗ್ರೂಪ್ ಬಿ ಕೊಡು, ಗ್ರೂಪ್ ಝೆಡ್ ವರೆಗೂ ಹೋಗು ಅಂತ ನಾವು ಹೇಳ್ತೀವಿ. ತೊಂದರೆ ಬರ್ದೇರಕ್ಕೆ ನೀನ್ ನಂತರ ಸುಮ್ನೆ ಆತ್ಮೀಯನಾಗಿ ಬರಬೇಕು. ನಿಜವಾದ ವೈದ್ಯ ಅಂದ್ರೆ ಔಷಧಿ ಕೊಡೋನಲ್ಲ, ನಿಜವಾದ ವೈದ್ಯ ಒಬ್ಬ ಪುರೋಹಿತ. ಪುರೋಹಿತ ಅಂದ್ರೆ ಯಾವ್ದೋ ಜಾತಿಗೆ ವರ್ಗಕ್ಕೆ ಸೀಮಿತವಾದಲ್ಲ, ಪುರಕ್ಕೆ ಹಿತ ಕಾಯುವವನು ಪುರೋಹಿತ, ಒಬ್ಬ ಪೌರ ಕಾರ್ಮಿಕ ಪುರೋಹಿತ, ಒಬ್ಬ ಮೇಷ್ಟ್ರು ಪುರೋಹಿತ. ಒಂದು ತಾಯಿ ಇಡೀ ಊರಿಗೆ ಊಟ ಹಾಕ್ತಿದ್ಲು ಮನೆಗಲ್ಲ, ಆಕೆ ನಿಜವಾದ ಪುರೋಹಿತಳು ತಾಯಿ,
1: ಪುರದೊಳಗೆ ಹಿತರು.
0: ಹೌದು, ಪುರಕ್ಕೆ ಹಿತ ಕಾಯುವವರು. ಅಂತ ದೃಷ್ಟಿಕೋನ, ಅಂತ ಶ್ರೇಷ್ಠವಾದಂತಹ ವೈದ್ಯಕೀಯ ವಿಭಾಗಗಳಲ್ಲಿ ವೈದ್ಯನಿಗೆ ಧರ್ಮ ಕೊಟ್ಟಿದೆ. ಧರ್ಮೋ ರಕ್ಷತೆ ರಕ್ಷಿತ ಅಂದ್ರೆ ಅಂತ ಒಂದು ಜವಾಬ್ದಾರಿಯನ್ನ, ಆ ವೈದ್ಯಕೀಯ ಧರ್ಮವನ್ನ ನಿಭಾಯಿಸ್ತಕ್ಕಂಥ, ಕಾಪಾಡ್ಕೊಳ್ತಕ್ಕಂಥ, ಅದನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಶಕ್ತಿ ಒಂದು ವೈದ್ಯಕೀಯ ಪದ್ಧತಿ. ಯಾವ್ದಾದ್ರು ಪ್ರಿವೆಂಟಿವ್ ವೆಲ್ನೆಸ್, ಇಲ್ನೆಸ್ಗೆ ವೆಲ್ನೆಸ್ಗೆ ಬಹಳ ಚಿಕ್ಕ ವ್ಯತ್ಯಾಸ ಇದೆ, ಆದ್ರೆ ಅನುಭವ ತುಂಬಾ ದೊಡ್ಡದಾಗಿರುತ್ತೆ. ಸೊ ಇಲ್ನೆಸ್ ಅಲ್ಲಿ ಎಲ್ಲರೂ ಇದೀವಿ. ವೆಲ್ನೆಸ್ಗಾಗಿ ಬರಬೇಕು ಅಂದಾಗ ಯಥಾವತ್ ಮತ್ತೆ 3ನೇ ಬಾರಿ ಅಂದಿನ ಆಯುರ್ವೇದ, ಇಂದಿಗೆ ಮತ್ತೆ ಮುಂದಿಗೂ, ಪ್ರಸ್ತುತ ಮತ್ತು ಪ್ರಚಲಿತ.
1: ಈಗ ಜ್ವರ, ಕೆಮ್ಮು, ನೆಗಡಿ ಇವೆಲ್ಲವೂ ಕೂಡ ನಮ್ಮ ಮನೆಯಲ್ಲಿನೇ ಮದ್ದು ಸಿಗುತ್ತೆ ಅಂತ ಹೇಳ್ತೀವಿ ನಾವು. ಅಡಿಗೆ ಮನೆಯಲ್ಲೇ ಇದೆ ಆಯುರ್ವೇದ ಅಂತ,
0: ಅಂಗೈಯಲ್ಲೇ ಆಯುರ್ವೇದ.
1: ಅವಾಗ ಈ ಜ್ವರಕ್ಕೆ ಯಾವ ರೀತಿ ಚಿಕಿತ್ಸೆ ಇತ್ತು? ಏನಾಯ್ತು, ಈಗ ಬದಲಾವಣೆ ಏನಾಗಿದೆ, ಕೆಮ್ಮಿಗೆ ಏನಿತ್ತು?
0: ಬಹಳ ಸಿಂಪಲ್.

0: ಲೈಕ್ ಹೇಳ್ತೀನಿ
1: ಸಿಂಪಲ್ ಎಲ್ಲವೂ ಕೂಡ ಆ ಸಿಂಪಲ್ ಗಳನ್ನ ಹೇಳಿ, ಯಾಕಂದ್ರೆ ನಮಗೆ ವ್ಯತ್ಯಾಸ ಗೊತ್ತಾಗಬೇಕು.
0: ನೀವು ರೋಗ ಲಕ್ಷಣವನ್ನು ಚಿಕಿತ್ಸೆ ಮಾಡ್ತೀರಾ ಅಥವಾ ಆಮೂಲಾಗವಾಗಿ ರೋಗವನ್ನು ಚಿಕಿತ್ಸೆ ಮಾಡ್ತೀರಾ ಅಂತ ನೋಡ್ಬೇಕು. ಈಗ ಜ್ವರ ಅನ್ನೋದು ಸಾಮಾನ್ಯ ಜ್ವರ, ನಾನು ಸ್ಪೆಸಿಫಿಕ್ಸ್ ಅಲ್ಲಿ ಹೋಗಲ್ಲ, ಶ್ರೀಸಾಮಾನ್ಯನು ಆಕಾಶವಾಣಿಯನ್ನು ಕೇಳ್ತಾ ಇರ್ತಾನೆ ಅಂತ ಆಡು ಭಾಷೆಯಲ್ಲಿ ಹೇಳ್ತೀನಿ. ಜ್ವರ ಅಂದ್ರೆ ರೇಸ್ಡ್ ಟೆಂಪರೇಚರ್, ಉಷ್ಣತೆ ಜಾಸ್ತಿ ಆಗಿದೆ ಅಂತ. ಅದರ ಅರ್ಥ ಏನು? ನೀವು ರೆಸ್ಟ್ ತಗೊಳ್ಳಿ, ನಿಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದು ಬೇಡವೋ ಅದನ್ನ ಶರೀರವೇ ಉಷ್ಣತೆಯನ್ನ ಜಾಸ್ತಿ ಮಾಡ್ಕೊಂಡು ಕೊಂದು ಹಾಕುತ್ತೆ. ಆ ಸಮಯದಲ್ಲಿ ನೀವೇನ್ ಮಾಡ್ಬೇಕು, ಲಘು ಆಹಾರವನ್ನ, ಸುಪಾಚ್ಯ ಆಹಾರವನ್ನ, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಲೈಟ್ ಅಂಡ್ ಈಸಿಲಿ ಡೈಜೆಸ್ಟೇಬಲ್ ಫುಡ್ ಅನ್ನ ಸೇವನೆ ಮಾಡ್ಕೊಳ್ತಕ್ಕಂಥ ಒಂದು ಸರಳ ಪದ್ಧತಿಯ ಮಾಡ್ಕೊಳ್ಳಿ. ಜೀವನ ಶೈಲಿ ಚೆನ್ನಾಗಿದೆ, ನೀವು ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳಿ, ಮಾನಸಿಕ ಸ್ಥಿತಿಗತಿಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಪರಿಸರವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಪರ್ಯಾವರಣವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಕೃತಕವಾಗಿ ನಾವು ಇವತ್ತಿನ ಈ ಬೆಂಗಳೂರಿನ ಉಷ್ಣಾಂಶ ತಾಪಮಾನವನ್ನು ಯೋಚನೆ ಮಾಡಿದ್ರೆ ನನ್ನನ್ನು ನಿಮ್ಮ ಮೊದಲುಗೊಂಡು ಎ ಸಿ ಇಲ್ಲದೆ ಬದುಕಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕೆ? ಪರ್ಯಾವರಣದ ಬಗ್ಗೆ ಗೌರವ ಇಲ್ಲ. ಅಕ್ಕಪಕ್ಕ ಇರತಕ್ಕಂಥ ಕೆರೆಗಳನ್ನು, ಕೋಡಿಗಳನ್ನು, ಮರಗಳನ್ನು, ಗಿಡಗಳನ್ನು, ಪ್ರಾಣಿಗಳ ಎಲ್ಲ ನಾಶ ಮಾಡಿ ಮನುಷ್ಯ ಇಲ್ಲದಕ್ಕಿಂತ ಉತ್ತಮ ಅಂತ ಅಂದ್ಕೊಂಡಿದ್ದಾನೆ. ಅದರ ನೋ ಒನ್ ಇಸ್ ಅಬೌವ್ ದ ನೇಚರ್. ಪ್ರಕೃತಿಗೆ ನಿಸರ್ಗಿದ್ದೆ ಮಿಗಿಲಾಗಿ ಯಾವ ವ್ಯಕ್ತಿಯು ಇಲ್ಲದಿರುವ ಕಾರಣ ಅದು ತನ್ನದಂಥ ಅಂಕುಶವನ್ನು, ಕಡಿವಾಣವನ್ನು ಈ ಹಿಂದೆನೂ ಹಾಕ್ತಾ ಬಂದಿದೆ, ಎಸ್ಟಾಬ್ಲಿಷ್ ಮಾಡ್ತಾ ಬಂದಿದೆ. ನೇಚರ್, ಹ್ಯೂಮನ್ ಬೀಯಿಂಗ್ ಇಸ್ ನಾಟ್ ಅಬೌವ್ ದ ನೇಚರ್ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಇವತ್ತು ಆಧುನಿಕ ಶೈಲಿಯ ಜೀವನ ಶೈಲಿಯು ನಡೆಸ್ತಕ್ಕಂಥ ಮನೆಗಳಲ್ಲಿ ನೋಡಿದಾಗ, ನಾನು ಉತ್ಪ್ರೇಕ್ಷೆ ಅಲ್ಲ, ತಿಂಗಳಿಗೆ ಒಮ್ಮೆ 4-5 ಅಡುಗೆ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಹಾಟ್ ಏರ್ ಓವನ್ನಲ್ಲಿ ಅದನ್ನು ಬಿಸಿ ಬಿಸಿ ಮಾಡಿ ತಿಂತಾ ಇದ್ದಾಗ ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಆಗ್ತಕ್ಕಂಥ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ನಿಮ್ಗೊಂದು ಸರಳ ಉದಾಹರಣೆ ಕೊಡ್ತೀನಿ. ಇಡೀ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇತ್ತು. ಇವತ್ತು ಒಂದು ಬೆಂಗಳೂರಲ್ಲಿ ಎಷ್ಟು ಕ್ಯಾನ್ಸರ್ ಡಾಕ್ಟರ್ಗಳಿದ್ದಾರೆ, ಎಷ್ಟು ಹಾಸ್ಪಿಟಲ್ಸ್. ನಾನು ಯಾರನ್ನು ಬೈತಾ ಇಲ್ಲ, ಯಾರನ್ನು ನಿಂದನೆ ಮಾಡ್ತಾ ಇಲ್ಲ. ಅವ್ರು ಯಾಕೆ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತು, ಪೊಟೆನ್ಷಿಯಲ್ ಪೇಷಂಟ್ಸ್ ಬರ್ತಾ ಇದ್ದಾರೆ. ನಾನು ಕ್ಯಾನ್ಸರ್ ತಜ್ಞನಾದರೆ ನನಗೆ ನೂರಾರು ನನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಪೇಷಂಟ್ಸ್ ನಾಳೆ ಬರೋರಿದ್ದಾರೆ, ಅವರ ಆಹಾರ, ಅವರ ಜೀವನ ಶೈಲಿ ಸರಿಯಾಗಿಲ್ಲ ಅಂತ ದೃಷ್ಟಿಕೋನದಲ್ಲಿ ಗೊತ್ತಿದ್ದು ಅವರು ಅದನ್ನು ಓದ್ತಾ ಇದ್ದಾರೆ. ನಾವು ಅದರ ದುರ್ಬಳಕೆ ಅಂದರೆ ಆಹಾರದ ದುರ್ಬಳಕೆ ಮಾಡಿಕೊಂಡು ಡಾಕ್ಟರ್ ಹತ್ರ ಪೇಷಂಟ್ ಆಗಿ ಹೋಗಿ ನಿತ್ಯ ನಿರಂತರ ಸಂಪರ್ಕ ಇಟ್ಕೊಳ್ತೀವಿ. ತಾಯಿ ಹತ್ರ, ಮೇಷ್ಟ್ ಹತ್ರ, ಡಾಕ್ಟರ್ ಹತ್ರ ಸಂಪರ್ಕ ಸಂಬಂಧ ಇದ್ದಂಗೆ ಇರಬೇಕು, ಅದ್ರ ಇರಬಾರ್ದು ಅಂತ ಹೇಳ್ತೀವಿ. ಮೇಷ್ಟ್ ಹತ್ರ ನೀವು 10th class 10 ವರ್ಷ ಓದಿದ್ದೀನಿ ಅಂದರೆ ಓದಿದ ವಿದ್ಯಾರ್ಥಿಗೂ ಬೆಲೆ ಇಲ್ಲ, ಓದಿಸಿದ ಮೇಷ್ಟ್ರಿಗೂ ಬೆಲೆ ಇಲ್ಲ. ಆದರೆ ಒಂದೇ ಒಂದು ವರ್ಷ 10th class ಓದಿ ಅವನು IAS ಡಾಕ್ಟರ್, IPS ದೊಡ್ಡ ಇಂಜಿನಿಯರು ಏನೋ ಆಗಿ ಜೀವನ ಪೂರ್ತಿ ನೀವೇ ನನ್ನ ಮೇಷ್ಟ್ರು ಅಂತ ಇವನು ಹೇಳ್ಕೊಂಡು, ಆ ಮೇಷ್ಟ್ರು ಜೀವನ ಪೂರ್ತಿ ಇವನೇ ನನ್ನ ವಿದ್ಯಾರ್ಥಿ ಅಂತ ಹೇಳ್ಕೊಂಡ ಅವಿನಾಭಾವ ಔನ್ಯತ್ಯ ಸಂಬಂಧ ಇದೆಯಲ್ಲ, ಅದು ಬೇರೆ ಯಾವುದೇ ಹಂತದಲ್ಲೂ ಬರಲ್ಲ. ತಾಯಿ ಮಗಳ ಸಂಪರ್ಕವೂ ಹಾಗೆ, ವೈದ್ಯನ ಮತ್ತು ಆರೋಗ್ಯ ಸಾಧಕನ ಸಂಪರ್ಕ ಸಂಬಂಧ ಹೀಗಿರಬೇಕು. ಒಳ್ಳೆತನಕ್ಕೆ ಬರಬೇಕು, ಗೃಹಪ್ರವೇಶಕ್ಕೆ ಕರೆಯಕ್ಕೆ ಬರಬೇಕು, ಮದುವೆ ಆಯಿತು ಅಂತ ಹೇಳಕ್ಕೆ ಬರಬೇಕು, ಮಕ್ಕಳಾಯಿತು ಅಂತ ಕರೆಯಕ್ಕೆ ಬರಬೇಕು, ನಾಮಕರಣಕ್ಕೆ ಕರಿಬೇಕು. ಇವತ್ತು ಆ ಥರದ ಸಂಬಂಧ ವೈದ್ಯನಿಗೆ ಪೇಷಂಟ್ಗೆ ಇದೆಯಾ ಅಂತ ನೀವು ಆತ್ಮವಿಮರ್ಶೆ ಮಾಡಿ ನೋಡಿ. ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ನಂಗೆ ತಲೆನೋವಿದೆ, ಕಾಲು ನೋವಿದೆ, ಕಣ್ಣುಗೊಂದು ಡಾಕ್ಟ್ರು, ಬಲಗನ್ಗೊಂದು ಡಾಕ್ಟ್ರು, ಎಡಗನ್ಗೊಂದು ಡಾಕ್ಟ್ರು, ಮೂಳೆಗೊಂದು ಡಾಕ್ಟ್ರು, ಮತ್ತೊಂದು ಡಾಕ್ಟ್ರು, ಈ ಥರ ನಾವು ಸ್ಪೆಷಾಲಿಟಿಗಳು ಬೆಳೆಸ್ತಾ ಹೋಗ್ತೀವಿ ಹೊರತು ಸಮಗ್ರ ದೃಷ್ಟಿಕೋನದಿಂದ ನೀನು ಆರೋಗ್ಯದ ದೃಷ್ಟಿಕೋನದಲ್ಲಿ ಸಮೃದ್ಧಿಗೋಸ್ಕರ ನನ್ನ ಹತ್ರ ಬಾ, ಕಾಯಿಲೆ ಇದ್ದ ನನ್ನ ಹತ್ರ ಬರಬೇಡ. ಆರೋಗ್ಯದ ಅಭಿವೃದ್ಧಿಗಾಗಿ ನಾನು ಆರೋಗ್ಯದಿಂದ ಅಭಿವೃದ್ಧಿ ಆಗದೆ ಪ್ರಜ್ಞಾಪರಾಧ ಅಂದರೆ ಬೇಡದಿರೋ ಟೈಮಲ್ಲಿ ಬೇಡದಿರೋದು, ಬೇಕಾಗಿರೋ ಟೈಮಲ್ಲಿ ಬೇಡದಿರೋದು ತಿನ್ನೋದು, ಬೇಡದಿರೋ ಟೈಮಲ್ಲಿ ಬೇಕಾದನ್ನು ತಿನ್ನೋದು, ಹಗಲೊತ್ತು ಮಲ್ಕೊಳ್ಳೋದು, ರಾತ್ರಿ ಹೊತ್ತು ಎದ್ದಿರೋದು, ಈ ಥರ ಪ್ರಜ್ಞೆಯುಳ್ಳ ಅಪರಾಧಗಳು ಇಸ್ ಕಾಲ್ಡ್ ಎಸ್ ಪ್ರಜ್ಞಾಪರಾಧ. ಇದನ್ನು ನಾವು ಯಾವಾಗ ಮಾಡ್ಕೊಳ್ತಾ ಬರ್ತಿರ್ತೀವಿ, ವೈದ್ಯನ ಮತ್ತು ರೋಗಿಯ, ಇಲ್ಲಿ ರೋಗಿ ಅಂತಕ್ಕಂಥ ಪದ ಬಳಸ್ತೇನೆ, ವೈದ್ಯನ ಮತ್ತು ರೋಗಿಯ ನಿಕಟ ಅವಿನಾಭಾವ ಸಂಬಂಧ ಅಚಲವಾಗುತ್ತೆ.
1: ಈಗ ಈ ಆಯುರ್ವೇದದ ಔಷಧಿಗಳನ್ನು ನಾವು ಉಳಿಸ್ಕೊಂಡು ಬರಬೇಕಾಗಿದೆ. ಔಷಧಿ ಗಿಡಗಳ ಒಂದು ಬೆಳವಣಿಗೆ, ಅದರ ಕಾಳಜಿ, ಅದನ್ನು ಬೆಳೆಸುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಆಗಿನ ಪದ್ಧತಿ ಹೀಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಹೀಗಿತ್ತು ಅಂತನ್ನೋದನ್ನು ಹೇಳೋರೇ ಇಲ್ಲ. ಈಗ ಉದಾಹರಣೆ, ನಾಟಿ ವೈದ್ಯರು ಎಲ್ಲರೂ ಕೂಡ ಮರೆಯಾಗ್ಬಿಟ್ರು. ಔಷಧಿ ಗಿಡಗಳನ್ನು ಗುರುತಿಸೋಕೂ ಕೂಡ ಕಷ್ಟ ಆಗಿದೆ. ಸೊ ಈಗ ಆಗು ಮತ್ತು ಈಗ ಹೋಲಿಕೆ ಮಾಡಲಿಕ್ಕೆ ನೋಡಿದಾಗ ಆಗ ತುಂಬ ಕಡಿಮೆ ವೈದ್ಯರು ಇದ್ರು, ಇವಾಗ ಜಾಸ್ತಿ ಇದ್ದಾರೆ ಮತ್ತು ವೈದ್ಯಕೀಯ ಕ್ಷೇತ್ರ ತುಂಬ ಬೆಳೆದಿದೆ, ಆಯುರ್ವೇದ ವೈದ್ಯಕೀಯ ಕ್ಷೇತ್ರ. ಸೊ ಇದರ ಒಂದು ಉಳಿಕೆಗೆ ಏನು ಮಾಡಬೇಕಾಗಿದೆ?
0: ಇವತ್ತು ನೋಡಿ, ಆಯುರ್ವೇದದ ಬಗ್ಗೆ ಒಲವು ಅಭಿಮಾನ ಇಟ್ಕೊಂಡು ಅನೇಕ ಯುವ ಪೀಳಿಗೆ ಆಯುರ್ವೇದದ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥದ್ದು ಸ್ವಾಗತಾರ್ಹ ಮತ್ತು ಶ್ಲಾಘನೀಯ. ಎರಡನೇದು, ಅನೇಕ ವೈದ್ಯಕೀಯ ಅಭಿವೃದ್ಧಿ ಆಗಿರೋದನ್ನ ಆಯುರ್ವೇದದ ಒಳಭಾಗದಲ್ಲೂ ಕೂಡ, ಇಂಟರ್ನಲ್ ಡೆವಲಪ್ಮೆಂಟ್ ಆಫ್ ಆಯುರ್ವೇದ ಅಂತ ಹೇಳಿದಾಗ, ಅಲ್ಲೂ ಕೂಡ ನಿಮ್ಮ ಔಷಧೀಯ ಸಸ್ಯದ ಒಂದು ಐಡೆಂಟಿಫಿಕೇಶನ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ಉಪಯುಕ್ತ ಭಾಗ ಯಾವುದಾಗಿರ್ಬೋದು, ಅದೆಲ್ಲ ಮಾಡಲಿಕ್ಕೆ ಸುಸಜ್ಜಿತವಾದಂತಹ ತಂಡದ ವಿದ್ಯಾರ್ಹತೆ, ವಿದ್ಯಾಭ್ಯಾಸ, ವಿದ್ಯಾರ್ಜನೆ ಯಥಾವತ್ ಅರ್ಥಗರ್ಭಿತವಾಗಿ ಸುಸಜ್ಜಿತವಾಗಿ ಕಾಲಪರ್ಯಂತ ಆಗ್ತಾ ಇದೆ, ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಇವತ್ತು ಮಾಡರ್ನೈಸ್ಡ್ ಟೆಕ್ನಾಲಜಿಯ ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ನೀವು ಅದರ ಎಕ್ಸ್ಟ್ರಾಕ್ಟ್ಸ್ನ ಕೂಡ ತೆಗಿಬೋದು. ಈಗ ಮೊದಲು

0: ದಶಮೂಲ ಅಂದರೆ 10 ಬೇರುಗಳನ್ನು ನೀವು ಕುಟ್ಟಿ ಅದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಬೇಯಿಸ್ಕೊಂಡು ಕುಡಿಬೇಕಾಗಿತ್ತು. ಅದನ್ನು ಇವತ್ತು ಪ್ರೊಸೆಸ್ ಫಾರ್ಮಲ್ಲಿ ಸಿಗ್ತಾ ಇರೋದ್ರಿಂದ ಮಾಡಿಕೊಡೋರು ನಮ್ಮದೇ ಕುಲ ಬಾಂಧವರು ವೃತ್ತಿ ಬಾಂಧವರು ಆಗಿರೋದ್ರಿಂದ ಅದರ ಸದ್ಬಳಕೆ ನಮಗೆ ಸುಲಲಿತವಾಗಿ ಸಿಗೋದ್ರಿಂದ ಇವಾಗ ಏನಂದ್ರೆ ಅತಿ ಹೆಚ್ಚು ಜನ ಅದನ್ನು ಬಳಸ್ತಾರೆ ಅಂದರೆ ದ್ರವ್ಯಗಳನ್ನು ಅತಿ ಹೆಚ್ಚು ಜನ ಬೆಳೆಸ್ತಾರೆ. ಬಳಸೋರು ಕಮ್ಮಿ ಆದಾಗ ಬೆಳೆಸೋರು ಕಮ್ಮಿ ಆಗ್ತಾರೆ. ಸೊ 100 ಜನ ಅಶ್ವಗಂಧ ಸೇವನೆ ಮಾಡೋ ಬದಲು 10 ಲಕ್ಷ ಜನ ಅಶ್ವಗಂಧವನ್ನು ಒಂದು ದಿವಸದಲ್ಲಿ ಕರ್ನಾಟಕದಲ್ಲಿ ಸೇವನೆ ಮಾಡ್ತಾನೆ ಅಂತಂದರೆ 10 ಗಿಡ ಹಾಕಿರೋನು 10,000 ಗಿಡವನ್ನು ಹಾಕ್ತಾನೆ. ಅವನಿಗೆ ಅದರಲ್ಲಿ ಆರ್ಥಿಕ ಮೂಲ ಸಿಗುತ್ತೆ, ಕೃಷಿ ಉತ್ಪನ್ನ ಆಗುತ್ತೆ, ಪರ್ಯಾವರಣಕ್ಕೆ ಬೆಂಬಲ ಸಿಗುತ್ತೆ, ಶ್ರೀಸಾಮಾನ್ಯನಿಗೆ ಹಣಕ ದುಬ್ಬರ ಕಮ್ಮಿ ಆಗುತ್ತೆ, ಕಾಸ್ಟ್ ಎಫೆಕ್ಟಿವ್ ಎಕನಾಮಿಕ್ ಆಗುತ್ತೆ, ಆರೋಗ್ಯದ ಅಭಿವೃದ್ಧಿ ಆಗುತ್ತೆ. ವಿನ್ ವಿನ್ ಸಿಚುಯೇಷನ್ ಟು ಎವ್ರಿ ಒನ್ ಅಟ್ ಆಲ್ ಪಾಯಿಂಟ್ಸ್ ಆಫ್ ಟೈಮ್ ಅಂತ ಕರಿತೀವಿ.
1: ಆಗ ಮತ್ತು ಈಗ ಆಯುರ್ವೇದಕ್ಕಾಗಿ ಖರ್ಚು ಮಾಡೋದೇನಿದೆಯಲ್ಲ, ಆವಾಗ ಸ್ವಲ್ಪ ಕಡಿಮೆ ದುಡ್ಡಿತ್ತು ಮತ್ತು ತಾವು ಹೇಳಿದಂಗೆ ಯಾವುದೇ ಪ್ರೊಸೆಸ್ ಇರಲಿಲ್ಲ. ಈಗ ಒಂದು ತಪ್ಪಲ ಹಿಂಡಿ ಟ್ರೀಟ್ಮೆಂಟ್ ಕೊಡೋದು.
0: ಇವತ್ತು ಶುದ್ಧ ಆಯುರ್ವೇದ, ಸಿದ್ಧ ಆಯುರ್ವೇದ, ಪರಿಶುದ್ಧ ಆಯುರ್ವೇದ ಶ್ರೀಸಾಮಾನ್ಯಗೆ ಎಟುಕುವ ದರದಲ್ಲೇ ಇದೆ. ಇಫ್ ಈಸ್ ಬಿಹೈಂಡ್ ದ ಪ್ರೆಸೆಂಟೇಷನ್, ಲುಕ್ ಆ್ಯಂಡ್ ಫೀಲ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾನೆ. ಅಂದರೆ ಇವತ್ತು ನಿಮ್ಮ ಸೋಪ್ 90 ರೂಪಾಯಿ ಆಗುತ್ತೆ ಅಂದರೆ ನೀವು 9 ರೂಪಾಯಿ ಕೊಟ್ಟರೆ ಕಡಲೆ ಹಿಟ್ಟಲ್ಲಿ ಒಂದು ವಾರ ಕೂಡ ಇವತ್ತು ಸ್ನಾನ ಮಾಡ್ಬೋದು. ಇಲ್ಲ ನಾನು 90 ರೂಪಾಯಿ ಸೋಪ್ ಖರ್ಚು ಮಾಡಿ 3 ದಿವಸಕ್ಕೆ ಖರ್ಚು ಮಾಡ್ತೇನೆ ಅಂದರೆ ನಿಮ್ಮದು ದುಡ್ಡು ಜಾಸ್ತಿ ಇದೆ, ಅನಾರೋಗ್ಯವನ್ನು ಖರೀದಿ ಮಾಡ್ತಕ್ಕಂಥ ಯೋಗ್ಯತೆ ಇದೆ, ಮಾಡಿ ಅಂತ ಹೇಳಬೇಕಾಗತ್ತೆ. ಚಣಕ ಅಂದರೆ ಕಡಲೆ ಹಿಟ್ಟಲ್ಲಿ ನಾನು ಇವತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ, ಹಾಲನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ ಅಂದರೆ ನೀವು ದುಬಾರಿಯಾಗೂ ಅದನ್ನು ಮಾಡಿಸ್ಕೋಬೋದು, ಅತಿ ಮಿತಿವ್ಯಯಕಾರಿಯಾಗಂಥ ರೀತಿಯಿಂದನೂ ಚರ್ಮದ ಸೌಂದರ್ಯವನ್ನು ಕಾಪಾಡ್ಕೊಳ್ಬೋದು. ಆಲವೀರಾ ಲೋಳೆ ಸರವನ್ನು ಬಳಸಿ ಅಂತ ಹೇಳ್ತೀವಿ. ಗಿಡ 5 ರೂಪಾಯಿ 10 ರೂಪಾಯಿ ಇಲ್ಲ ನಿಮ್ಮ ತುಂಬ ಪ್ರೀಮಿಯಂ ಶಾಪ್ಸಲ್ಲಿ 30 ರೂಪಾಯಿ ಗಿಡ ಸಿಕ್ಕಿದ್ರೆ 10 ಗಿಡ ನೀವು 300 ರೂಪಾಯಿ ಹಾಕ್ಕೊಂಡ್ರೆ ವರ್ಷಕ್ಕಿಡೀ ನೀವು ಬೆಳ್ಕೋಬೋದು. ಇಲ್ಲ ನಾನು ಅದು ಎಕ್ಸ್ಟ್ರಾಕ್ಟ್ ತೊಗೊಂಬರ್ತೀನಿ, 3,000 ರೂಪಾಯಿ ಕೊಟ್ಟು ನನ್ನ ಹತ್ರ ದುಡ್ಡಿದೆ ಅಂದರೆ ನೀವು ತೊಗೊಂಡು ಬನ್ನಿ, ಅದಕ್ಕೆ ಏನು ಬೇಕೋ ಅದು ಖರ್ಚು ಮಾಡಿ ಅಂತ ಹೇಳ್ತೇವೆ. ಆ ದೃಷ್ಟಿಕೋನದಲ್ಲಿ ನಮ್ಮ ಚಿಂತನೆಗಳು ನಮ್ಮ ವಿವೇಚನೆಗಳು ಅದಕ್ಕೆ ಅನುಗುಣವಾಗಿದ್ದಾಗ ಗೆಲುವು ಕಟ್ಟಿಟ್ಟ ಬುತ್ತಿ ಮತ್ತು ಸಹಜ ಸಿದ್ಧವು ಹೌದು.
1: ಈಗ ಸರ್, ಆಗ ಜನ ಸಂತೋಷವಾಗಿದ್ದರು, ಅವರ ಮಾನಸಿಕ ಸ್ಥಿತಿಗತಿಗಳು ತುಂಬ ಚೆನ್ನಾಗಿದ್ವು. ಈಗೆಲ್ಲ ಬೆಂಗಳೂರು ಬಗ್ಗೆನೇ ಮಾತಿನ ಮಧ್ಯೆ ಅದು ಪ್ರಸ್ತಾಪ ಬಂದಿರೋದ್ರಿಂದ ಬೆಂಗಳೂರಾಗಲಿ ಈಗ ಬೇರೆ ಯಾವುದೇ ಊರಾಗಲಿ ಈಗಿನ ಜನರ ಮಾನಸಿಕ ಸ್ಥಿತಿಗತಿ ತುಂಬಾ ಒತ್ತಡದಲ್ಲಿ ಇದೆ. ಹಾಗೂ ಮತ್ತು ಈಗೂ ಮಾನಸಿಕ ಸ್ಥಿತಿಗತಿಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. ಇದಕ್ಕೆ ಆಯುರ್ವೇದ, ಆವಾಗ ಜನ ಮಾತು ಕೇಳ್ತಿದ್ರು, ಈಗ ಮಾತು ಕೇಳ್ತಾರೋ ಇಲ್ಲ ಅಥವಾ ಕೇಳ್ತಾ ಇದ್ದಾರೆ ಅಂತ ನಮಗಾಗುತ್ತೆ.
0: ಕೇಳುವಂತಹ ಅನಿವಾರ್ಯತೆ ಮುಂಬರುವ ದಿನಗಳಲ್ಲಿ ಬಂದೇ ಬರುತ್ತದೆ. ಅದ್ರ ಬಗ್ಗೆ ಯಾವ ಜಿಜ್ಞಾಸೆಯೂ ಬೇಡ. ಯಾಕಂದ್ರೆ ಇವತ್ತು ಚೈನಾದಲ್ಲಿ ಟಿಬೆಟ್ ಅಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಮ್ ಉತ್ತುಂಗಕ್ಕೆ ಹೋಗಿದೆ. ನೀವು ಕಳೆದ 10-15 ವರ್ಷಗಳಲ್ಲಿ ನೋಡಿದಾಗ, ಅಂದ್ರೆ ನಾನು 26ನೇ ವರ್ಷದ ವೃತ್ತಿಪರ ಜೀವನ ಇದು, ನಾನು 25 ವರ್ಷಗಳ ಹಿಂದೆ ಆಯುರ್ವೇದವನ್ನು ನೋಡಿದಾಗ ಎಲ್ಲ ಒಂದು ಕೀಳರಿಮೆ ಇತ್ತು, ಇವನು ಆಯುರ್ವೇದ ಅಂತ. ಈಗ ಇವನು ಆಯುರ್ವೇದ ಅಂತ ಹಂತಕ್ಕೆ ಬಂದು ನಿಂತಿದೆ ಅಂದಾಗ ಶ್ರೀಸಾಮಾನ್ಯ ಕಣ್ಣು ತೆರೆದಿದ್ದಾನೆ, ಅದು ತನ್ನದಂತಹ ಮನ್ನಣೆ ಗೌರವ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ಯಾವ ಅನುಮಾನವೂ ಬೇಡ, ಆತಂಕವೂ ಬೇಡ. ಒಂದು. ಎರಡನೇದು, ಆಯುರ್ವೇದ ಪ್ರೆಸೆಂಟಬಿಲಿಟಿ ಬಗ್ಗೆ ಎಲ್ಲರೂ ಇವತ್ತು ಮಾತಾಡ್ತಾರೆ, ಇಟ್ ಈಸ್ ಮೋರ್ ಇಂಟರ್ನ್ಯಾಷನಲ್ ಅಂತ. ನೀವು ಅದನ್ನು ಬೇರೆ ಕಡೆ ರವಾನಿಸಬೇಕು ಅಂದಾಗ ಬಿ ಎ ರೋಮನ್ ಇನ್ ರೋಮ್. ನೀವು ಯಾವುದೋ ಒಂದು ಆಯುರ್ವೇದ ಅಶ್ವಗಂಧ ಪುಡಿಯನ್ನೋ ಸರ್ಪಗಂಧ ಪುಡಿಯನ್ನೋ ತ್ರಿಫಲಾ ಚೂರ್ಣವನ್ನು ಪುಡಿ ಕಟ್ಟಿಕೊಡ್ತೀನಿ ಅಂದರೆ ಇವತ್ತು ಅದನ್ನು ಅಕ್ಸೆಪ್ಟೆನ್ಸು ಖಂಡಿತ ಇರಲ್ಲ. ನೀವು ಅದಕ್ಕೆ ಇಂಟರ್ನ್ಯಾಷನಲ್ ಲೇಬಲಿಂಗು, ಇಂಟರ್ನ್ಯಾಷನಲ್ ಪ್ಯಾಕಿಂಗು, ಅದಕ್ಕೆ ನ್ಯೂಟ್ರಿಷನಲ್ ಫ್ಯಾಕ್ಟ್ಸು, ಅದಕ್ಕೆ ಪ್ರೆಸೆಂಟೇಷನ್, ಅದಕ್ಕೆ ಡಿಸೈನಿಂಗು, ಅದರ ಫೋಕಸ್ಸು ಲೈಮ್ ಲೈಟ್ಗೆ ತರಬೇಕು ಅಂದಾಗ ಅದು ಅನಿವಾರ್ಯತೆ ಮತ್ತು ಅವಶ್ಯ, ಅದು ಮಾಡಲೇಬೇಕಾಗ್ತದೆ.
1: ಅದೇ ಜನರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಅವರು ಸಂತೋಷವಾಗಿದ್ರು. ಈಗ
0: ಮನುಷ್ಯ
1: ಒತ್ತಡಗಳು, ಈ ಡಿಪ್ರೆಷನ್,
0: ಎಲ್ಲರೂ ಇಲ್ಲ, ಎಲ್ಲರೂ ಇಲ್ಲ. ಯಾರಿಗೆ ಲಾಲಸೆ, ಆಸೆ, ವ್ಯಾಮೋಹ, ದುರಾಸೆ ಅರ್ಥಾತ್ ಜಾಸ್ತಿ ಇದೆ, ಅವರು ಮಾತ್ರ ನೀವು ಹೇಳ್ತಕ್ಕಂಥ ಒಂದು ಸೆಗ್ಮೆಂಟ್ಗೆ ಬರಲಿಕ್ಕೆ ಶಕ್ಯರಿದ್ದಾರೆ. ಇವತ್ತಿಗೂ ಸಾಧು ಸಂತರಿಗೆ ಯಾಕೆ ಕಾಯಿಲೆ ಬರೋಲ್ಲ, ಅವ್ರು ಯಾಕೆ ನೆಮ್ಮದಿ ಆಗಿರ್ತಾರೆ? ಎಷ್ಟೋ ಜನಕ್ಕೆ ಉಪವಾಸ ಇದ್ದರೂ ಕಾಯಿಲೆ ಬರೋಲ್ಲ, ಶುಗರ್ ಇದ್ದರೂ ನಿಯಂತ್ರಣದಲ್ಲಿರುತ್ತೆ, ಎಷ್ಟು ಸಿಹಿ ತಿಂದರೂ ಕೂಡ ಶುಗರ್ದ ನಿಯಂತ್ರಣ ಇರುತ್ತೆ. ಯಾವತ್ತೋ ಒಂದ್ಸಲ ಶುಗರು ಅಂತ ಹೇಳಿದರೂ ನಾನು ಈಗಲೂ ಅಷ್ಟೇ ಬೆಲ್ಲವನ್ನು, ಅಷ್ಟೇ ಸಿಹಿ ಪದಾರ್ಥಗಳನ್ನ ತಿಂತೇನೆ, ಶುಗರ್ ಕಂಟ್ರೋಲ್ ಎಷ್ಟು ನಿದರ್ಶನ ನಾನು ಕೊಡಬಲ್ಲೆ. ಯಾಕೆಂದರೆ ಮನಸ್ಸು ಚೆನ್ನಾಗಿದ್ದರೆ ಶರೀರ ಸ್ಪಂದಿಸುತ್ತದೆ, ಮನಸ್ಸು ಸರಿ ಇಲ್ಲದಿರುವ ಪಕ್ಷದಲ್ಲಿ ಶರೀರ ಸ್ಪಂದಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ಬದುಕು ಸುಂದರ ಮತ್ತು ಸುಲಲಿತ.
1: ಆವಾಗಿನ ಓದಿನ ರೀತಿ ಅದು ಹೆಂಗಿತ್ತಂದ್ರೆ ಒಂಥರ ಗುರುಕುಲ ಪದ್ಧತಿ ಮೂಲಕ.
0: ಹಾ, ಇದು ಒಳ್ಳೆ ಪ್ರಶ್ನೆ. ದುರಂತ ಗುರುಕುಲ ಪದ್ಧತಿ ಇದ್ದದ್ದು ತುಂಬಾ ಚೆನ್ನ, ಅದು ಸ್ವಾಗತರ. ಇವತ್ತು ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ, ಕುಲಪತಿಗಳು, ಉಪಕುಲಪತಿಗಳು, ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ. ಸೊ ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ, ಆದ್ರೆ ಆ ಗುರುಮುಖೇನ ಅಶರೀರ ವಾಣಿಯಿಂದ ಶಾರೀರಿಕ ವಾಣಿಯ ಮುಖಾಂತರ ನಾವು ಇವತ್ತು ಆಕಾಶವಾಣಿಯಲ್ಲಿ ಬಿತ್ತರಪಡಿಸ್ತಾ ಇದ್ದೀವಿ. ಆ ಥರ ಬಂದಂತಹ ವಿದ್ಯೆ ಚಿರಕಾಲ ಮನಸ್ಸಿನಲ್ಲಿ ಬೇರೂರಿ ಅದನ್ನು ಯಾವಾಗ ಬೇಕಾವಾಗ ಹೊರತಕ್ಕಂತಹ ಶಕ್ತಿಗಳಿತ್ತು. ಇವತ್ತು ಮಂತ್ರಕ್ಕೂ ಆ ಶಕ್ತಿ ಇದೆ. ಒಂದು ಸಲ ಪುಟ್ಟ ವಯಸ್ಸಲ್ಲಿ ಯಾವ್ದಾದ್ರು ನೀವು ಮಂತ್ರವನ್ನು ಬೇರೂರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾಲ್ಕಾರು ಸಲ ಬಾಯಲ್ಲಿ ಅನ್ನಿಸಿ, ಬಾಯಲ್ಲಿ ಉಚ್ಚರಿಸಿ ಆ ಮಗುವಿಗೆ ಹೇಳ್ಕೊಟ್ರೆ ಆ ಮಗು 100 ವರ್ಷವರೆಗೂ ಆ ಮಂತ್ರವನ್ನು ನಾಪಕ ಇಟ್ಕೊಳ್ಳುತ್ತೆ. ಇಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಇಂಟರ್ನೆಟ್ ಅಲ್ಲಿ ಬರುತ್ತೆ, ನಿಂಗೆ ಯಾವಾಗ ಬೇಕೋ ಪ್ರೇ ಮಾಡ್ಕೊ, ಗಣೇಶನ ಹಬ್ಬ ಗಣೇಶ, ಶಿವನ ಹಬ್ಬಕ್ಕೆ ಶಿವನ ಹಾಡು ಕೇಳ್ಕೊಂಡು ನೀನು ಪೂಜೆ ಮಾಡಪ್ಪ ಅಂದಾಗ ಸಿಸ್ಟಮ್ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ಹೊರತು
1: ಮೂಗರಾಗ್ಬಿಡ್ತಾರೆ. ಇವರು
0: ಮೂಗರಾಗ್ಬಿಡ್ತಾರೆ, ಇವ್ರಿಗೆ ಬರೋದಿಲ್ಲ. ಹಾಗಾಗಿ ಅದ್ರಲ್ಲಿ ನಮ್ಮ ತನ್ಮಯತೆ, ನಮ್ಮ ಒಡಂಬಡಿಕೆ, ನಮ್ಮ

0: ಒಳ ಇನ್ವಾಲ್ವ್ಮೆಂಟ್ ಬಹುಮುಖ್ಯ, ಅದನ್ನ ಸಾಧಿಸಿಕಾದ್ರೆ ಗೆಲುವು ನಮ್ದೆ.
1: ಅಂದ್ರೆ ಆವಾಗಿನ ಪದ್ಧತಿ ಆ ಮೂಲಕವಾಗಿ ಆಯುರ್ವೇದದ ಮಾಹಿತಿ ಆಗಲಿ ಔಷಧಿಗಳ ರೀತಿ ರಿವಾಜ್ ಎಲ್ಲವನ್ನು ಅವರು ಕಲಿತಿದ್ರು. ಈಗ ಒಂದು ಸೀಟ್ ಸಿಗಬೇಕು, MBBS ಆಗಲಿ BAMS ಆಗಲಿ ಇತ್ಯಾದಿ ಯಾವ್ದೇ ಆಗಲಿ, ಅದಕ್ಕಾಗಿ ತುಂಬಾನೇ ಹೋರಾಟ ಇದೆ. ಓದೋದು ಜಾಸ್ತಿ,
0: ಓದು.
1: ಅವಾಗ ಇದಕ್ಕೆ ಏನು ಆಯುರ್ವೇದದ ಮೂಲಕವಾಗಿ ಏನು ಚಿಕಿತ್ಸೆ ಕೊಡಬೇಕು ನಾವು?
0: ನಾನು ತುಂಬಾ ಸ್ಪಷ್ಟಪಡಿಸ್ತೀನಿ ಆಕಾಶವಾಣಿ ಮುಖಾಂತರ. ಒಬ್ಬ ಪೇಂಟ್ರು ಕಾರ್ಪೆಂಟರ್ ಆಗಕ್ಕಾಗಲ್ಲ, ಒಬ್ಬ ಕಾರ್ಪೆಂಟ್ರು ಮತ್ತೊಂದಾಗ್ಲಿಕ್ಕೆ ಆಗಲ್ಲ. ಸೊ ಸಮಾಜಕ್ಕೆ ಕಾರ್ಪೆಂಟ್ರು ಬೇಕು, ಪೇಂಟ್ರು ಬೇಕು, ಡಾಕ್ಟ್ರು ಬೇಕು, ಇಂಜಿನಿಯರು ಬೇಕು, ಡ್ರೈವರು ಬೇಕು, ಪೊಲೀಸು ಬೇಕು. ಎಲ್ಲ ಆಯಾಮಗಳಲ್ಲೂ ಸಮಾಜ ಗಟ್ಟಿಯಾಗಿ ನಿಂತ್ಕೋಬೇಕು, ಸುಭದ್ರವಾಗಿರಬೇಕು, ಸುಶಿಕ್ಷಿತರಾಗಿರ್ಬೇಕು ಅಂದಾಗ ಎಲ್ಲರೂ ಡಾಕ್ಟ್ರೇ ಆಗ್ಬೇಕು ಅಂತ ಇಲ್ಲ. ಅಥವಾ ಡಾಕ್ಟ್ರಿಗಳೆಲ್ಲರೂ ಆಗ್ಬಿಟ್ರೆ ಪೇಷಂಟ್ ಆಗೋದ್ಯಾರು? ಇಂಜಿನಿಯರ್ ಆಗೋದ್ಯಾರು? ಹಾಗಾಗಿ ಯಾರಿಗೆ ಲಭ್ಯತೆ ಇದೆ ಅವರು ಆ ಆಯ್ಕೆಗಳನ್ನ ತಗೊಂಡು ಅವ್ರಿಗೆ ಸಿಕ್ಕ ಯೋಗ್ಯತೆಗಳಿ ಇತಿಮಿತಿಗಳಲ್ಲಿ ಹೋಗಿದ್ರೆ ಅನುಕೂಲ, ಇಲ್ಲಾಂದ್ರೆ ಯಾವುದೇ ಖೇದ ಇಲ್ಲ. ಸಿಕ್ಕಿದ್ದೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಎಲ್ಲರೂ ವೈದ್ಯರಾಗಬೇಕು ಅನ್ನೋ ಹಠ ನಾವು ಇಟ್ಕೊಳ್ಬಾರ್ದು. ಯಾವ್ಯಾವ ಪರಿಣಿತಿ, ವಾಟ್ ಈಸ್ ಪ್ರೀ ರಿಟರ್ನ್ ಕೆನಾಟ್ ಬಿ ರೀ ರಿಟರ್ನ್, ಲಲಾಟ ರಿಕಿತಂ ರೇಖಂ ಪರಿಮಾರ್ಜಂನ ಶಕ್ಯತೆ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ. ಏನು ಹಣೆ ಬರದಲ್ಲಿ ಬರೆದಿದ್ದು, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನೆಲ್ಲ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು, ಅದ್ರ ಬಗ್ಗೆ ನಾವು ಚಿಂತನೆಗಳು ಇಟ್ಕೊಂಡಾಗ ಯಶಸ್ಸು ಯಾವತ್ತಿದ್ರೂ ಬೆಳವಣಿಗೆ ಸರ್ವತೋಮುಖವಾಗಿ ಸರ್ವಾಂಗೀಣವಾಗಿ ಸರ್ವಕಾಲಿಕವಾಗಿ ಆಗಬೇಕು ಅಂದಾಗ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು.
1: ಸಾಂಪ್ರದಾಯಿಕ ಪದ್ಧತಿ ಮತ್ತು ಆಧುನಿಕ ಪದ್ಧತಿ ಚಿಕಿತ್ಸೆಗಳನ್ನು ನಾವು ಎರಡೂ ಹೋಲಿಕೆ ಮಾಡಲಿಕ್ಕೆ ಹೋದಾಗ ಬಹುಶಃ ಎಲ್ಲವೂ ಕೂಡ ಒಂದೇ ರೀತಿ ಇದೆ. ಅದನ್ನು ನಾವು ಸ್ವೀಕರಿಸುವ ನಮ್ಮ ಮನೋಭಾವಗಳನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅಂದರೆ ಹಾಗೆ ಇದೆ, ಎಲ್ಲವೂ ಚೆನ್ನಾಗಿದೆ, ಅದೇ ಪ್ರಕೃತಿ, ಅದೇ ಭೂಮಿ, ಅದೇ ನೀರು, ಇಲ್ಲಿ ಸಿಗುವಂಥ ಔಷಧಗಳು ಕೂಡ ಸಾಕಷ್ಟು ಇವೆ. ಅವೇ ಹೊಸದಾಗಿ ಯಾವುದೋ ಒಂದು ಗಿಡ ಚಿಗುರಲ್ಲ, ಅದು ಎಲ್ಲೋ ಒಂದು ಕಡೆ ಇರುತ್ತೆ, ಅದರದ ಸಂತತಿ ಪಾರಂಪರಿಕವಾಗಿ ಮೊದಲಿಂದ ಏನು ನಮ್ದಿದೆ ಅದೇ ಏನು ನಮ್ಮ ಜೊತೆಗಿರುತ್ತೆ. ಆಯುರ್ವೇದ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಹಳೇದು ಏನು ಸಂಪ್ರದಾಯ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಜೊತೆ ಈಗಲೂ ಇರುತ್ತೆ ಅಂದ್ಕೊಂಡು ಆಯುರ್ವೇದ ಮತ್ತು ಈಗಿನ ಆಯುರ್ವೇದ ಇದ್ರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಿರ್ತದೆ. ಆವಾಗಲೂ ಕೂಡ ಆಯುರ್ವೇದಕ್ಕೆ ಬೆಲೆ ಇತ್ತು, ಈಗೂ ಕೂಡ ಅದಕ್ಕೆ ಸಾಕಷ್ಟು ಮಹತ್ವ ಇದೆ.
0: ಮುಂದಕ್ಕೂ ಕೂಡ ಹಾಗೆ ಇರುತ್ತೆ ಅಂತ.
1: ಈ ಬಗ್ಗೆ ತಮ್ಮ ಮಾತಿನ ಮೂಲಕವಾಗಿ ಸಾಕಷ್ಟು ವಿಚಾರಗಳು ಜನರಿಗೆ ತಲುಪಿವೆ ಅಂತೇಳಿ ನಾವು ಭಾವಿಸೋಣ ಸರ್. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಆಯುರ್ವೇದ ಅಂದು ಇಂದು ಈ ಕುರಿತಾಗಿ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
4: ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ NMNF ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಷಯ ಸುಸ್ಥಿರ ಕೃಷಿ ಮತ್ತು ಪರಿಸರ ಸಂರಕ್ಷಣೆಯ ಕಡೆಗೆ ಮಹತ್ವದ ಹೆಜ್ಜೆಯಿಟ್ಟು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಅನುಷ್ಠಾನಗೊಳಿಸಿರುವ ಯೋಜನೆಯಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ. ಇಂದು ನಾವು ನಮ್ಮ ಆಹಾರವನ್ನು ಬೆಳೆಯುವ ವಿಧಾನವನ್ನು ಬದಲಾಯಿಸಬಹುದಾದ ಕ್ರಾಂತಿಕಾರಿ ಉಪಕ್ರಮದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅಂದರೆ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅಥವಾ NMNF ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು ರೈತರನ್ನು ಪ್ರೇರೇಪಿಸಲು ಮತ್ತು ನೈಸರ್ಗಿಕ ಕೃಷಿಯ ವ್ಯಾಪ್ತಿಯನ್ನು ಹೆಚ್ಚಿಸಲು ಪ್ರತ್ಯೇಕ ಮತ್ತು ಸ್ವತಂತ್ರ ಯೋಜನೆಯಾಗಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ NMNF ಅನ್ನು ರೂಪಿಸಿದೆ. ಇದು ಕೇಂದ್ರ ವಲಯದ ಯೋಜನೆಯಾಗಿದ್ದು 2023 2026 ಮೂರು ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಭಾರತದ ಕೃಷಿ ಬಹಳ ಹಿಂದಿನಿಂದಲೂ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತವಾಗಿದೆ. ವಿಶೇಷವಾಗಿ ಹಸಿರು ಕ್ರಾಂತಿಯ ನಂತರ ಇದು ಆಹಾರ ಉತ್ಪಾದನೆಯನ್ನು ಸುಧಾರಿಸಿದರೂ ಕೂಡ ಅದು ಮಣ್ಣನ್ನು ಹಾನಿಗೊಳಿಸಿತು ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು. ಹವಾಮಾನ ಬದಲಾವಣೆ, ಮಣ್ಣಿನ ಅವನತಿ ಮತ್ತು ರಾಸಾಯನಿಕ ಭರಿತ ಉತ್ಪನ್ನಗಳಿಗೆ ಸಂಬಂಧಿಸಿದ ಆರೋಗ್ಯ ಕಾಳಜಿಗಳಿಂದ ಹೆಚ್ಚುತ್ತಿರುವ ಜಗತ್ತಿನಲ್ಲಿ ಭಾರತವು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ರೈತರು ನೈಸರ್ಗಿಕ ಕೃಷಿಯೊಂದಿಗೆ ತಮ್ಮ

ಬೇರುಗಳಿಗೆ ಮರಳಲು ಪ್ರೋತ್ಸಾಹಿಸುತ್ತದೆ. ಹಾಗಾದರೆ ನೈಸರ್ಗಿಕ ಕೃಷಿ ಅಂದರೆ ಏನು? ನೈಸರ್ಗಿಕ ಕೃಷಿಯು ದೇಸಿ, ಹಸು ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಆಧರಿಸಿದ ರಾಸಾಯನಿಕ ಮುಕ್ತ ಕೃಷಿ ಪರಿಸರ ಆಧಾರಿತ ವ್ಯವಸ್ಥೆಯಾಗಿದ್ದು, ಇದು ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸುತ್ತದೆ ಮತ್ತು ಪರಿಸರ ಸಮತೋಲನವನ್ನು ಉತ್ತೇಜಿಸುತ್ತದೆ. ಇದು ಸಂಶ್ಲೇಷಿತ ರಸಗೊಬ್ಬರಗಳು, ಕೀಟನಾಶಕಗಳು, ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು ಮತ್ತು ತೀವ್ರವಾದ ನೀರಾವರಿಯನ್ನು ತಪ್ಪಿಸುತ್ತದೆ. ಬೆಳೆಗಳನ್ನು ಪೋಷಿಸಲು ಬಾಹ್ಯ ಒಳ ಹರಿವುಗಳನ್ನು ಅವಲಂಬಿಸುವ ಬದಲು ಇದು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳಾದ ಹಸುವಿನ ಸಗಣಿ, ಹಸುವಿನ ಮೂತ್ರ, ಬೆಲ್ಲ, ದ್ವಿದಳ ಧಾನ್ಯಗಳ ಹಿಟ್ಟು ಮತ್ತು ಹುದುಗಿಸಿದ ಸಾವಯವ ಮಿಶ್ರಣಗಳನ್ನು ಬಳಸುತ್ತದೆ. ನೈಸರ್ಗಿಕ ಕೃಷಿಯ ಪ್ರಯೋಜನಗಳೆಂದರೆ ಮಣ್ಣಿನ ರಚನೆ ಮತ್ತು ಫಲವತ್ತತೆಯಲ್ಲಿ ಸುಧಾರಣೆ ತರುತ್ತದೆ, ಕೃಷಿಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ, ಜೀವ ವೈವಿಧ್ಯತೆ ಮತ್ತು ಪ್ರಯೋಜನಕಾರಿ ಕೀಟಗಳು ಪರಿಸರದಲ್ಲಿ ಹೆಚ್ಚುತ್ತವೆ, ಇಂಗಾಲದ ಹೊರಸೂಸುವಿಕೆಯಲ್ಲಿ ಕಡಿತ ಮತ್ತು ಸುಧಾರಿತ ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಕಾಣಬಹುದು. ವಾಸ್ತವವಾಗಿ ನೈಸರ್ಗಿಕ ಕೃಷಿಯ ಮೂಲಕ ಬೆಳೆದ ಬೆಳೆಗಳು ಆರೋಗ್ಯಕರ, ರುಚಿಕರ ಮತ್ತು ವಿಷಕಾರಿ ಅವಶೇಷಗಳಿಂದ ಮುಕ್ತವಾಗಿವೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ. ನೈಸರ್ಗಿಕ ಕೃಷಿಯ ದೊಡ್ಡ ಬಲವೆಂದರೆ ಅದು ರೈತರ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಅಂದರೆ ಇದು ಹೆಚ್ಚಾಗಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯೊಂದಿಗೆ ಸಂಬಂಧಿಸಿದೆ. ಇದು ಪದ್ಮಶ್ರೀ ಸುಭಾಷ್ ಪಾಳೇಕರ್ ಜನಪ್ರಿಯಗೊಳಿಸಿದ ಪರಿಕಲ್ಪನೆಯಾಗಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಭಾರತ ಸರ್ಕಾರವು 2022-23 ಪ್ರಾರಂಭಿಸಿತು. ಈ ಹಿಂದಿನ ಭಾರತೀಯ ಪ್ರಕೃತಿಕ ಕೃಷಿ ಪದ್ಧತಿ BPKPಯನ್ನು ಹೆಚ್ಚು ರಚನಾತ್ಮಕ ಮತ್ತು ಮಿಷನ್ ಮೋಡ್ ಕಾರ್ಯಕ್ರಮವಾಗಿ ಪರಿವರ್ತಿಸಿತು. ದೇಶಾದ್ಯಂತ ರಾಸಾಯನಿಕ ಮುಕ್ತ ಕೃಷಿಯನ್ನು ವಿಸ್ತರಿಸುವ ದೃಷ್ಟಿಕೋನದೊಂದಿಗೆ ಇದನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಕಾರ್ಯಗತಗೊಳಿಸುತ್ತದೆ. ಈ ಮಿಷನ್ ಕ್ಲಸ್ಟರ್ ಆಧಾರಿತ ಕೃಷಿಯನ್ನು ಉತ್ತೇಜಿಸುತ್ತದೆ. ಇದರಲ್ಲಿ ಅನೇಕ ಸಣ್ಣ ಮತ್ತು ಅತಿಸಣ್ಣ ರೈತರ ಗುಂಪುಗಳು ನೈಸರ್ಗಿಕ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತವೆ, ರಾಸಾಯನಿಕ ಮುಕ್ತ ಕೃಷಿಯ ವಲಯಗಳನ್ನು ರಚಿಸುತ್ತವೆ. ಪ್ರತಿಯೊಂದು ಕ್ಲಸ್ಟರ್ ಸಾಮಾನ್ಯವಾಗಿ 500 ಹೆಕ್ಟೇರ್ ಭೂಮಿಯನ್ನು ಒಳಗೊಂಡಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ನ ಉದ್ದೇಶವೆಂದರೆ ಸಾಂಪ್ರದಾಯಿಕ ಭಾರತೀಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರಾಸಾಯನಿಕ ಮುಕ್ತ ಕೃಷಿಯನ್ನು ಉತ್ತೇಜಿಸುವುದು, ಕಡಿಮೆ ಉತ್ಪಾದನಾ ತಂತ್ರಗಳ ಮೂಲಕ ಮಣ್ಣಿನ ಫಲವತ್ತತೆ ಮತ್ತು ಸೂಕ್ಷ್ಮ ಜೀವಿಯ ಚಟುವಟಿಕೆಯನ್ನು ಹೆಚ್ಚಿಸುವುದು ಮತ್ತು ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದು, ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ರೈತರ ಆದಾಯವನ್ನು ಸುಧಾರಿಸುವುದು, ನೈಸರ್ಗಿಕವಾಗಿ ಬೆಳೆದ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಂಪರ್ಕ ಮತ್ತು ಪ್ರಮಾಣೀಕರಣವನ್ನು ಪ್ರೋತ್ಸಾಹಿಸುವುದು, ನೈಸರ್ಗಿಕ ಕೃಷಿ ಸಂಸ್ಥೆಗಳು ಮತ್ತು ತರಬೇತಿ ಕೇಂದ್ರಗಳ ರಾಷ್ಟ್ರೀಯ ಜಾಲವನ್ನು ಅಭಿವೃದ್ಧಿಪಡಿಸುವಂತಹ ನಿರ್ದಿಷ್ಟ ಉದ್ದೇಶಗಳನ್ನು ಈ ಯೋಜನೆ ಹೊಂದಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ನ ಪ್ರಮುಖ ಅಂಶವೆಂದರೆ ರೈತರ ಸಾಮರ್ಥ್ಯ ವೃದ್ಧಿ. ರಾಷ್ಟ್ರೀಯ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಂತಹ ಮಾದರಿ ತರಬೇತಿ ಕೇಂದ್ರಗಳ ಮೂಲಕ ಕಾರ್ಯಕ್ರಮದ ಅಡಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಈಗಾಗಲೇ ಕ್ಲಸ್ಟರ್ ಮಟ್ಟದಲ್ಲಿ ತರಬೇತಿ ನೀಡಲಾಗಿದೆ. ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಪ್ರಗತಿಯನ್ನು ಟ್ರ್ಯಾಕ್ ಮಾಡಲು ಮೊಬೈಲ್ ಅಪ್ಲಿಕೇಶನ್ಗಳು, ಪೋರ್ಟಲ್ಗಳು ಮತ್ತು ಡಿಜಿಟಲ್ ಪ್ಲಾಟ್ಫಾರಂಗಳನ್ನು ಬಳಸಲಾಗುತ್ತದೆ. ಸರ್ಕಾರವು 3 ವರ್ಷಗಳವರೆಗೆ ಹೆಕ್ಟೇರ್ಗೆ 15,000 ರೂಗಳ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ. ಮುಖ್ಯವಾಗಿ ಸಾಮರ್ಥ್ಯ ವೃದ್ಧಿ, ತರಬೇತಿ ಮತ್ತು ಜೈವಿಕ ಒಳ ಹರಿವಿನ ಖರೀದಿಗಾಗಿ. ಇದನ್ನು ರಾಜ್ಯ ಸರ್ಕಾರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ICAR ಸಂಸ್ಥೆಗಳು ಮತ್ತು NGOಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿವೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿವೆ. ಆಂಧ್ರಪ್ರದೇಶದಲ್ಲಿ ಮಾತ್ರ 6 ಲಕ್ಷಕ್ಕೂ ಹೆಚ್ಚು ರೈತರು ಸಮುದಾಯ ನಿರ್ವಹಣಾ ನೈಸರ್ಗಿಕ ಕೃಷಿ ಉಪಕ್ರಮದ ಭಾಗವಾಗಿದ್ದಾರೆ. ಈಗ ಸರ್ಕಾರದ ಬೆಂಬಲಕ್ಕೆ ಬರುವುದಾದರೆ NMNF, ಪರಂಪರಾಗತ ಕೃಷಿ ವಿಕಾಸ ಯೋಜನೆ PKVY ಮತ್ತು ಆತ್ಮ ನಿರ್ಭರ ಭಾರತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಸುಸ್ಥಿರ ಕೃಷಿ ಪದ್ಧತಿಯನ್ನು ಉತ್ತೇಜಿಸಲು ವಿಶಾಲವಾದ ಗುರಿಗಳೊಂದಿಗೆ ಹೊಂದಿಕೊಂಡಿದೆ. ಆರ್ಥಿಕವಾಗಿ ಈ ಮಿಷನ್ ಯೋಜನೆಗಳ ಒಗ್ಗೂಡುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಮನ್ನರೇಗಾ, ಜಲಾನಯನ ಅಭಿವೃದ್ಧಿ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ ಕಾರ್ಯಕ್ರಮಗಳೊಂದಿಗೆ MNNF

0: ಆಪ್ನ್ನ ಸಂಪರ್ಕಿಸುತ್ತದೆ. ಕೊನೆಯಲ್ಲಿ ಸ್ನೇಹಿತರೆ, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಕೇವಲ ಒಂದು ಯೋಜನೆಗಿಂತ ಹೆಚ್ಚಿನದು. ಇದು ನಮ್ಮ ಮಣ್ಣು, ನಮ್ಮ ಆರೋಗ್ಯ ಮತ್ತು ನಮ್ಮ ಭವಿಷ್ಯವನ್ನು ರಕ್ಷಿಸುವ ಒಂದು ಆಂದೋಲನವಾಗಿದೆ. ಇದು ನಿಜವಾಗಿಯೂ ಭಾರತೀಯ ಹೃದಯ ಮತ್ತು ಜಾಗತಿಕ ದೃಷ್ಟಿಕೋನ ಹೊಂದಿರುವ ಕೃಷಿ ಕ್ರಾಂತಿಯನ್ನು ಸೃಷ್ಟಿಸಲು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ಅರಿವನ್ನು ಒಟ್ಟುಗೂಡಿಸುತ್ತದೆ. ನೈಸರ್ಗಿಕ ಮತ್ತು ಸ್ಥಳೀಯವಾಗಿ ಬೆಳೆದ ಮತ್ತು ರಾಸಾಯನಿಕ ಮುಕ್ತ ಉತ್ಪನ್ನಗಳನ್ನು ಆಯ್ಕೆ ಮಾಡುವ ಮೂಲಕ ಗ್ರಾಹಕರಾಗಿ ನಾವೂ ಸಹ ಈ ಬದಲಾವಣೆಯನ್ನು ಬೆಂಬಲಿಸಬಹುದು. ನಾವೂ ಜಾಗೃತಿ ಮೂಡಿಸೋಣ, ರೈತರನ್ನು ಪ್ರೋತ್ಸಾಹಿಸೋಣ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳೋಣ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಆಹಾರವನ್ನು ಬೆಳೆಯುತ್ತದೆ ಮತ್ತು ಆರೋಗ್ಯಕರ ಆಹಾರವು ಆರೋಗ್ಯಕರ ರಾಷ್ಟ್ರವನ್ನು ಪೋಷಿಸುತ್ತದೆ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ, ಬೆಳೆಸೋಣ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ನಿನ್ನೆ ರಾತ್ರಿ ರೋಮ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಮೆಲೋನಿ ಅವರೊಂದಿಗೆ ಔತಣಕೂಟದಲ್ಲಿ ಭಾಗವಹಿಸಿದ ಬಳಿಕ ಖ್ಯಾತ ಕೆಲೋಸಿಮ್ ಸ್ಮಾರಕಕ್ಕೆ ಭೇಟಿ ನೀಡಿದರು. ಈ ವೇಳೆ ಉಭಯ ನಾಯಕರು ವಿವಿಧ ಜಾಗತಿಕ ವಿದ್ಯಮಾನಗಳ ಕುರಿತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡಿದ್ದು, ಇಂದಿನ ಮಾತುಕತೆಗಳು ಭಾರತ ಇಟಲಿ ಸ್ನೇಹ ಸಂಬಂಧವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿವೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಇಟಲಿ ಪ್ರಧಾನಿ ಮೆಲೋನಿ ಹಾಗೂ ಅಧ್ಯಕ್ಷ ಸೆರ್ಗಿಯೋ ಮಟ್ಟೆರಲಾ ಅವರೊಂದಿಗೆ ನಡೆಸಲಿರುವ ಈ ಮಾತುಕತೆಯಲ್ಲಿ ಪ್ರಮುಖವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಗೆ

0: ಹೆಚ್ಚಿನ ಒತ್ತು ನೀಡಲಾಗುವುದು. ಇದರೊಂದಿಗೆ ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಪ್ರಧಾನಿಯವರು ರೋಮ್ನಲ್ಲಿರುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಟಲಿ ನಡುವಿನ ಸಂಬಂಧವು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಜಂಟಿಯಾಗಿ ಬರೆದಿರುವ ಲೇಖನವೊಂದರಲ್ಲಿ ಉಭಯ ದೇಶಗಳ ಸಾಂಪ್ರದಾಯಿಕ ಸ್ನೇಹವು ಪ್ರಸ್ತುತ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮೌಲ್ಯಗಳು ಹಾಗೂ ಭವಿಷ್ಯದ ಜಂಟಿ ದೂರದೃಷ್ಟಿಯ ಆಧಾರದ ಮೇಲೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಕುರಿತಂತೆ ಇಟಲಿಯ ಹೆಸರಾಂತ ವರ್ಣಚಿತ್ರಕಾರ ಜಿಯಾಂಪಾಲೋ ಟೊಮಾಸೆಟ್ಟಿ ಅವರ ಕಲಾಪ್ರೇಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಇಟಲಿ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರಿಗೆ ಟೊಮಾಸೆಟ್ಟಿ ಅವರು ವಾರಣಾಸಿಯ ಕುರಿತಾದ ತಮ್ಮ ಕಲಾಕೃತಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಟೊಮಾಸೆಟ್ಟಿ ಅವರು ಕಳೆದ 4 ದಶಕಗಳಿಂದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದು 1980ರ ದಶಕದಲ್ಲಿ ವೈದಿಕ ಸಂಸ್ಕೃತಿಯ ಪುಸ್ತಕಗಳಿಗೆ ಚಿತ್ರಕಾರರಾಗಿ ತಮ್ಮ ಪಯಣವನ್ನು ಆರಂಭಿಸಿದ್ದರು. ಇದರ ಜೊತೆಗೆ 2008ರಿಂದ 2013ರ ಅವಧಿಯಲ್ಲಿ ಅವರು ಮಹಾಭಾರತ ಮಹಾಕಾವ್ಯವನ್ನು ಆಧರಿಸಿ 23ರ ಬೃಹತ್ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾರೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಭಾರತೀಯ ನೃತ್ಯ ಪ್ರಕಾರಗಳ ಬಗ್ಗೆ ಇಟಲಿಯ 5 ಮಂದಿ ನೃತ್ಯ ಕಲಾವಿದರು ಹೊಂದಿರುವ ಆಸಕ್ತಿಯನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಯೋಲ್ನಲ್ಲಿ ಇಂದು ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವ ಆನ್ ಗ್ಯು ಬ್ಯಾಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ರಕ್ಷಣಾ ಉದ್ಯಮ ಕಾರ್ಯತಂತ್ರದ ಸಹಕಾರ ಹಾಗೂ ಪ್ರಾದೇಶಿಕ ಶಾಂತಿಗೆ ಒತ್ತು ನೀಡಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ಸೈಬರ್ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಒಪ್ಪಂದಗಳು ಹಾಗೂ ಭಾರತದ ರಾಷ್ಟೀಯ ರಕ್ಷಣಾ ಕಾಲೇಜು ಮತ್ತು ಕೊರಿಯಾ ರಾಷ್ಟೀಯ ರಕ್ಷಣಾ ವಿಶ್ವವಿದ್ಯಾಲಯಗಳ ನಡುವೆ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ಕೊರಿಯಾದ ರಾಷ್ಟೀಯ ಸ್ಮಾರಕಕ್ಕೆ ಭೇಟಿ ನೀಡಿದ ಸಚಿವರು ರಾಜನಾಥ್ ಸಿಂಗ್ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ವೀರ ಯೋಧರ ತ್ಯಾಗ ಮತ್ತು ದೇಶಪ್ರೇಮ ಸದಾ ಪ್ರೇರಣಾದಾಯಕವಾಗಿದ್ದು ಭಾರತವು ದಕ್ಷಿಣ ಕೊರಿಯಾದೊಂದಿಗೆ ಸದಾ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದ ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತ ಪ್ರಸಕ್ತ ವರ್ಷ 6.4% ಆರ್ಥಿಕ ಪ್ರಗತಿ ಸಾಧಿಸುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಕುರಿತ ಮಧ್ಯಮಾವಧಿ ವರದಿ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ವಿಶ್ವಸಂಸ್ಥೆಯ ಜಾಗತಿಕ ಆರ್ಥಿಕ ಮೇಲ್ವಿಚಾರಣಾ ಪೀಠದ ಹಿರಿಯ ಆರ್ಥಿಕ ತಜ್ಞ ಎಂಗೋ ಪಿಟರ್ಲೆ, ಗ್ರಾಹಕರ ಬೇಡಿಕೆ, ಸಾರ್ವಜನಿಕರ ಹೂಡಿಕೆ ಮತ್ತು ಸೇವಾ ವಲಯದ ರಫ್ತು ದೇಶದ ಈ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ನಿರ್ಧಾರದ ವಿಭಾಗದ ನಿರ್ದೇಶಕ ಶಾಂತಾನು ಮುಖರ್ಜಿ ಮಾತನಾಡಿ, ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉಂಟಾಗಿರುವ ಜಾಗತಿಕ ಬಿಕ್ಕಟ್ಟನ್ನು ನಿಭಾಯಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಭಾರತವು ವೈವಿಧ್ಯಮಯ ಇಂಧನ ಮೂಲಗಳು, ಬಲಿಷ್ಠ ಸಂಸ್ಕರಣಾ ಮೂಲಸೌಕರ್ಯ, ಗಣನೀಯ ವಿದೇಶಿ ವಿನಿಮಯ ಮೀಸಲು ಮತ್ತು ಇಂಧನ ಬೆಲೆಗಳನ್ನು ನಿಯಂತ್ರಿಸುವ ಆರ್ಥಿಕ ಶಕ್ತಿಯನ್ನು ಹೊಂದಿರುವುದರಿಂದ ಕಚ್ಚಾ ತೈಲ ಬೆಲೆ ಏರಿಕೆಯ ನೇರ ಪರಿಣಾಮವನ್ನು ತಡೆಯಬಹುದು ಎಂದು ಅವರು ವಿವರಿಸಿದ್ದಾರೆ. ಗ್ರಾಹಕರ ಹಿತರಕ್ಷಣೆ ಮತ್ತು ಕೈಗಾರಿಕಾ ನಿಖರತೆಯನ್ನು ಬಲಪಡಿಸಲು ಕಾನೂನು ಮಾಪನಶಾಸ್ತ್ರ ಅತ್ಯಗತ್ಯವಾಗಿದ್ದು, ನಿಯಂತ್ರಣಗಳ ಹೊರೆಯನ್ನು ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಶ್ವ ಮಾಪನಶಾಸ್ತ್ರ ದಿನ 2026 ಅಂಗವಾಗಿ ವರ್ಚುವಲ್ ಮೂಲಕ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಉತ್ಪನ್ನಗಳ ಗುಣಮಟ್ಟವು ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಾಗಿದೆ ಎಂದರು.

0: ಈ ವರ್ಷದ ಘೋಷವಾಕ್ಯವಾದ ಮಾಪನಶಾಸ್ತ್ರ ನೀತಿ ನಿರೂಪಣೆಯಲ್ಲಿ ವಿಶ್ವಾಸದ ನಿರ್ಮಾಣ ಎಂಬುದು ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ನಿಖರತೆಯ ಮಹತ್ವವನ್ನು ಸಾರುತ್ತದೆ ಎಂದು ಅವರು ಹೇಳಿದರು. ಭಾರತವು ಸಿಂಧು ನಾಗರಿಕತೆಯ ಕಾಲದಿಂದಲೂ ಏಕರೂಪದ ಮಾಪನ ಪದ್ಧತಿಯನ್ನು ಹೊಂದಿದ್ದು ಸದ್ಯ ರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಅಂತಾರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಸಂಸ್ಥೆಯ ಅನುಮೋದಿತ ಪ್ರಮಾಣ ಪತ್ರಗಳನ್ನು ನೀಡುವ ವಿಶ್ವದ 13ನೇ ದೇಶವಾಗಿ ಭಾರತ ಹೊರಹೊಮ್ಮಿರುವುದು ಜಾಗತಿಕ ಮನ್ನಣೆಯನ್ನು ಹೆಚ್ಚಿಸಿದೆ ಎಂದು ಸಚಿವರು ತಿಳಿಸಿದರು. ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇಂದು ಬೀಜಿಂಗ್ನಲ್ಲಿ ನಡೆದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಂಧವ್ಯ, ಇರಾನ್ ಬಿಕ್ಕಟ್ಟು, ಉಕ್ರೇನ್ ಸಂಘರ್ಷ ಹಾಗೂ ಅಂತಾರಾಷ್ಟೀಯ ವ್ಯಾಪಾರ ಸೇರಿದಂತೆ ಪ್ರಮುಖ ಜಾಗತಿಕ ವಿದ್ಯಮಾನಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಚೀನಾದ ಹಲವು ಭಾಗಗಳಲ್ಲಿ ಸಂಭವಿಸಿದ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಕನಿಷ್ಠ 12 ಮಂದಿ ಜನರು ಮೃತಪಟ್ಟಿದ್ದಾರೆ ಮತ್ತು ಹಲವರು ನಾಪತ್ತೆಯಾಗಿದ್ದಾರೆ. ದೇಶದ ಹುನಾನ್, ಹುಬೈ ಮತ್ತು ಗುಯಿಝೌ ಪ್ರಾಂತ್ಯಗಳು ಪ್ರವಾಹದಿಂದ ಅತ್ಯಂತ ತೀವ್ರವಾಗಿ ಹಾನಿಗೆ ಒಳಗಾಗಿವೆ ಎಂದು ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಮಧ್ಯ ಚೀನಾದ ಹುನಾನ್ ಪ್ರಾಂತ್ಯದ ಶಿಮೆನ್ ಕೌಂಟಿಯಲ್ಲಿ ಮುಸಲಧಾರೆ ಮಳೆಯಿಂದಾಗಿ ಉಂಟಾದ ಪ್ರವಾಹಕ್ಕೆ ಸಿಲುಕಿ 5 ಜನರು ಸಾವನ್ನಪ್ಪಿದ್ದು 11 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿ ನಡೆಯುತ್ತಿದ್ದು ಈಗಾಗಲೇ 19,000 ಹೆಚ್ಚು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ನಿಧನರಾದ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಹಲವು ಗಣ್ಯರು ಡೆಹ್ರಾಡೂನ್ನಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಅವರ ಅಂತ್ಯಕ್ರಿಯೆಯು ಇಂದು ಹರಿದ್ವಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಕೋಲ್ಕತ್ತಾದ ಎಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30 ಪ್ರಾರಂಭವಾಗಲಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ಧ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಇಂದಿನ ಸ್ವರಮಾಧುರ್ಯದಲ್ಲಿ ಓಂಕಾರನಾಥ ಹವಾಲ್ದಾರ್ ಅವರು ಹಾಡಿರುವ ವಚನಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಅಕ್ಕ ಮಹಾದೇವಿಯವರ ವಚನ, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ.

ಆಕಾಶವಾಣಿ ಮಂಗಳೂರು. ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದು ವಿಶ್ವ ಜೇನುನೊಣ ದಿನ. ಜೇವಿಗಿಂತ ಸವಿ ಈ ಪ್ರಪಂಚದಲ್ಲೇ ಇಲ್ಲ. ಜೇನುತುಪ್ಪದ ಸವಿ ಬಲ್ಲವನೇ ಬಲ್ಲ. ಅದನ್ನು ಪದಗಳಲ್ಲಿ ವರ್ಣಿಸುವುದು ಕಷ್ಟ ಸಾಧ್ಯ. ಜೇನುತುಪ್ಪದ ರುಚಿಯನ್ನು ಸವಿಯುವ ಮೂಲಕವೇ ಅದರ ಸ್ವಾದವನ್ನು ನಾವು ಅನುಭವಿಸಬೇಕಿದೆ. ಒಂದು ಚಮಚ ಜೇನುತುಪ್ಪ ಶೇಖರಣೆಗೆ ಹಲವಾರು ಹೂವುಗಳಿಂದ ಜೇನುಹುಳುಗಳು ಜೇನು ಸಂಗ್ರಹಿಸಬೇಕಾಗುತ್ತದೆ. ನಾವು ಕೃತಕವಾಗಿ ಜೇನುತುಪ್ಪವನ್ನು ತಯಾರಿಸಲು ಸಾಧ್ಯವಿಲ್ಲ. ಅಲ್ಲದೆ ಪರಿಸರ ವ್ಯವಸ್ಥೆ ಸಮತೋಲನವಾಗಿರಲು ಜೇನು

ಹುಳುಗಳು ಅತ್ಯವಶ್ಯಕ. ಕೇಳುಗ್ರಿ, ಈಗ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಸ್ವಾಭಿಮಾನ ಚಿತ್ರದ ಗೀತೆಯನ್ನು ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್.

ಜೇನು ಸಾಕಣೆಯ ಪ್ರವರ್ತಕ ಆಂಟನ್ ಜನ್ಸಾ ಅವರ ಜನ್ಮದಿನದ ನೆನಪಿಗಾಗಿ ವಿಶ್ವಸಂಸ್ಥೆಯು ಮೇ 20ರಂದು ವಿಶ್ವ ಜೇನುನೊಣ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿತು. 2018ರಲ್ಲಿ ಮೊದಲ ಬಾರಿಗೆ ವಿಶ್ವ ಜೇನುನೊಣ ದಿನವನ್ನು ಆಚರಿಸಲಾಯಿತು. ಪರಿಸರ ವ್ಯವಸ್ಥೆಯಲ್ಲಿ ಜೇನುನೊಣಗಳು ಮತ್ತು ಇತರೆ ಪರಾಗಸ್ಪರ್ಶಕಗಳ ಪ್ರಾಮುಖ್ಯತೆಯನ್ನು ಗುರುತಿಸುವ ಗುರಿಯನ್ನು ವಿಶ್ವ ಜೇನುನೊಣಗಳ ದಿನ ಹೊಂದಿದೆ. ಜೈವಿಕ ವೈವಿಧ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಜೇನುನೊಣಗಳ ಪಾತ್ರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ. ಈಗ ಚಲಿಸುವ ಮೋಡಗಳು ಚಿತ್ರ

ಜೇನುಹುಳುಗಳ ಹುಟ್ಟು ಮತ್ತು ಬೆಳವಣಿಗೆಯು ಹಲವು ಕುತೂಹಲಕಾರಿ ಅಂಶಗಳನ್ನು ಒಳಗೊಂಡಿದೆ. ಪುಟ್ಟ ಗೂಡಿನಲ್ಲಿ ದೊಡ್ಡ ಸಂಸಾರವನ್ನು ನಡೆಸಿಕೊಂಡು ಹೋಗುವ ಈ ಕೀಟಗಳ ಗೂಡಿನಲ್ಲಿ ಒಡತಿ ಅಥವಾ ರಾಣಿಜೇನು, ಗಂಡು ಜೇನು ಮತ್ತು ದುಡುಮೆಗಾರ ಜೇನುಹುಳುಗಳೆಂಬ ಮೂರು ಬಗೆಯ ಹುಳಗಳಿರುತ್ತವೆ. ಎಲ್ಲ ಜೇನುಹುಳಗಳು ಮೊಟ್ಟೆ, ಮರಿಹುಳ, ಗೂಡುಹುಳ ಮತ್ತು ಜೇನುಹುಳವೆಂಬ ನಾಲ್ಕು ಹಂತದಲ್ಲಿ ಬದುಕು ನಡೆಸುತ್ತಿರುತ್ತವೆ. ಜೇನುಗೂಡಿನಲ್ಲಿ ಸಾಕಷ್ಟು ಹೆಣ್ಣು ಜೇನುಗಳಿದ್ದರೂ ಸಹ ರಾಣಿ ಜೇನುಹುಳವು ಮಾತ್ರ ಮೊಟ್ಟೆಗಳನ್ನಿಡುತ್ತದೆ. ಇದು ದಿನಕ್ಕೆ ಸುಮಾರು 2000ಕ್ಕಿಂತಲೂ ಹೆಚ್ಚು ಮೊಟ್ಟೆಗಳನ್ನಿಡಬಲ್ಲದು. ಗೂಡಿನ ಉಳಿದ ಹೆಣ್ಣು ಹುಳಗಳು ಕೆಲಸಗಾರ ಜೇನು ಅಥವಾ ದುಡಿಮೆಗಾರ ಜೇನುಹುಳುಗಳು. ಇವು ಗೂಡನ್ನು ಸ್ವಚ್ಛಗೊಳಿಸುವುದು, ಮರಿಗಳನ್ನು ಪೋಷಿಸುವುದು, ಗೂಡಿಗೆ ಹೂವಿನ ಮಕರಂದ ಮತ್ತು ಪರಾಗ ತರುವುದು ಹಾಗೂ ಜೇನುತುಪ್ಪ ತಯಾರಿಸುವ ಕೆಲಸವನ್ನು ಮಾಡುತ್ತವೆ. ಗೂಡಿನಲ್ಲಿರುವ ಗಂಡು ಜೇನುನೊಣಕ್ಕೆ ಇಡೀ ಕುಟುಂಬದಲ್ಲಿ ಹೆಚ್ಚಿನ ಜವಾಬ್ದಾರಿ ಇರುವುದಿಲ್ಲ. ಗಂಡು ಹುಳಗಳ ಕೆಲಸ ರಾಣಿ ಜೇನುಹುಳುವಿನೊಂದಿಗೆ ಮಿಲನ ಹೊಂದಿ ಸಂತಾನೋತ್ಪತ್ತಿಗೆ ಸಹಕರಿಸುವುದು ಮಾತ್ರ. ಇವುಗಳು ಜೇನು ಸಂಗ್ರಹಿಸುವುದಿಲ್ಲ. ಈಗ ಕೇಳೋಣ ಹಬ್ಬ ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಆಯುರ್ವೇದದಲ್ಲಿ ಜೇನುತುಪ್ಪವನ್ನು ಸಂಜೀವಿನಿ ಎಂದು ಕರೆಯಲಾಗುತ್ತದೆ. ಬಹುತೇಕ ಆಯುರ್ವೇದ ಔಷಧಗಳಿಗೆ ಜೇನುತುಪ್ಪವನ್ನು ಬಳಸಲಾಗುತ್ತದೆ. ಜೇನುತುಪ್ಪವನ್ನು ಸೇವಿಸಿದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದು ಬ್ಯಾಕ್ಟೀರಿಯಾ ವಿರೋಧಿ, ಉರಿಯೂತ ಶಮನಕಾರಿ ಮತ್ತು ಉತ್ಕರ್ಷಣ ನಿರೋಧಕ ಅಂದರೆ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ. ಕೇವಲ ಆಹಾರ ಮಾತ್ರವಲ್ಲದೆ ವಿವಿಧ ಕಾಯಿಲೆಗಳಿಗೂ ಇದು ಉತ್ತಮ ಔಷಧಿಯಾಗಿ ಬಳಕೆಯಾಗುತ್ತದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಹೇರಳವಾಗಿದ್ದು ಇದರಿಂದ ಸಾಂಕ್ರಾಮಿಕ ರೋಗಗಳಿಂದ ಉಂಟಾಗುವ ದುಷ್ಪರಿಣಾಮಗಳಿಂದ ನಮ್ಮನ್ನು ರಕ್ಷಿಸಬಹುದು. ಈಗ ಕೇಳೋಣ ಹಂಸಲೇಖ ಅವರು ರಚಿಸಿ ಸಂಗೀತ ನೀಡಿರುವ ಅತಿ ಮಧುರ ಅನುರಾಗ ಚಿತ್ರದ ಗೀತೆ. ಹಾಡಿದ್ದಾರೆ ಮಂಜುಳಾ ಗುರುರಾಜ್.

ಮನುಷ್ಯನ ಜೀವನದ ಎಲ್ಲಾ ಸ್ತರದಲ್ಲೂ ಜೇನಿಗೆ ಅದರದ್ದೇ ಆದ ಮಹತ್ವವಿದೆ. ಜೇನುಹುಳಗಳು ಕೊನೆಯಾದರೆ ಒಂದರ್ಥದಲ್ಲಿ ನಮ್ಮ ಬದುಕು ಕೊನೆಯಾದಂತೆಯೇ. ಅಂತಹ ಮಹತ್ವಪೂರ್ಣ ಜೀವಿಗಳಾದ ಜೇನುಹುಳಗಳಿಗೆ ಈಗ ಸಂಚಕಾರ ಬಂದಿದೆ ಎಂಬುದು ದುಃಖದ ವಿಷಯ. ಜೇನುಹುಳಗಳು, ಬಾವಲಿಗಳು ಹಾಗೂ ಚಿಟ್ಟೆಗಳಂತಹ ಇತರ ಪರಾಗಸ್ಪರ್ಶಕಗಳು ಮಾನವನ ಚಟುವಟಿಕೆಗಳಿಂದಾಗಿ ಅಳಿವಿನ ಅಂಚಿನಲ್ಲಿ ಅಪಾಯದಲ್ಲಿವೆ. ತಜ್ಞರ ಪ್ರಕಾರ ನಮ್ಮ ಪರಿಸರ ವ್ಯವಸ್ಥೆಯ ಉಳಿವು ಹೆಚ್ಚಾಗಿ ಪರಾಗಸ್ಪರ್ಶದ ಪ್ರಕ್ರಿಯೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಜೇನುಗೂಡು ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗೀತೆಯನ್ನು ಕೇಳೋಣ. ಎಂಡಿ ಹಶಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರಶಾಂತ್ ರಾಜ್.

ಜೇನುಹುಳುಗಳು ಮಾನವ ಸಂಕುಲಕ್ಕೆ ಪ್ರಕೃತಿ ದತ್ತವಾಗಿ ಸಿಕ್ಕಿರುವವರ. ಹೂ ಬಿಡುವ ಹೆಚ್ಚಿನ ಸಸ್ಯ ಪ್ರಭೇದಗಳು ಸಂಪೂರ್ಣವಾಗಿ ಅಥವಾ ಭಾಗಶಃ ಪ್ರಾಣಿಗಳ ಪರಾಗಸ್ಪರ್ಶವನ್ನು ಅವಲಂಬಿಸಿವೆ. ಅಷ್ಟೇ ಅಲ್ಲದೆ ಪರಾಗಸ್ಪರ್ಶಕಗಳು ಆಹಾರ ಸುರಕ್ಷತೆ ಮತ್ತು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಲು ಸಹಕರಿಸುತ್ತವೆ. ಆದ್ದರಿಂದ ಪರಾಗಸ್ಪರ್ಶಕಗಳ ಪ್ರಾಮುಖ್ಯತೆ, ಅವುಗಳು ಎದುರಿಸುತ್ತಿರುವ ಬೆದರಿಕೆಗಳು ಹಾಗೂ ಸುಸ್ಥಿರ ಅಭಿವೃದ್ಧಿಗೆ ಅವುಗಳು ನೀಡಿದ ಕೊಡುಗೆಗಳ ಬಗ್ಗೆ ನಾವು ಅರಿತು ನಡೆದಲ್ಲಿ ವಿಶ್ವ ಜೇನು ಹುಳ ದಿನದ ಆಶಯ ಸಾಕಾರವಾದಂತೆ ಎನ್ನುತ್ತಾ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಮಸ್ಕಾರ.

0: ಏನೇ ಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕೇಳಿ, ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
1: ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಹೇಳಿದ್ರು.

ಪ್ರಿಯ ಕೇಳುಗರೆ, ಜುಲೇಖಾ ಏನಪ್ಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:30 ದಿನಾಂಕ 22 ಶುಕ್ರವಾರದ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪ್ಪೋಯ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಲಕ್ಷ್ಮೀ ಶೆಣೆಯವರು ಭಾಗವಹಿಸಲಿದ್ದಾರೆ. ತಪ್ಪದೇ ಕೇಳಿ ಜುಲೇಖಾ ಏನಪ್ಪೋಯ ಆರೋಗ್ಯ ಸಂಪದ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:00

0: 9:30 ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ದೇರಳಕಟ್ಟೆ ಮಂಗಳೂರು.
1: ರಂಗೀಲಾ ಚಿತ್ರಕ್ಕಾಗಿ ಹರಿಹರನ್ ಮತ್ತು ಸ್ವರ್ಣಲತಾ ಹಾಡಿರುವ ಗೀತೆ. ಮೆಹಬೂಬ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಆರ್ ರೆಹಮಾನ್.

ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ, ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ನಿರ್ದೇಶನ ನೀಡಿದ್ದಾರೆ. ಕೆಪಿಎಸ್ ಶಾಲೆಯಲ್ಲಿ 1,200 ಮಕ್ಕಳಿಗೆ ಪ್ರವೇಶ ಅವಕಾಶ ಸಿಗಲಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವರ್ಷಗಳಲ್ಲಿ ಎಲ್ಲಾ 800 ಶಾಲೆಗಳು ಸಂಪೂರ್ಣವಾಗಿ ಸಿದ್ದವಾಗಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಉತ್ತಮಗೊಳ್ಳಲು ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ 2 ಪ್ರತ್ಯೇಕ ಅರ್ಜಿಗಳಲ್ಲಿ ಸಿಬ್ಬಂದಿ, ಜನಗಣತಿ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಂಡಳಿಯ ಪರೀಕ್ಷೆಗಳಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಜೂನ್ 30ರಿಂದ ಅನ್ವಯವಾಗುವಂತೆ ಹೆಚ್ಚುವರಿ 3 ತಿಂಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದೇ ಅಂತಿಮ ಕಾಲಾವಕಾಶವಾಗಿದ್ದು ಮತ್ತಷ್ಟು ವಿಸ್ತರಣೆ ನೀಡಲಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಫುಲ್ ಪಾಂಚೋಲಿ ಅವರನ್ನೊಳಗೊಂಡ ಪೀಠ ಸ್ಪಷ್ಟಪಡಿಸಿದೆ. ಬಿಡದಿ ಟೌನ್ಶಿಪ್

0: ರೈತರ ವಿರೋಧದ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ರೈತ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ಯೋಜನೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯ ಸಾಧಕ ಬಾಧಕಗಳ ಕುರಿತಂತೆ ರೈತರಿಗೆ ಉಪಮುಖ್ಯಮಂತ್ರಿ ಮನವರಿಕೆ ಮಾಡಿದ್ದಾರೆ. ಶಾಸಕ ಬಾಲಕೃಷ್ಣ, ರೈತ ಮುಖಂಡರಾದ ರಾಜಣ್ಣ ಹೊಸೂರು ಸೇರಿದಂತೆ ಸುಮಾರು 100 ರೈತರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದೇಶದಲ್ಲಿ ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಇಂದು ದೇಶವ್ಯಾಪಿ ಕರೆ ನೀಡಿರುವ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ವ್ಯಾಪಾರಿಗಳು ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಎ ಮೆಡಿಸನ್ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿರುವ ಮೆಡಿಕೋ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡಲಾಗಿದೆ. ವಿವಿಧ ಸಂಘಟನೆಗಳು ಕರೆ ನೀಡಿರುವ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಔಷಧಾಲಯಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯ ಪೊಲೀಸ್ ದತ್ತಾಂಶ ಕೇಂದ್ರಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಐಎಸ್ಒ ಐಇಸಿ 27,001 ಪ್ರಮಾಣೀಕರಣದ ದೊರೆತಿದೆ. ಇಲಾಖೆ ಒಳಗೊಂಡ ಬಳಸಲಾಗುವ ವಿವಿಧ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾರ್ಯಗತಗೊಳಿಸಲು ಮತ್ತು ಇಲಾಖಾ ದತ್ತಾಂಶದ ಸುರಕ್ಷಿತ ಸಂಗ್ರಹಣ, ಸಂಸ್ಕರಣೆ ಮತ್ತು ನಿರ್ವಹಣೆಗಾಗಿ ಮೀಸಲಾದ ದತ್ತಾಂಶ ಕೇಂದ್ರವನ್ನು ಕಾರ್ಯಗತಗೊಳಿಸಿದ ಮೊದಲ ಪೊಲೀಸ್ ಪಡೆಗಳಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಒಂದಾಗಿದೆ. ಅಪರಾಧ ದಾಖಲೆಗಳು, ಪೊಲೀಸ್ ಐಟಿ ವ್ಯವಸ್ಥೆಗಳ ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ವ್ಯವಸ್ಥೆಗಳು, ಸ್ವಯಂಚಾಲಿತ ಬೆರಳಚ್ಚು ಗುರುತು ಪತ್ತೆ ಹಚ್ಚುವಿಕೆ ವಿಧಾನ, ಸೈಬರ್ ಅಪರಾಧ ಮಾಹಿತಿ ವ್ಯವಸ್ಥೆಗಳು, ಸ್ಮಾರ್ಟ್ ಇಬೀಟ್ ಸೇರಿದಂತೆ ಹಲವಾರು ಸೇವೆಗಳನ್ನು ರಾಜ್ಯ ಪೊಲೀಸ್ ಇಲಾಖೆಯ ಡೇಟಾ ಕೇಂದ್ರ ಸುರಕ್ಷಿತವಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಮಾಣೀಕರಣ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವ ವೈವಿಧ್ಯ ಕಾಯ್ದೆಗೆ ಜೀವ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪರಿಸರವಾದಿ ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ 13 ಅಂಶಗಳ ಬಹಿರಂಗ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಜೀವ ವೈವಿಧ್ಯ ಸಂರಕ್ಷಣಾ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಅದನ್ನು ಅನುಷ್ಠಾನ ಮಾಡಬೇಕಿರುವ ಅರಣ್ಯಾಧಿಕಾರಿಗಳು ಎಲ್ಲೂ ಈ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರು ವಕೀಲರಿಗೆ ಜೀವ ವೈವಿಧ್ಯ ಕಾನೂನಿನ ಬಗ್ಗೆ ಜೀವ ವೈವಿಧ್ಯ ಮಂಡಳಿಯೇ ಮುಂದಾಗಿ ಸಂವಹನ ನಡೆಸಬೇಕೆಂದು ಸಲಹೆ ನೀಡಿದ್ದಾರೆ. ಪಶ್ಚಿಮಘಟ್ಟದ ಅಪಾರ ಜೀವ ಸಂಕುಲ ನಾಶವಾಗುತ್ತಿದ್ದರೂ ಜೀವ ವೈವಿಧ್ಯ ಕಾಯ್ದೆಯಡಿ ರಕ್ಷಣೆ ನೀಡಲಾಗುತ್ತಿಲ್ಲ. ಗೋಮಾಳ, ಜಲಚರ, ದೇವರ ಕಾಡು, ಔಷಧಿ ಮೂಲಿಕೆಗಳು ಜೆಪಿಸಿ ಕಾರ್ಯಾಚರಣೆಗೆ ನಶಿಸಿ ಹೋಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯವನ್ನು ಲೂಟಿ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಹಾಲು, ವಿದ್ಯುತ್, ನೀರು, ಬಸ್, ಆಸ್ತಿ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಕಸದ ಸುಂಕ ಏರಿಕೆ ಮಾಡುವುದರ ಮೂಲಕ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ದೂರಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ರಾಜ್ಯದಲ್ಲಿ 22% ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಏರಿಕೆಯಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆಗೆ ವಿಷಪ್ರಾಶನ ಮಾಡಿಸಿ ಕೊಂದಿದ್ದ ಆರೋಪಿಯನ್ನು ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ದೊರೆಸ್ವಾಮಿ ಬಂಧಿತ ಆರೋಪಿ. ಹಸುವನ್ನು ಚಿರತೆ ಬಲಿ ಪಡೆದ ಪ್ರತೀಕಾರಕ್ಕಾಗಿ ಹಸುವಿನ ಕಳೇಬರಕ್ಕೆ ಕ್ರಿಮಿನಾಶಕ ಸಿಂಪಡಿಸಿ ಇಡಲಾಗಿತ್ತು. ಕಳೆದ 10 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಚಾಮರಾಜನಗರ ಪ್ರಾದೇಶಿಕ ವಲಯ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ

0: ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿಯ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ದಾವಣಗೆರೆ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಚೆಲುವಿನ ಚಿತ್ತಾರ ಚಿತ್ರದ ಗೀತೆ ಚೇತನ್ ಅವರ ಧ್ವನಿಯಲ್ಲಿ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಶ್ರೀನಿವಾಸ್ ಮತ್ತು ಶ್ರೇಯಾ ಘೋಷಾಲ್ ಧ್ವನಿಗಳಲ್ಲಿ ಕೇಳಿ ಮೌರ್ಯ ಚಿತ್ರದ ಗೀತೆ. ಕೆ ಕಲ್ಯಾಣ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಸೋನು ನಿಗಮ್ ಧ್ವನಿಯಲ್ಲಿ ಕೇಳಿ ಲೈಫು ಇಷ್ಟೇನೆ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಡ್ರಾಮಾ ಚಿತ್ರಕ್ಕಾಗಿ ವಿ ಹರಿಕೃಷ್ಣ ಅವರು ರಚಿಸಿ ಹಾಡಿರುವ ಗೀತೆ, ಕ್ಷಮಿಸಿ, ಡ್ರಾಮಾ ಚಿತ್ರಕ್ಕಾಗಿ ಯೋಗವರಾಜ್ ಭಟ್ ಅವರು ರಚಿಸಿರುವ ಗೀತೆ, ಸಂಗೀತ ನೀಡಿ ಹಾಡಿದ್ದಾರೆ ವಿ ಹರಿಕೃಷ್ಣ.

0: ಆಕಾಶವಾಣಿ ಮಂಗಳೂರು.
1: ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕೇಳಿ, ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
4: ವರ್ತಮಾನ ಕಾಲದಲ್ಲಿ ಈ ಧರಣಿಯನ್ನು ಆಳುವ ನಾನು ಊರ್ವಶಿ ಪುರೂರವನ ಮಗನಾದ ಆಯುರಾಜನಿಂದ ಸ್ವರ್ಭಾನವಿಯಲ್ಲಿ ಜನಿಸಿ ನಹುಶನಾಮಗನಾಗಿ ರಾಜ್ಯಭಾರವನ್ನು ವಹಿಸಿಕೊಂಡಿದ್ದೇನೆ. ಕೈ ಹಿಡಿದಂತ ಪಿತೃದೇವತೆಗಳ ಪುತ್ರಿ ವಿರಜಯ ಮಧುರ ದಾಂಪತ್ಯದ ಫಲವೋ ಎಂಬಂತೆ ಯತಿ ಯಯಾತಿ ಸಂಯತಿ ಆಯತಿ ಅಯತಿ ಮತ್ತು ಧ್ರುವರೆಂಬ 6 ಗಂಡು ಮಕ್ಕಳನ್ನು ಪಡೆದಿದ್ದೇನೆ.
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30.
5: ಕೇಳುಗರೆ, ಇದೊಂದು ಪ್ರಕಟಣೆ. ಭಾಸ್ಕರ ಎಂಬ 66 ಪ್ರಾಯದ ವ್ಯಕ್ತಿ 18-4-2026 ಕಾರ್ಕಳ ತಾಲೂಕು ಮುಣ್ಕೂರು ಗ್ರಾಮದ ಜಾರಿಗೆ ಕಟ್ಟೆಯಿಂದ ಕಾಣೆಯಾಗಿರುತ್ತಾರೆ. ಕಾಣೆಯಾದವರ ಚಹರೆ ಹೀಗಿದೆ: ಹೆಸರು ಭಾಸ್ಕರ, ಪ್ರಾಯ 66, ಎತ್ತರ 155 ಸೆಂಟಿಮೀಟರ್, ಕಪ್ಪು ಕೂದಲು, ಗೋಧಿ ಮೈಬಣ್ಣ, ಕೋಲು ಮುಖ, ಸಾಧಾರಣ

ಶರೀರ ಹೊಂದಿರುತ್ತಾರೆ. ಕಾಣೆಯಾದ ಸಮಯದಲ್ಲಿ ಇವರು ಪ್ಯಾಂಟ್ ಮತ್ತು ಶರ್ಟ್ ಧರಿಸಿರುತ್ತಾರೆ. ಇವರು ತುಳು ಮತ್ತು ಕನ್ನಡ ಭಾಷೆ ಮಾತನಾಡಬಲ್ಲರು. ಈ ವ್ಯಕ್ತಿ ಪತ್ತೆಯಾದಲ್ಲಿ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕಾನೂನು ಸಲಹೆ ಇದರ 31ನೇ ಸಂಚಿಕೆಯಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ಕಾಯಿದೆ ಮತ್ತು ಹನಿ ಟ್ರ್ಯಾಪ್ ಈ ವಿಷಯದ ಬಗ್ಗೆ ಮಾಹಿತಿ ಕೇಳುವಿರಿ. ಭಾಗವಹಿಸುವವರು ಸುಷ್ಮಾ ಭಂಡಾರಿ, ವಕೀಲರು ಮೂಡಬಿದಿರೆ, ಸಂದರ್ಶಿಸುವವರು ಪ್ರದೀಪ್ ಡಿಎಂ ಹಾವಂಜೆ. ಇಂದು ಸಂಜೆ 5:30 ಯುವವಾಣಿಯಲ್ಲಿ ಗುರು ಗಣೇಶ್ ಅವರಿಂದ ಕವನ ವಾಚನ, ಬಳಿಕ ರೂಪಶ್ರೀ ಬಿಆರ್ ಅವರಿಂದ ಭಾವಗೀತೆ ಕೇಳುವಿರಿ. 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿ ರಂಗದಲ್ಲಿ ರೇಷ್ಮಾ ನರಸಿಂಹ ಭಟ್ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಆಕಾಶವಾಣಿ ಮಂಗಳೂರು, ಸಮಯ 3:05:14. ಕೇಳುಗರೆ, ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಸಂಜೆ 5:00 ಆರಂಭ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ನಿಲಯದ ಪರವಾಗಿ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಈ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮ ತರಂಗಾಂತರ ಮೀಡಿಯಂ ವೇವ್ನ 275.5 meters, 1089 kHz, FM ಕಂಪನಾಂಕ 100.3 MHz. ಆತ್ಮೀಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ನಿಲಯದ ಇಂದಿನ ಸಂಜೆಯ ಈ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆಗೆ ನಾನು ಸಾವಿತ್ರಿ. ಕೇಳುಗರೆ, ಇದೀಗ ಕಾನೂನು ಸಲಹೆ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.
1: ಪ್ಲಾಟ್ಫಾರ್ಮ್
2: ನಿನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
3: ಬುದ್ಧಿ ಚಾರ್ಜ್ ಮಾಡೋ.
4: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
3: ನೋಡಿದ್ಯಾ
2: ಅಪ್ಪ, 1 ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
4: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆಯಲ್ಲ.
3: ಪೆದ್ದು ಸುಧಾರಿಸ್ಕೋ.
4: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
4: RBI ಹೇಳುತ್ತೆ,
3: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
0: ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ.
5: ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಹನಿ ಟ್ರ್ಯಾಪ್ ಈ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಸುಷ್ಮಾ ಭಂಡಾರಿ. ವಕೀಲರು ಮೂಡಬಿದ್ರೆ ಸಂದರ್ಶನ ನಡೆಸಿಕೊಡಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜೆ.

0: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಲೈಂಗಿಕ ದೌರ್ಜನ್ಯ ಮತ್ತು ಹನಿ ಟ್ರ್ಯಾಪ್ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಸುಷ್ಮಾ ಭಂಡಾರಿ, ವಕೀಲರು ಮೂಡಬಿದ್ರೆ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಧನ್ಯವಾದಗಳು ಸರ್.
0: ಮೇಡಮ್, ಮೊದಲನೇದಾಗಿ ಸಾಮೂಹಿಕ ಲೈಂಗಿಕ ದೌರ್ಜನ್ಯ ತಡೆ ಕಾಯಿದೆ ಎಂದ್ರೇನು ಮತ್ತು ಇದರ ಮುಖ್ಯ ಉದ್ದೇಶಗಳು ಏನು ಅಂತೇಳಿ.
1: ಸಾಮೂಹಿಕ ಅತ್ಯಾಚಾರ ಅಂತ ಹೇಳುದು ಇಂದಿನ ದಿನಗಳಲ್ಲಿ ಅದೊಂದು ನಮ್ಮ ಸಮಾಜಕ್ಕೆ ಅಂಟಿದ ಕಳಂಕ ಅಂತಾನೆ ಹೇಳ್ಬೋದು. ಒಂದು ಮಹಿಳೆಯ ಮೇಲೆ ಅವಳ ಸುರಕ್ಷತೆಯನ್ನು ಮತ್ತು ಅವಳ ಘನತೆಯನ್ನು ದಾಳಿ ಮಾಡುವಂತಹ ಒಂದು ಘಟನೆ ಅಂತಾನೆ ಹೇಳ್ಬೋದು ಸಾಮೂಹಿಕ ಅತ್ಯಾಚಾರವನ್ನು. ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸಾಮೂಹಿಕ ಅತ್ಯಾಚಾರ ಏನಂತ ಹೇಳಿದರೆ, ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಸೇರಿ ಒಂದು ಮಹಿಳೆಯನ್ನು ಒಂದು ಸಾಮಾನ್ಯ ಉದ್ದೇಶ ಇಟ್ಟುಕೊಂಡು ಮಾಡುವಂತಹ ಲೈಂಗಿಕ ದೌರ್ಜನ್ಯ, ಅದನ್ನು ನಾವು ಸಾಮೂಹಿಕ ಅತ್ಯಾಚಾರ ಅಂತ ಹೇಳ್ತೇವೆ. ಇದು 2013 ಅಮೆಂಡ್ಮೆಂಟ್ನಲ್ಲಿ ಬಂದಂತಹ ಒಂದು ಕಾಯ್ದೆ. ಇದನ್ನು ಮಾಡಿದ ಉದ್ದೇಶ ಏನಂತ ಹೇಳಿದರೆ, ಈಗಿನ ನಮ್ಮ ಸಮಾಜದಲ್ಲಿ ಸಾಮೂಹಿಕ ಅತ್ಯಾಚಾರ ಏನಾಗ್ತಿದೆ, ಹೆಚ್ಚುತ್ತಾನೇ ಇದೆ. ಅತ್ಯಾಚಾರಕ್ಕಿಂತ ಸಾಮೂಹಿಕ ಅತ್ಯಾಚಾರನೇ ಹೆಚ್ಚಾಗ್ತಿರುವಾಗ ಇದನ್ನೆಲ್ಲ ತಡೆಗಟ್ಟುವ ಒಂದು ಉದ್ದೇಶದಿಂದಾಗಿ ಭಾರತೀಯ ನ್ಯಾಯ ಸಂಹಿತೆ ಅಥವಾ ಹಳೆಯ ಭಾರತೀಯ ದಂಡ ಸಂಹಿತೆ 376 DA ಬಂದಂತಹ ಕಾಯ್ದೆಯಾಗಿದೆ.
0: ಮೇಡಮ್, ಈಗ ಈ ಒಂದು ಸಾಮೂಹಿಕ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ, ಇದರ ಪ್ರಕಾರ ಒಬ್ಬಳು ಸಂತ್ರಸ್ತೆಗೆ ಅವಳು ಇರುವಂತಹ ಹಕ್ಕುಗಳು ಅಂದ್ರೆ 0 FIR ಅಂತ ಕರಿತೇವೆ ನಾವು. ಸೊ ಇದ್ರ ಬಗ್ಗೆ ತಾವು ಮಾಹಿತಿ ನೀಡಬೇಕು.
1: ಒಬ್ಳು ಸಂತ್ರಸ್ತೆ ಮಹಿಳೆ ಏನಿರ್ತಾಳೆ, ಅವಳು ತಕ್ಷಣ ಘಟನೆ ಆದ ತಕ್ಷಣ ಒಂದ ಘಟನೆ ನಡೆದ ಸ್ಥಳದಲ್ಲಿ ಯಾವುದೇ ಪೊಲೀಸ್ ಠಾಣೆ ಇದ್ರು ಅಥವಾ ಅವಳು ಎಲ್ಲಿ ಅವಳ ಪ್ರಕರಣ ನಡೆದ ವಿಷಯವನ್ನ ಎಲ್ಲಿ ಅವಳು ಹೇಳಿಕೆ ಇಚ್ಛಿಸ್ತಾಳೋ ಆ ನಿವಾಸದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಸ್ಥಳದಲ್ಲಿ ಆಗಿರ್ಬೋದು, ಅವಳು ಪೊಲೀಸರಿಗೆ ನೀಡುವಂತಹ ಹೇಳಿಕೆಯನ್ನ ನಾವು FIR ಅಂತ ಹೇಳ್ತೇವೆ. ಆ FIR ದಾಖಲಿಸುವ ಸಮಯದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿ ಯಾರಿರ್ತಾರೆ ಅವರೇ ಆ FIR ಅನ್ನು ದಾಖಲಿಸುವಂಥದ್ದು. ಆ ಸಮಯದಲ್ಲಿ ದಾಖಲಿಸುವಂಥ FIR ಅನ್ನು ನಾವು 0 FIR ಅಂತ ಹೇಳ್ತೇವೆ. 0 FIR ಅಂತ ನಾವು ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ಸಾಮಾನ್ಯವಾಗಿ FIR ಗಳಿಗೆ ನಂಬರ್ ಕೊಡ್ತೇವೆ, 1-2 ಹಾಗೆ ನಂಬರ್ 1-2 ನಂಬರ್ ಕೊಡ್ತಾ ಹೋಗ್ತೇವೆ.

0: ಸಾಮೂಹಿಕ ಅತ್ಯಾಚಾರ ನಡೆದಂತಹ ಸಮಯದಲ್ಲಿ ನಾವು ಏನು ಮಹಿಳಾ ಪೊಲೀಸ್ ಅಧಿಕಾರಿ ಎಫ್ಐಆರ್ ಅನ್ನು ದಾಖಲಿಸ್ತಾರೋ ಅದಕ್ಕೆ ನಾವು 0 ನಂಬರನ್ನು ಕೊಡ್ತೇವೆ, ಅದಕ್ಕೆ ನಾವು 0 FIR ಅಂತ ಹೇಳ್ತೇವೆ. FIR ದಾಖಲಿಸಿದ ನಂತರ ಸಂತ್ರಸ್ತೆ ಯಾರಿರ್ತಾರೆ ಅವರಿಗೆ ಉಚಿತವಾಗಿ ಒಂದು FIR ಕಾಪಿಯನ್ನು ಪೊಲೀಸ್ ಅಧಿಕಾರಿಯವರು ಸಂತ್ರಸ್ತೆಗೆ ನೀಡತಕ್ಕದ್ದು.
1: ಮೇಡಮ್, ಈಗ ಸಾಮೂಹಿಕ ಈ ಲೈಂಗಿಕ ದೌರ್ಜನ್ಯ ಈ ತಡೆ ಕಾಯ್ದೆ ಪ್ರಕಾರ ಈ ಮಹಿಳೆ ಆದವಳು ಅಂದರೆ ಒಬ್ಬಳು ಸಂತ್ರಸ್ತೆ, ಅವಳು ಒದಗಿಸಬೇಕಾದಂಥ ಒಂದು ಸಾಕ್ಷ್ಯಾಧಾರಗಳು ಅದು ಬಹಳ ಮುಖ್ಯ ಅಂತ ಅನಿಸ್ತದೆ. ಹಾಗಾಗಿ ಇದರ ಬಗ್ಗೆ ತಾವು ಮಾಹಿತಿ ನೀಡಬೇಕು.
0: ಇವಾಗ ಸಂತ್ರಸ್ತೆ ಆದವಳು ಒಂದು ಘಟನೆ ನಡೆದ ಸ್ಥಳದಲ್ಲಿ ಅವಳ ಯಾವುದಾದ್ರೂ ಅವಳಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ವಸ್ತುಗಳು ಅಲ್ಲಿ ಸಿಗ್ಬೋದು. ಆ ವಸ್ತುಗಳ DNA ಪರೀಕ್ಷೆ ಮಾಡ್ಬೋದು. ಅವಳ ಬಟ್ಟೆಯ DNA ಪರೀಕ್ಷೆ ಮಾಡ್ಬೋದು. ಒಂದು ವೇಳೆ ಆ ಬಟ್ಟೆಯನ್ನು ಅವಳು ಸಂತ್ರಸ್ತೆಯಾದವಳು ಆ ಬಟ್ಟೆಯನ್ನು ಒಗಿಬಾರ್ದು. ಯಾವಾಗ ಆ ಬಟ್ಟೆಯನ್ನು ಅವಳು ಶುಚಿ ಮಾಡ್ತಾಳೋ ಆವಾಗ ನಮಗೆ ಆ DNA ಪರೀಕ್ಷೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ಪ್ರಕರಣ ನಡೆದ 48 ಗಂಟೆಯ ಒಳಗೆ ನಾವು ಏನು ನಮಗೆ ಆ ವಸ್ತುಗಳು ಸಿಗ್ತದೋ ಅದರ ಫಾರೆನ್ಸಿಕ್ ಪುರಾವೆಗಳಿಗೆ ಅಥವಾ ನಾವು DNA ಪುರಾವೆಗಳಿಗೆ ಕಳಿಸುವಂಥದ್ದು. ಇದು 48 ಗಂಟೆಯ ಒಳಗೆ ಆಗಬೇಕು ಒಂದು, ಅಥವಾ ತಪ್ಪಿದ್ದಲ್ಲಿ 3 ದಿನದೊಳಗೆ, ತಪ್ಪಿದ್ದಲ್ಲಿ 5 ದಿನದೊಳಗೆ ನಾವು ಕೂಡ ನಾವು ಮಾಡ್ಬೋದು. ಆದರೆ ಒಂದು ಏನಂತ ಹೇಳಿದರೆ ಬಟ್ಟೆಯನ್ನು ನಾವು ವಸ್ತುವನ್ನು ಸಾಕ್ಷಿಯಾಗಿ ತಗೊಂಡಿದ್ದೇವೆ ಅಂತ ಅಂದ್ಕೊಂಡ್ರೆ ಆ ಬಟ್ಟೆ ವಸ್ತುವನ್ನು ಅವಳು ತೊಳೆದಿರಬಾರ್ದು ಒಂದು ವಸ್ತು. ಮತ್ತೊಂದು, ಯಾರಾದರೂ ಅಲ್ಲಿ ನೋಡುಗರಿದ್ರೆ ಅಂದರೆ ಸಂತ್ರಸ್ತೆಗೆ, ನಾವು ಯಾವತ್ತು ಸಂತ್ರಸ್ತೆಗೆ ಒಂದು ಏನಾದರೂ ಆಯಿತು ಅಂತ ಹೇಳಿದರೆ ನಾವು ಅವರ ಪರವಾಗಿ ನಿಲ್ಲಬೇಕು. ಹಾಗಾಗಿ ಅಲ್ಲಿ ಯಾರಾದರೂ ಸಾಕ್ಷಿ ಹೇಳುವವರಿದ್ರೆ ಅಲ್ಲಿ ಬಂದು ಸಾಕ್ಷಿಯನ್ನು ಹೇಳುವಂಥದ್ದು.
1: ಮೇಡಮ್, ಈಗ ಆ ಒಂದು ದೌರ್ಜನ್ಯ ಒಳಗಾದಂಥ ಆ ಹೆಣ್ಣು ಮಗಳು, ಒಬ್ಬಳು ಸಂತ್ರಸ್ತೆ ಅಥವಾ ಆ ಮಹಿಳೆ, ತನಗೆ ಆ ಒಂದು ಸನ್ನಿವೇಶಗಳನ್ನು ಅಂದರೆ ಬಿಡಿಸಿ ಹೇಳಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ಆಕೆ ಇರುವುದಿಲ್ಲ. ಆ ಸಮಯದಲ್ಲಿ ಆಕೆಯ ಪರವಾಗಿ ಬೇರೆ ಯಾರಾದರೂ ಕೂಡ ಆಕೆಯ ಪರವಾದಂಥ ಈ ಸ್ಟೇಟ್ಮೆಂಟ್ಗಳನ್ನು ಕೊಡುವುದಂತ ಹೇಳ್ತಾರೆ. ಅದು ಇದಕ್ಕೆ ವ್ಯಾಲ್ಯೂ ಅಂತ ಅನಿಸ್ತದ ಅಂತೇಳಿ.
0: ಯಾವತ್ತು ಸಂತ್ರಸ್ತೆ ಏನು ಹೇಳಿರ್ತಾರೆ ಹೇಳಿಕೆ, ಅದು ಮುಖ್ಯ ಹೇಳಿಕೆಯಾಗಿರ್ತದೆ. ಕೆಲವೊಂದು ಸಲ ಸಂತ್ರಸ್ತೆ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಅಂಥ ಸಮಯದಲ್ಲಿ ಅವರಿಗೆ ಹೇಳಿಕೆಯನ್ನು ನೀಡಲು ಸಾಧ್ಯ ಆಗುವುದಿಲ್ಲ. ಅವರೇನು ಮಾಡ್ತಾರೆ, ಅವರ ಆಪ್ತರಲ್ಲಿ, ಸ್ನೇಹಿತೆಯರಲ್ಲಿ ಅಥವಾ ತಂದೆ ತಾಯಿಯರಲ್ಲಿ, ಅಣ್ಣಂದಿರಲ್ಲಿ, ಯಾರಲ್ಲಾದರೂ ಒಬ್ಬರಲ್ಲಿ ಹಂಚಿಕೊಂಡಿರ್ತಾರೆ. ಆ ಸಮಯದಲ್ಲಿ ಅವರ ಹೇಳಿಕೆಯನ್ನು ನಾವು ತೆಗೆದುಕೊಳ್ಳಲಾಗ್ತದೆ. ಯಾಕಂದರೆ ಇವರು ಮಾನಸಿಕ ಕುಗ್ಗಿದ ಸ್ಥಿತಿಯಲ್ಲಿರಬೇಕಾದ್ರೆ ಅವರ ಆಪ್ತರಲ್ಲಿ ನಾವು ಹೇಳಿಕೆಯನ್ನು ತೆಗೆದುಕೊಳ್ಳಲಾಗ್ತದೆ.
1: ಈಗ ಸಂವಿಧಾನದ ರಕ್ಷಣೆ ಹೇಗಿದೆ ಈ ಒಂದು ಕಾಯ್ದೆ ಪ್ರಕಾರ?
0: ಸಂವಿಧಾನದ ಅಡಿಯಲ್ಲಿ, ಸಂವಿಧಾನದ 21ನೇ ವಿಧಿ ಅಡಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಒಂದು ಬದುಕುವ ಹಕ್ಕನ್ನು ನೀಡ್ತದೆ ಸಂವಿಧಾನ. ಈ ಸಂವಿಧಾನ ಬದುಕುವ ಹಕ್ಕಿನಲ್ಲಿ ಮಹಿಳೆಗೂ ಕೂಡ ಒಂದು ವಿಶೇಷ ಹಕ್ಕನ್ನು ನೀಡ್ತದೆ. ಅದೇನಂತ ಹೇಳಿದರೆ ಅವರು ಕೆಲಸಕ್ಕೆ ಹೋಗುವಂಥ ಒಂದು ಸ್ಥಳ ಅಂತ ಅಂದ್ಕೊಳ್ಳಿ. ಕೆಲಸಕ್ಕೆ ಹೋಗುವ ಸ್ಥಳದಲ್ಲಿ ಅವಳಿಗೆ ಸಿಗಬೇಕಾದಂತಹ ಗೌರವ ಸಿಗಬೇಕು, ಅವಳ ಭಾಷೆಗೆ ಒಂದು ಗೌರವ ಸಿಗಬೇಕು, ಅವಳಿಗೆ ಊಟಾದಂತಹ ಸಮಯದಲ್ಲಿ ನೈರ್ಮಲ್ಯ, ಅವಳ ಆರೋಗ್ಯದ ಸಮಸ್ಯೆ ಅಥವಾ ಏನಾದರೂ ಅವಳಿಗೆ ಕೆಡುಕು ಅಥವಾ ಏನಾದರೂ ಕಿರುಕುಳ ಆಯಿತು ಅಂತ ಹೇಳುವ ಸಮಯದಲ್ಲಿ ಅಲ್ಲಿ ಒಂದು ಕಿರುಕುಳವನ್ನು ತಡೆಗಟ್ಟುವಂಥ ಒಂದು ಸಮಿತಿ ರಚನೆ ಆಗಿರ್ತದೆ. ಅಲ್ಲಿ ಅವಳಿಗೆ ಕೆಲಸದ ಸ್ಥಳಗಳಲ್ಲಿ ಅವಳಿಗೆ ಆದಂತಹ ಒಂದು ಪ್ರೋತ್ಸಾಹ ಸಿಗುವಂಥ ಹಕ್ಕನ್ನು ಈ ಸಂವಿಧಾನ 21ನೇ ಅಡಿಯಲ್ಲಿ ತಿಳಿಸಿಕೊಟ್ಟಿದೆ.
1: ಅಂದರೆ ಮೇಡಮ್, ICC ಬಗ್ಗೆ ತಾವು ಹೇಳ್ತಾ ಇದ್ದಾರೆ, ಆಂತರಿಕ ದೂರು ಸಮಿತಿಗಳು ಅಂತೇಳಿ. ಜೊತೆಗೆ ಎಲ್ಲೋ ಒಂದು ಕಡೆಯಲ್ಲಿ ಆಕೆಯ ವೈಯಕ್ತಿಕ ರಕ್ಷಣೆಗೆ, ಉದಾಹರಣೆಗೆ ಒಬ್ಬಳು ಯಾವುದೋ ಒಂದು ರೀತಿಯ ದೌರ್ಜನ್ಯಕ್ಕೆ ಒಳಗಾಗಿದ್ದಾಳೆ ಅಂತೇಳಿದರೆ ಈಗಿನ ಕಾಲದಲ್ಲಿ ಕೆಲವೊಂದು ಮಾಧ್ಯಮಗಳಲ್ಲಿ ಯಾವುದೇ ರೀತಿಯ ಕಾನೂನಿನ ಅರಿವಿಲ್ಲದೆ ಆಕೆಯ ಚಿತ್ರಗಳನ್ನು ಬಳಸಿಕೊಳ್ಳುವಂಥದ್ದು, ಆಕೆಯ ಕುಟುಂಬದಲ್ಲಿ ಯಾರಾದರೂ ಒಬ್ಬರನ್ನು ಬಳಸಿಕೊಂಡು ಸಂದರ್ಶನ ಮಾಡುವಂಥದ್ದು, ಅಥವಾ ದೂರದಲ್ಲಿ ಆಕೆಯ ಮನೆಯನ್ನು ಅಥವಾ ಆ ದೌರ್ಜನ್ಯ ನಡೆದಂಥ ಸ್ಥಳವನ್ನು ತೋರಿಸುವಂಥದ್ದು, ಇದು ಮಾಧ್ಯಮಗಳಲ್ಲಿ ಏಕೈಕಿಯಾಗಿ ನಡೀತಾ ಇದೆ. ಈ ಕಾಯ್ದೆ ಪ್ರಕಾರ ಆ ಮಹಿಳೆಗೆ ಈ ಒಂದು ವಿಚಾರದಲ್ಲಿ ಯಾವ ರೀತಿಯ ವೈಯಕ್ತಿಕವಾದ ರಕ್ಷಣೆಗಳನ್ನು ನೀಡಲಾಗಿದೆ ಅಂತೇಳಿ?
0: ಸಂತ್ರಸ್ತೆಗೆ ಮುಖ್ಯವಾಗಿ ಬೇಕಾದುದು ಅವಳಿಗೆ ಸಾಂತ್ವನ, ಮುಖ್ಯವಾಗಿ ಬೇಕಾದುದೇ ಸಾಂತ್ವನ. ಒಂದು ಪ್ರಕರಣ, ಯಾವುದೇ ಒಂದು ಪ್ರಕರಣ ಆದರೂ ಕೂಡ ಅವಳಿಗೆ ನಾವು ಮೊದಲು ಹೇಳಬೇಕಾದದ್ದು ಧೈರ್ಯವನ್ನು. ಅಂಥ ಸಮಯದಲ್ಲಿ ಅವಳು ಸಾಂತ್ವನ ಆಗಿ ಅವಳು ಸಮಾಜಕ್ಕೆ ಮುಖ ತೋರಿಸುವಂಥ ಒಂದು ಸ್ಥಿತಿಗೆ ಬಂದ ನಂತರ ಬರುವ ತನಕ ಅವಳ ಮುಖವನ್ನು ಮಾಧ್ಯಮದವರ ಎಲ್ಲರ ಮುಂದೆ ಇಟ್ಟರೆ ಅವಳಿಗೆ ಏನಾಗ್ತದೆ, ಅವಳ ಮನಸ್ಸು ಕುಗ್ಗಿ ಹೋಗ್ತದೆ, ಅವಳ ಇದ್ದ ಧೈರ್ಯ ಕೂಡ ಉಳಿಯುವುದಿಲ್ಲ. ಅಂಥ ಸಂದರ್ಭದಲ್ಲಿ ಮಾಧ್ಯಮದವರು ಆದಷ್ಟು ಅದನ್ನು ವಿಷಯಗಳನ್ನು ಅವರ ಮುಖ ತೋರಿಸುವುದನ್ನು ನಿಲ್ಲಿಸಿ ಅಥವಾ ಅವರಿಗೆ ಏನಾದರೂ ಬೇರೆ ಮುಖ ತೋರಿಸುವ ಬದಲು ಬೇರೆ ಏನಾದರೂ

0: ಅವರಿಗೆ ಅಷ್ಟು ನ್ಯೂಸ್ ಅವರಿಗೆ ವಿಷಯ ಬೇಕು ಅಂತ ಎನಿಸಿದರೆ ಅವರ ಮಾಹಿತಿಯನ್ನು ತಿಳ್ಕೊಳ್ಬೋದು, ಆದರೆ ಮುಖ ತೋರಿಸಿ ಅವರ ಮಾಹಿತಿಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿಕೊಡುವುದು ಒಳ್ಳೆಯದಲ್ಲ ಅಂತ.
1: ಮೇಡಮ್, ಒಂದು ವೇಳೆ ಫೋಟೋಗಳನ್ನು ದುರ್ಬಳಕೆ ಮಾಡಿಕೊಳ್ಳುವುದು, ಆಕೆಯ ಒಪ್ಪಿಗೆ ಇಲ್ಲದೆ ಮಾಹಿತಿಯನ್ನು ಸಂಗ್ರಹಿಸಿ ಮಾಧ್ಯಮಗಳಲ್ಲಿ ಪ್ರಚಾರಪಡಿಸುವುದು, ಈ ಒಂದು ಕಾಯ್ದೆ ಪ್ರಕಾರ ಅವರಿಗೂ ಕೂಡ ಈ ಶಿಕ್ಷೆ ಇದೆಯಾ ಅಂತೇಳಿ?
0: ಹೌದು, ಯಾವ ಮನುಷ್ಯನಿಗೂ ಕೂಡ ಒಬ್ಬ ವ್ಯಕ್ತಿಯ ಫೋಟೋ ಆಗಿರಲಿ ವಿಡಿಯೋ ಆಗಿರಲಿ ತನ್ನ ಒಪ್ಪಿಗೆ ಇಲ್ಲದೆ ಬೇರೆಯವರ ಅದನ್ನು ಪ್ರಸ್ತಾವಿಸುವಂತಿಲ್ಲ. ಪ್ರತಿಯೊಬ್ಬ ಮನುಷ್ಯರಿಗೂ ಅವರದೇ ಆದಂತಹ ಒಂದು ಹಕ್ಕಿರ್ತದೆ. ನಾವು ಸಂವಿಧಾನದಲ್ಲಿ ರೈಟ್ ಟು ಪ್ರೈವೇಸಿ ಅಂತ ಹೇಳ್ತೇವೆ ಅದನ್ನು. ಆ ಹಕ್ಕನ್ನು ಬೇರೆ ಯಾರೂ ದುರ್ಬಳಕೆ ಮಾಡುವಂತಿಲ್ಲ. ಅಂತಹ ಸಮಯದಲ್ಲಿ ಒಂದು ವೇಳೆ ದುರ್ಬಳಕೆ ಆಯಿತು ಅಂತ ಹೇಳಿದರೆ ಅವಳು ಅದನ್ನು ದೂರು ಕೊಡ್ಬೋದು. ಒಂದು ವೇಳೆ ಈಗ ಒಂದು ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಇಂತಹ ಒಂದು ಜಾಲತಾಣಗಳಲ್ಲಿ ಅವಳಿಗೆ ಮೋಸ ವಂಚನೆ ಆಗ್ತಿದೆ, ಅವಳ ವಿಡಿಯೋಗಳು ವೈರಲ್ ಆಗ್ತಿದೆ, ಫೋಟೋ ವೈರಲ್ ಆಗ್ತಿದೆ ಅಂತ ಹೇಳೋ ಸಂದರ್ಭದಲ್ಲಿ ಅವಳು ಒಂದು ಅದನ್ನು ಬೇರೆ ಯಾರಿಗಾದರೂ ತಿಳಿಸಿಕೊಡ್ಬೋದು. ಅಥವಾ ಮುಖ್ಯವಾಗಿ ನಾವೀಗ ವಾಟ್ಸಪ್ ಅಥವಾ ಫೇಸ್ಬುಕ್ ಏನು ಯೂಸ್ ಮಾಡ್ತಿದ್ದೇವೆ ಅದರಲ್ಲೇ ಒಂದು ಹೆಲ್ಪ್ ಸೆಂಟರ್ ಅಂತ ನಾವು ಕಾಣ್ಬೋದು, ಸಹಾಯವಾಣಿ ಅಂತ ಕಾಣ್ಬೋದು. ಅದರ ಮೂಲಕ ನಾವು ಸಹಾಯವನ್ನು ತೆಗೆದುಕೊಂಡು ಏನು ವಿಡಿಯೋ ಫೋಟೋಗಳು ವೈರಲ್ ಆಗಿವೆ ಅದನ್ನು ಮರೆಮಾಚುವಂತಹ ಅಂದರೆ ಡಿಲೀಟ್
1: ಅಂದ್ರೆ ಅವುಗಳಿಂದ ರಕ್ಷಣೆಯನ್ನು ತನ್ನ ಸ್ವರಕ್ಷಣೆಯನ್ನು ಮತ್ತು ಆತ್ಮಗೌರವಗಳನ್ನು ಪಡ್ಕೊಳ್ಳುವಂತದ್ದು ಆಕೆಗೆ ಒಂದು ಹಕ್ಕು ಅಂತ.
0: ಹೌದು, ಹಕ್ಕು. ಅವಳ ಅದನ್ನ ಹೆಲ್ಪ್ ಸೆಂಟರ್ ಮೂಲಕ ಅದನ್ನ ಮರೆಮಾಚಿ ತನ್ನನ್ನ ತಾನು ಅವಳು ಬಚಾವ್ ಮಾಡ್ಕೊಳ್ಬಹುದು.
1: ಮೇಡಮ್, ಎಲ್ಲೊಂದು ಕಡೆಯಲ್ಲಿ ಒಬ್ಳು ಹೆಣ್ಣು ಮಗಳಾದವಳಿಗೆ ಅಥವಾ ಒಬ್ಳು ಮಹಿಳೆ ಆದವಳಿಗೆ ಲೈಂಗಿಕ ದೌರ್ಜನ್ಯಗಳಾದಾಗ ನಮ್ಮ ದೇಶದಲ್ಲಿ ಏನು ಅಂತ ಹೇಳಿದ್ರೆ ಒಂದಿಷ್ಟು ಶಿಕ್ಷೆಗಳಾಗುವಂಥದ್ದು ಒಂದಿಷ್ಟು ತಡವಾಗ್ತದೆ. ನಾವು ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಬೇರೆ ದೇಶದ ಕಾನೂನಿಗೆ ಹೋಲಿಸ್ತೇವೆ, ಶೀಘ್ರವಾದಂಥ ಶಿಕ್ಷೆಗಳು ಬೇಕು ಅಂತೇಳಿ. ಆದರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಆ ಥರ ಇದೆ, ಅಂದರೆ ಒಬ್ಬ ಏನು ಅಪರಾಧಿ ತಪ್ಪಿಸ್ಕೊಂಡ್ರು ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಈ ಒಂದು ಪರ್ಪಸ್ ಇಟ್ಕೊಂಡಿದ್ದೇವೆ. ಹಾಗಾಗಿ ಎಲ್ಲೊಂದು ಕಡೆಯಲ್ಲಿ ಈ ರೀತಿ ಆದಾಗ ಶಿಕ್ಷೆಗಳು ಅಂತೇಳಿ ಬರ್ತದೆ. ಒಬ್ಬಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಾಗ ಆ ವ್ಯಕ್ತಿಗಳ ಮೇಲೆ ಅಥವಾ ಆ ಒಂದು ತಂಡದ ಮೇಲೆ ಒಂದಿಷ್ಟು ಶಿಕ್ಷೆಗಳುಂಟಾಗ್ತದೆ. ಆ ಗಂಭೀರವಾದ ಶಿಕ್ಷೆಗಳ ಬಗ್ಗೆ ತಾವು ತಿಳಿಸಬೇಕು.
0: ಈಗ ಸಾಮೂಹಿಕ ಅತ್ಯಾಚಾರ ಆದಂತಹ ಸಮಯದಲ್ಲಿ ಸಂತ್ರಸ್ತೆ ಏನು FIR ಅನ್ನ ದಾಖಲಿಸಿರ್ತಾರೆ, ನಂತರ ಅದು ಕೋರ್ಟಿನ ಮೂಲಕ ಒಂದು ಕೇಸ್ಗಳು ನಡೆಯುತ್ತಾ ಇರ್ತದೆ. ಅಂತಹ ಸಮಯದಲ್ಲಿ ಶೀಘ್ರದಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿ ಶೀಘ್ರದಲ್ಲಿ ಅಂತಹ ಅಪರಾಧಿಗಳಿಗೆ ಶಿಕ್ಷೆ ನಡಿಬೇಕು. ಅಂತಹ ಸಮಯದಲ್ಲಿ DNA ಅಂತ ಹೇಳಿ ಒಂದು ಟೆಸ್ಟನ್ನು ಮಾಡ್ಬೋದು, ನಾವು ಪರೀಕ್ಷೆಯನ್ನು ಮಾಡ್ಬೋದು. ಈ DNA ಪರೀಕ್ಷೆಯು ಭಾರತೀಯ ಸಾಕ್ಷ್ಯ ಅಧಿನಿಯಮ ಕಲಂ 39 ಅದನ್ನು ನಾವು ತಜ್ಞರ ಅಭಿಪ್ರಾಯ ಅಂತ ಹೇಳ್ತೇವೆ. ಇದನ್ನು ಯಾಕೆ ತಜ್ಞರ ಅಭಿಪ್ರಾಯ ಅಂತ ಹೇಳ್ತೇವೆ ಅಂತ ಹೇಳಿದರೆ ಸಾಕ್ಷಿಗಳ ಹೇಳಿಕೆಗಳು ಬದಲಾಗ್ತಾ ಇರ್ತದೆ, ಅಂದರೆ ಸಾಕ್ಷಿಪರಾದಿಯನ್ನು ಬಿಡುಗಡೆ ಮಾಡಲಿಕ್ಕೆ ನಮಗೆ ಸುಲಭವಾಗ್ತದೆ. ಕಾನೂನಿನ ಅಡಿಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ 70 Clause 2 ಅಡಿಯಲ್ಲಿ ಈಗ 20 ವರ್ಷ ಜೈಲು ಶಿಕ್ಷೆ ಮತ್ತು ಮರಣ ದಂಡನೆ ಹಾಗೂ ಜೀವಿತಾವಧಿ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗ್ತದೆ. ಈ ದಂಡವನ್ನು ಏನು ವಿಧಿಸಲಾಗ್ತದೆ, ಈ ದಂಡದ ಹಣವನ್ನು ಸಂತ್ರಸ್ತೆಯ ವೈದ್ಯಕೀಯ ಚಿಕಿತ್ಸೆಗೆ ಮತ್ತು ಅವಳ ಪುನರ್ವಸತಿಗೆ ನೀಡುವಂತಹದ್ದು. ಭಾರತೀಯ ದಂಡ ಸಂಹಿತೆಯಲ್ಲಿ 16 ವರ್ಷಕ್ಕಿಂತ ಕೆಳಗಿನ ಮಹಿಳೆಯರಿಗೆ ಶಿಕ್ಷೆ ಆದಂಥ ಸಮಯದಲ್ಲಿ ದಂಡ, ಮರಣ ದಂಡನೆ ಹಾಗೂ ಜೀವಿತಾವಧಿ ಶಿಕ್ಷೆಯನ್ನು ಕೊಡಲಾಗ್ತಿತ್ತು. ಈಗ ಹೊಸ ನ್ಯಾಯ ಸಂಹಿತೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ 18 ವರ್ಷಕ್ಕಿಂತ ಕೆಳಗಿನ ಮಹಿಳೆಯರಿಗೆ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ ಆದಂತಹ ಸಮಯದಲ್ಲಿ ಅವರಿಗೆ ನಾವು ದಂಡವನ್ನು ಶಿಕ್ಷೆಯನ್ನು ವಿಧಿಸುವಂತಹದ್ದು.
1: ಮೇಡಮ್, ಒಂದು ವೇಳೆ ಸಾಮೂಹಿಕ ಲೈಂಗಿಕ ದೌರ್ಜನ್ಯ ಈ ಒಂದು ಸಮಯದಲ್ಲಿ ಆ ಮಹಿಳೆ ಒಂದು ವೇಳೆ ದುರ್ಮರಣ ಹೊಂದಿದ್ರೆ ಆಗ ಶಿಕ್ಷೆಗಳು ಮತ್ತು ದಂಡಗಳು,
0: ಒಂದು ವೇಳೆ ಸಂತ್ರಸ್ತ ದುರ್ಮರಣ ಹೊಂದಿದ ಸಂದರ್ಭದಲ್ಲಿ ನಾವು ಈಗ ನೋಡ್ತಿರ್ಬೋದು ಹಲವು ಪ್ರಕರಣಗಳಲ್ಲಿ ಯಾವಾಗ ಸಂತ್ರಸ್ತ ದುರ್ಮರಣ ಹೊಂದಿರ್ತಾರೋ ಅಂತಹ ಸಂದರ್ಭದಲ್ಲಿ ಅಪರಾಧಿಗಳಿಗೆ ಮರಣದಂಡನೆಯನ್ನು ನೀಡ್ತಾರೆ. ಯಾಕಂತ ಹೇಳಿದರೆ ಅದೊಂದು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ನೀಡುವಂತಹ ಒಂದು ಉದ್ದೇಶಕ್ಕಾಗಿ ಅವರಿಗೆ ಮರಣದಂಡನೆಯನ್ನು ನೀಡ್ತಾ ಇದ್ದಾರೆ.

ಮೇಡಮ್, ಎಲ್ಲೋ ಒಂದು ಕಡೆಯಲ್ಲಿ ನಮ್ಮಲ್ಲಿ ಮನಸ್ಥಿತಿಗಳು ಬದಲಾಗದೆ ಪರಿಸ್ಥಿತಿಗಳು ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆಗೆ ಈ ರೀತಿಯ ಪ್ರಕರಣಗಳಿಗೆ ನಾವು ಆದಾಗ ನಾವು ಏನು ಬೀದಿಯಲ್ಲಿ ಕ್ಯಾಂಡಲ್ ಇಟ್ಕೊಂಡು ಆ ರೀತಿಯ ಒಂದು ಖಂಡನೆಗಳನ್ನು ಮಾಡ್ತೇ ಹೊರತು ಸಮಾಜದ ಮನಸ್ಥಿತಿಗಳು ಅಲ್ಲೂ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಗಟ್ಟಿಯಾದಂತಹ ಕಾನೂನು

0: ಕಾನೂನಿನ ಅವಶ್ಯಕತೆಗಳು ಇದೆ ಅಂತೇಳಿ ಇದರ ಬಗ್ಗೆ ತಾವು ಮಾಹಿತಿಯನ್ನು ನೀಡಬೇಕು.
1: ಹೌದು, ಮನಸ್ಥಿತಿ ಬದಲಾಗದೆ ಪರಿಸ್ಥಿತಿ ಯಾವಾಗಲೂ ಸರಿಯಾಗುವುದಿಲ್ಲ. ಯಾಕಂತ ಹೇಳಿದರೆ ಮನುಷ್ಯರಿಗೆ ಮನಸ್ಥಿತಿ ಸರಿಯಾಗಬೇಕಂದ್ರೆ ಒಳ್ಳೆಯ ಶಿಕ್ಷಣ ಸಿಗಬೇಕು. ಶಿಕ್ಷಣದಿಂದ ಪ್ರತಿಯೊಂದು ಶುರುವಾಗ್ತದೆ. ಯಾವಾಗ ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡಲಿಕ್ಕೆ ಶುರು ಮಾಡ್ತೇವೋ ಆವಾಗ ಜಗತ್ತು ಬದಲಾಗ್ತಾ ಹೋಗ್ತದೆ. ಯಾವಾಗ ನಮ್ಮ ಹೆಣ್ಣು ಮಗಳನ್ನು ನಾವು ಗೌರವ ಕೊಡುವುದಿಲ್ಲವೋ ಹಾಗೆಯೇ ನಾವು ಬೇರೆಯವರ ಹೆಣ್ಣು ಮಗಳಿಗೂ ಗೌರವ ಕೊಡುವುದಿಲ್ಲ. ಶುರುವಾಗುವುದು ಶಿಕ್ಷಣ ಮತ್ತು ಗೌರವದಿಂದ. ಶಿಕ್ಷಣ ಯಾವಾಗ ಸಿಗ್ತದೋ ಗೌರವ ಆವಾಗ ತನ್ನಷ್ಟಕ್ಕೆ ಬರುವಂತಹದ್ದು. ಹಾಗೆ ಮೊದಲು ಶಿಕ್ಷಣದಿಂದ ಶುರು ಮಾಡಬೇಕು. ಮತ್ತೆ ಸಣ್ಣ ಸಣ್ಣ ಮಕ್ಕಳಲ್ಲಿಯೇ ಅರಿವನ್ನು ನೀಡ್ತಾ ಹೋಗಬೇಕು. ಯಾವಾಗ ಮಕ್ಕಳಿಗೆ ಇಂತಹ ವಿಷಯಗಳ ಬಗ್ಗೆ ನಾವು ತಿಳಿಸಿಕೊಡ್ತಾ ಹೋಗ್ತೇವೋ ಆವಾಗ ಸಮಾಜ ತನ್ನಗೆ ತಾನೇ ಸರಿಯಾಗ್ತಾ ಹೋಗ್ತದೆ.
0: ಮೇಡಮ್, ಇದರ ಜೊತೆಗೆ ಸಾಮೂಹಿಕ ಲೈಂಗಿಕ ದೌರ್ಜನ್ಯ ಈ ಕಾಯ್ದೆಯ ಜೊತೆಗೆ ಜೊತೆ ಜೊತೆಯಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳ ವ್ಯಾಪಕವಾಗಿ ಕಾಣಿಸಿಕೊಳ್ತಾ ಇರುವುದು ಹನಿ ಟ್ರ್ಯಾಪ್. ಇಲ್ಲಿ ಹೆಣ್ಣು ಮಗಳ ಪಾತ್ರವೂ ಇದೆ, ಅಷ್ಟೇ ಗಂಡು ಮಕ್ಕಳ ಪಾತ್ರ ಕೂಡ. ಎಲ್ಲೊಂದು ಕಡೆಯಲ್ಲಿ ದಂಧೆ ಆಗ್ತಾ ಇದೆ, ಹಣವನ್ನು ಗಳಿಸುವಂತಹ ಒಂದು ಏನು ವಾಮ ಮಾರ್ಗ ಅಂತ ಹೇಳ್ತೇವೆ. ಹಾಗಾಗಿ ಹನಿ ಟ್ರ್ಯಾಪ್, ಇದರ ಬಗ್ಗೆ ತಾವು ಮಾಹಿತಿ ನೀಡಬೇಕು. ಏನಿದು ಹನಿ ಟ್ರ್ಯಾಪ್ ಅಂತೇಳಿ?
1: ಹನಿ ಟ್ರ್ಯಾಪ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಕೇಳಿ ಬರುವಂಥದ್ದು. ಹನಿ ಟ್ರ್ಯಾಪ್ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿಯ ಜೊತೆ, ಅಂದರೆ ಯಾರಾದರೂ ಹೆಚ್ಚಾಗಿ ನೀವು ನೋಡ್ತಿರ್ಬೋದು ಪ್ರಭಾವಿತ ವ್ಯಕ್ತಿಯ ಜೊತೆಗೆ ಜೊತೆ ಜೊತೆಗೆ ಇರುವುದ ಆಪ್ತವಾಗಿ ಇರುವಂತಹ ಕ್ಷಣಗಳನ್ನು ಅವರೇನು ಮಾಡ್ತಾರೆ, ಕ್ಯಾಮ್ರಾ ಮೂಲಕ ಸೆರೆ ಹಿಡಿತಾರೆ. ಸೆರೆ ಹಿಡಿದು ನಂತರ ಹಣದಾಸೆಗೋಸ್ಕರ ಅಥವಾ ಯಾವುದೋ ಒಂದು ಜೀವ ಬೆದರಿಕೆಗೋಸ್ಕರ ಅದನ್ನು ನಾನು ಪ್ರಸ್ತಾವಿಸ್ತೇನೆ ಅಥವಾ ಬೇರೆ ಮಾಧ್ಯಮಗಳಲ್ಲಿ ಹರಿಸಿಬಿಡ್ತೇನೆ ಅಂತ ಹೇಳುವುದನ್ನು ನಾವು ಹನಿ ಟ್ರ್ಯಾಪ್ ಅಂತ ಹೇಳ್ತೇವೆ. ಇದನ್ನು ನಾವು ಸುಲಿಗೆ ಅಂತ ಕೂಡ ಹೇಳ್ಬೋದು ಅಥವಾ ಕ್ರಿಮಿನಲ್ ಬೆದರಿಕೆ ಅಂತ ಕೂಡ ಹೇಳ್ಬೋದು.
0: ಮೇಡಮ್, ಈಗ ಹನಿ ಟ್ರ್ಯಾಪ್ ಆದಾಗ ಐಟಿ ಆ್ಯಕ್ಟ್ ಅಂದರೆ ಮಾಹಿತಿ ತಂತ್ರಜ್ಞಾನದ ಕಾಯ್ದೆಯ ಒಂದು ಪ್ರಕಾರ ಇದರ ಪಾತ್ರ ಏನು ಅಂತೇಳಿ?
1: ಮಾಹಿತಿ ತಂತ್ರಜ್ಞಾನದಲ್ಲಿ ಕಲಂ 66E ಒಬ್ಬ ವ್ಯಕ್ತಿ ಖಾಸಗಿ ಚಿತ್ರಗಳನ್ನು ಅನುಮತಿ ಇಲ್ಲದೆ ಸೆರೆ ಹಿಡಿದು ಅದನ್ನು ಪ್ರಕಟಿಸುವಂಥದ್ದು. ಕಲಂ 66(7) ಇಂತಹ ಅಶ್ಲೀಲ ವಿಡಿಯೋಗಳನ್ನು, ಫೋಟೋಗಳನ್ನು ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಂದ ಅಂದರೆ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇಂತಹ ಒಂದು ಜಾಲತಾಣಗಳಲ್ಲಿ ಹರಿಯಲು ಬಿಡುವಂಥದ್ದು. ಇಂತಹ ಅಪರಾಧಗಳಿಗೆ 3 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ನೀಡಲಾಗ್ತದೆ, ಹಾಗೆ ಮರಣದಂಡನೆಯನ್ನು ಕೂಡ ನೀಡಲಾಗ್ತದೆ. ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದರೆ, ಒಂದು ಈಗ ಅಶ್ಲೀಲ ವಿಡಿಯೋ ಅಥವಾ ಏನಾದರೂ ಫೋಟೋವನ್ನು ನಮಗೆ ಸಂದೇಶವನ್ನು ಕಳಿಸ್ತೇನೆ ಅಂತ ಹೇಳಿ ಜೀವ ಬೆದರಿಕೆಯನ್ನು ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಜೀವ ಬೆದರಿಕೆಯನ್ನು ನೀಡುವಂತಹ ಕಾಲ್ ರೆಕಾರ್ಡ್ಗಳನ್ನು ನಾವು ಸೇವ್ ಮಾಡಿಕೊಳ್ಬೋದು ಅಥವಾ ಮೆಸೇಜ್ ಮಾಡಿದರೆ ಅದನ್ನು ಮೆಸೇಜ್ನ ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡ್ಬೋದು. ಇವುಗಳೆಲ್ಲ ಸಾಕ್ಷಿಯಾಗಿ ಕೆಲಸ ಮಾಡ್ತದೆ. ಇದನ್ನು ನಾವು ಪೊಲೀಸಿಗೆ ಯಾವಾಗ ನಾವು ಪ್ರಕರಣಗಳ ಹೇಳಿಕೆಯನ್ನು ಕೊಡ್ತೇವೋ ಅಂತಹ ಸಂದರ್ಭದಲ್ಲಿ ಇದನ್ನು ನೀಡ್ಬೋದು. ನಂತರ ಇಂತಹ ವಿಡಿಯೋಗಳು, ಫೋಟೋಗಳೆಲ್ಲ ಬಂದು ನಮಗೆ ಜೀವ ಬೆದರಿಕೆ ಇರುವಂತಹ ಸಮಯದಲ್ಲಿ ನಾವು ಪೊಲೀಸರಿಗೆ ದೂರನ್ನು ನೀಡ್ಬೋದು ಅಥವಾ ಸೈಬರ್ ಕ್ರೈಮ್ ವ್ಯಕ್ತಿಗಳಿಗೆ ದೂರನ್ನು ನೀಡ್ಬೋದು. ಮುಖ್ಯವಾಗಿ ನಮಗೆ ನಾವು ಅವರನ್ನು ದೂರನ್ನು ನೀಡಿ ಫೋಟೋವನ್ನು ಸೇವ್ ಮಾಡಿ ಇಟ್ಕೊಂಡು ಬೇರೆಯವರಿಗೆ ಕಳಿಸಿ ಅಥವಾ ಸ್ಕ್ರೀನ್ಶಾಟ್ ತೆಗೆದು ಪೊಲೀಸರಿಗೆ ದೂರು ನೀಡಿ ನಂತರ ನಾವು ಅವರನ್ನು ಬ್ಲಾಕ್ ಮಾಡ್ಬೋದು. ಇವಾಗಿನ ಕಾಲದಲ್ಲಿ ಬ್ಲಾಕ್ ಮಾಡುವ ಒಂದು ಆಪ್ಷನ್ ಇದೆ, ಹಾಗೆ ಬ್ಲಾಕ್ ಕೂಡ ಮಾಡಿಬಿಡ್ಬೋದು.
0: ಮೇಡಮ್, ಎಲ್ಲೊಂದು ಕಡೆಗೆ ಈ ಒಂದು ಕಾಯ್ದೆ ಪ್ರಕಾರ ಒಬ್ಬಳು ಸಂತ್ರಸ್ತೆ ಅಥವಾ ದೂರನ್ನು ನೀಡಬೇಕಂತ ಒಂದು ಸಮಯದಲ್ಲಿ ಸೈಬರ್ ಕ್ರೈಮ್ ಈ ಪೋರ್ಟಲ್ ಅಂತ ಹೇಳ್ತೇವೆ ನಾವು, ಅಥವಾ ಸಹಾಯವಾಣಿ, ಇದೆಷ್ಟು ಪಾತ್ರವನ್ನು ವಹಿಸ್ತದೆ ಅಂತೇಳಿ?
1: ಯಾವುದೇ ಸೈಬರ್ ಕ್ರೈಮ್ ಅಥವಾ ವಂಚನೆಯಾದಲ್ಲಿ ತಕ್ಷಣ ನಾವು 1930ಗೆ ಕರೆ ಮಾಡ್ಬೋದು ಅಥವಾ ಮಹಿಳಾ ಸಹಾಯವಾಣಿ 109ಕ್ಕೆ ಕರೆಯನ್ನು ಮಾಡ್ಬೋದು. ರಾಜ್ಯದಾದ್ಯಂತ 1-Step Center ಅಂತ ಹೇಳಿದೆ ಇದೆ. 1-Step Center ಅಂತ ಹೇಳಿದರೆ ಕಾನೂನು ನೆರವು. ನಾವು ಕಾನೂನು ನೆರವಿನಡಿಯಲ್ಲಿ ಉಚಿತವಾಗಿ ಪ್ರಕರಣವನ್ನು ನಡೆಸಲು ನಮಗೆ ಸೌಲಭ್ಯ ಸಿಗ್ತದೆ.
0: ಅಂದರೆ ಸಖಿ ಸೆಂಟರ್ ಬಗ್ಗೆ?
1: ಹೌದು ಹೌದು. ನಂತರ ಸೈಬರ್ ಪೋರ್ಟಲ್ನಲ್ಲಿ ನಾವು ದೂರನ್ನು ಸಲ್ಲಿಸ್ಬೋದು. ಸೈಬರ್ ಪೋರ್ಟಲ್ನಲ್ಲಿ ದೂರನ್ನು ಸಲ್ಲಿಸುವಾಗ ನಮಗೆ ಏನಾದರೂ ನಮ್ಮ ಹೆಸರನ್ನು ಹೇಳಲಿಕ್ಕೆ ಅಂಜಿಕೆ ಇದ್ದಲ್ಲಿ ನಮ್ಮ ಹೆಸರನ್ನು ಅನಾಮಧೇಯ ಹೆಸರಿನಲ್ಲಿ ಕೂಡ ನಾವು ದೂರನ್ನು ಸಲ್ಲಿಸ್ಬೋದು. ಒಂದು ವೇಳೆ ನಂತರ ನಮಗೆ, ನಾನು ಆವಾಗ ಹೇಳಿದ ಹಾಗೆ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಹೆಲ್ಪ್ ಸೆಂಟರ್ ಅಂತ ಹೇಳಿ ಇರ್ತದೆ, ಅದರದ್ದೇ ಆದ ಒಂದು ಸಹಾಯವಾಣಿ ಇರ್ತದೆ. ಅದರ ಮೂಲಕ ನಾವು ಅದಕ್ಕೆ ದೂರನ್ನು ಸಲ್ಲಿಸ್ಬೋದು.
0: ಮೇಡಮ್, ಈಗ ಈ ಒಂದು ಹನಿ ಟ್ರ್ಯಾಪ್ ಸಮಯದಲ್ಲಿ ಒಂದು ಹಣಕ್ಕಾಗಿ ಬೇಡಿಕೆಯನ್ನು ನೀಡಿದರೆ ಆಗ

0: ಏನು ಮಾಡಬೇಕು ಅಂಥೇಳಿ.
1: ಇದನ್ನು ನಾವು ಹಣಕ್ಕಾಗಿ ಬೇಡಿಕೆ ನೀಡುವುದನ್ನು ನಾವು ಸುಲಿಗೆ ಅಂತ ಹೇಳ್ತೇವೆ, ಸುಲಿಗೆ ಅಥವಾ ಕ್ರಿಮಿನಲ್ ಬೆದರಿಕೆ ಅಂತ ಹೇಳ್ತೇವೆ. ಇದನ್ನ ಭಾರತೀಯ ನ್ಯಾಯ ಸಂಹಿತೆಯ ಕಲಂ 308 ವಿವರಿಸಲಾಗಿದೆ. ದೈಹಿಕ ಗಾಯ ಅಥವಾ ಒತ್ತಡ ಹಾಕಿ ಮಾನಸಿಕ ತೊಂದರೆಯನ್ನ ನೀಡಿ ಹಣವನ್ನ ವಸೂಲಿ ಮಾಡ್ತಾರೆ, ಬಲವಂತವಾಗಿ ಹಣವನ್ನ ಅಥವಾ ಆಸ್ತಿಯನ್ನ ವಸೂಲಿ ಮಾಡ್ತಾರೆ. ಇದಕ್ಕಿರುವಂತ ಕಾನೂನು ಕ್ರಮ ಏನಂತ ಹೇಳಿದ್ರೆ, ಮೊದಲು ನೀವು FIR ಅನ್ನ ದಾಖಲಿಸಬಹುದು. ನಂತರ ಏನು ನಮಗೆ ಬೆದರಿಕೆ ಹಾಕಿದ, ನಾನು ಆವಾಗಲೇ ಹೇಳಿದ ಹಾಗೆ ಏನು ನಮಗೆ ಬೆದರಿಕೆ ಹಾಕಿದ ಸ್ಕ್ರೀನ್ಶಾಟ್ಗಳು ಅಥವಾ ರೆಕಾರ್ಡಿಂಗ್ಗಳು ಏನಿರ್ತದೆ ಅದನ್ನು ನಾವು ಪೊಲೀಸರಿಗೆ ತಿಳಿಸ್ಬೋದು. ಇದರೊಂದಿಗೆ ನಾವು ಕಲಂ 351 ಕ್ರಿಮಿನಲ್ ಬೆದರಿಕೆ ಅಂತ ಹೇಳಿ ಒಂದು ಕೇಸನ್ನು ಕೂಡ ದಾಖಲು ಮಾಡ್ಬೋದು. ನಂತರ IT ಕಾಯ್ದೆ ಅಡಿಯಲ್ಲಿ ಕೂಡ ದೂರನ್ನು ನೀವು ನೀಡ್ಬೋದು. ಇದಕ್ಕೆ ನೀಡುವಂತಹ ಶಿಕ್ಷೆ ಏನಂತ ಹೇಳಿದ್ರೆ, 7 ಜೈಲು ಶಿಕ್ಷೆ ಮತ್ತೆ ದಂಡವನ್ನು ವಿಧಿಸಲಾಗ್ತದೆ. ಒಂದು ವೇಳೆ ಯಾರು ಜೀವ ಬೆದರಿಕೆಯನ್ನು ನೀಡಿರ್ತಾನೋ ಅವನಿಗೆ 10 ಜೈಲು ಶಿಕ್ಷೆಯನ್ನು ವಿಸ್ತರಿಸಲಾಗ್ತದೆ.
0: ಮೇಡಮ್, ಈಗ ಕಾನೂನಿನ ಮುಂಜಾಗ್ರತೆ ಕ್ರಮಗಳು ಬಗ್ಗೆ, ಯಾಕೆಂದ್ರೆ ಹನಿ ಟ್ರ್ಯಾಪ್ ಸಮಯದಲ್ಲಿ ಯಾರಿಗೆ ತಾನು ಆ ಒಂದು ಬಲೆಗೆ ಸಿಲುಕುವಂತಹ ಈ ಒಂದು ಸಮಯದಲ್ಲಿ ಅವರು ಯಾವ ರೀತಿಯ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಇಟ್ಕೊಳ್ಬೇಕು, ಒಂದು. ಎರಡನೇದಾಗಿ ಕಾನೂನಿನ ನೆರವು ಅಂತ ಹೇಳ್ತೀವಿ, ಅಂದರೆ ಉಚಿತ ಕಾನೂನಿನ ನೆರವು ಅಂದರೆ ಲೀಗಲ್ ಏಡ್ ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ತಾವು ಮಾಹಿತಿ ನೀಡಬೇಕು ಮೇಡಮ್.
1: ನಾವು ಸಾಧಾರಣವಾಗಿ ಯಾರು ಅಪರಿಚಿತ ವ್ಯಕ್ತಿಯೊಂದಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವಾಗ ಏನಾಗ್ತಿದೆ, ಈ ಹನಿ ಟ್ರ್ಯಾಪ್ಗಳೆಲ್ಲ ಬಂದ ನಂತರ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಫ್ರೆಂಡ್ ರಿಕ್ವೆಸ್ಟ್ ಜಾಸ್ತಿ ಆಗ್ತಾ ಇದೆ. ಫ್ರೆಂಡ್ ರಿಕ್ವೆಸ್ಟ್ ಬಂದ ತಕ್ಷಣ ನಾವು ಏನು ಮಾಡ್ತೇವೆ, ಹೋ ನಮಗೆ ಫ್ರೆಂಡ್ಸ್ ಇಲ್ಲ, ಯಾರೋ ಒಬ್ಬ ಸಿಕ್ಕಿದ ಮಾತಾಡುವ ಅಂತ ಹೇಳಿ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡ್ತೇವೆ. ಇದು ನಾವು ಮಾಡ್ತಿರುವ ಮೊದಲ ತಪ್ಪು. ಮೊದಲು ನಮಗೆ ಪರಿಚಯ ಇಲ್ಲದ ವ್ಯಕ್ತಿ ಹತ್ರ ನಾವು ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಾಗಲಿ ಕಳುಹಿಸಿದಾಗಲಿ ನಾವು ಮಾಡಲೇಬಾರ್ದು. ನಂತರ ಯಾರ್ದಾದ್ರೂ ಒಂದು ಕಾಲ್ ಬಂತು ಅಂತ ಆದರೆ ಮೊದಲು ನಾವು ಜಾಗೃತರಾಗಿ ಮಾತಾಡಬೇಕು, ಯಾರು ಎಂತ ಅಂತ ಹೇಳಿ ಮೊದಲು ನಾವು ತಿಳ್ಕೊಳ್ಬೇಕು. ಇವಾಗ ಏನಾಗ್ತಿದೆ ಅಂತ ಹೇಳಿದರೆ, ಈ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಹಾಂ ಒಳ್ಳೆ ವಾಯ್ಸ್ ಇದೆ ಅಂತ ಹೇಳಿ ಒಂದು ರೀತಿಯ ಒಳ್ಳೆಯ ರೀತಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಎಲ್ಲ ವಿಷಯಗಳನ್ನು ಹಂಚಿಕೊಳ್ತಾರೆ. ಎಲ್ಲ ವಿಷಯಗಳನ್ನು ಏನು ಹಂಚಿಕೊಳ್ತಾರೋ ಅದೇ ಈಗ ಸಮಾಜದಲ್ಲಿ ತೊಂದರೆ ಆಗ್ತಿರುವಂಥದ್ದು. ನಂತರ ವಿಡಿಯೋ ಕಾಲ್ ಅಥವಾ ಯಾವುದಾದ್ರೂ ಮೆಸೇಜ್ಗಳು ಬಂದರೆ ಅವರನ್ನು ಬ್ಲಾಕ್ ಮಾಡ್ಬೋದು. ನಾನು ಆವಾಗಲೇ ತಿಳಿಸಿದಂಥ ಕಂಪ್ಲೇಂಟ್ಗಳನ್ನು ಕೊಡ್ಬೋದು, ಸೈಬರ್ ಕ್ರೈಮ್ಗಳಲ್ಲಿ ಕಂಪ್ಲೇಂಟ್ ಕೊಡ್ಬೋದು, ಸಹಾಯವಾಣಿಗಳಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ನಂತರ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಿಂದುಳಿದ ಸಂತ್ರಸ್ತರಿಗೆ ಪರಿಹಾರ ಧನವನ್ನು ಈ ಯೋಜನೆಯಡಿ ನೀಡ್ತಾ ಇದೆ. ಪರಿಹಾರ ಧನ ಅಲ್ಲದೆ ಉಚಿತ ಕಾನೂನು ನೆರವನ್ನು ಕೂಡ ನೀಡ್ತಾ ಇದೆ. ಉಚಿತ ಕಾನೂನು ನೆರವು ಏನಂತ ಹೇಳಿದರೆ, ಪ್ರಕರಣಗಳನ್ನು ಉಚಿತವಾಗಿ ನಡೆಸುವಂಥದ್ದು. ನಂತರ ಇದಕ್ಕೆ ಅರ್ಹ ವ್ಯಕ್ತಿಗಳು, ಉಚಿತ ಕಾನೂನು ನೆರವಿಗೆ ಅರ್ಹ ವ್ಯಕ್ತಿಗಳು ಯಾರಂತ ಹೇಳಿದರೆ, 300,000 ಕಡಿಮೆ ಆದಾಯವನ್ನು ಯಾರು ಹೊಂದಿರ್ತಾರೋ ಅಂತಹ ಸಂತ್ರಸ್ತರಿಗೆ ಈ ಉಚಿತ ಕಾನೂನು ನೆರವನ್ನು ನೀಡಲಾಗ್ತಿದೆ. ಇದನ್ನು ಪಡೆಯುವುದು ಹೇಗೆ? ಒಂದು ಬಿಳಿಯ ಹಾಳೆ ಅಥವಾ ಅವರದೇ ಆದಂತಹ ಅರ್ಜಿ ಇರ್ತದೆ, ಕಾನೂನು ಸೇವೆಗಳ ಪ್ರಾಧಿಕಾರ ಏನಿರ್ತದೆ ಅಲ್ಲಿ ಅರ್ಜಿ ಸಿಗ್ತದೆ. ಅಲ್ಲಿ ನಮ್ಮ ಹೆಸರು, ವಿಳಾಸ ಮತ್ತು ಪ್ರಕರಣ ಏನಿದೆ ಅದನ್ನು ಬರೆದು ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆ ಅಲ್ಲಿ ದೂರು ದಾಖಲಿಸುವಂಥದ್ದು. ಮತ್ತೊಂದು ಪರಿಹಾರ ಧನ, ಅಪಾರ ಘಟನೆಯಿಂದ ಅಂದರೆ ಹಲ್ಲೆ, ಅತ್ಯಾಚಾರ ಅಥವಾ ಆಸಿಡ್ ದಾಳಿ ಇಂತಹ ಸಂತ್ರಸ್ತರಿಗೆ ಆರ್ಥಿಕವಾಗಿ ಪುನರ್ವಸತಿಗಾಗಿ ಉಚಿತ ಸಹಾಯಧನವನ್ನು ನೀಡಲಾಗ್ತಿದೆ. ಇದಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ಅಂತ ಹೇಳಿದರೆ, ಇಂತಹ ದೊಡ್ಡ ದೊಡ್ಡ ವಿಷಯಗಳಲ್ಲಿ FIR ದಾಖಲಾಗಿರ್ತದೆ. FIR ದಾಖಲಾತಿಯ ಪ್ರತಿ, ಒಂದು ವೇಳೆ ಮರಣ ಹೊಂದಿದರೆ ಮರಣ ದೃಢೀಕರಣ ಪತ್ರ, ವೈದ್ಯಕೀಯ ಚಿಕಿತ್ಸೆಯ ಪತ್ರ, ಅಫಿಡವಿತ್ಗಳು, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ದಾಖಲೆಯನ್ನು ಇಟ್ಟು ಅರ್ಜಿಯನ್ನು ಬರೆದು ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನೀಡಬೇಕು.
0: ಮೇಡಮ್, ಈಗ ಹನಿ ಟ್ರ್ಯಾಪ್ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು ಅಂತ ಹೇಳಿದರೆ, ಒಂದು ತಂಡ, ಅದು ಪೂರ್ವಯೋಜಿತವಾದಂಥ ಒಂದು ಸಂಚು ಅಂತೇಳಿ, ಅಲ್ಲಿ ಮಹಿಳೆಯನ್ನು ಒಪ್ಪಿಗೆ ಇಟ್ಕೊಂಡು ಮಾಡ್ಬೋದು ಅಥವಾ ಒಪ್ಪಿಗೆ ಇಲ್ಲದೆ ಕೂಡ ಆ ಒಂದು ಕೃತ್ಯದಲ್ಲಿ ಆಕೆಯನ್ನು ಭಾಗವಹಿಸ್ಬೋದು. ಈ ಸಮಯದಲ್ಲಿ ಆ ಹನಿ ಟ್ರ್ಯಾಪಿಗೆ ಏನು ಒಳಪಡಿಸಿದಂಥ ಆ ತಂಡಕ್ಕೆ ಯಾವೆಲ್ಲ ಶಿಕ್ಷೆಗಳು ಮತ್ತು ದಂಡಗಳಿದೆ ಅಂತೇಳಿ.
1: ಹನಿ ಟ್ರ್ಯಾಪ್ ಅಂತ ಹೇಳಿ ಬರುವಂಥದ್ದು ಸುಲಿಗೆಯಿಂದ, ಸುಲಿಗೆ ಅಂತ ಹೇಳ್ತೇವೆ ಅದಕ್ಕೆ, ಸುಲಿಗೆ ಅಥವಾ ಕ್ರಿಮಿನಲ್ ಬೆದರಿಕೆ ಅಂತಲೇ ಹೇಳ್ತೇವೆ. ಇದಕ್ಕೆ ಇರುವಂತಹ ಶಿಕ್ಷೆ ಏನು ಅಂತ ಹೇಳಿದರೆ, 7 ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಹನಿ ಟ್ರ್ಯಾಪ್ಗಳಿಂದಾಗಿ ಕೆಲವು ಸಾಯುವಂತಹ ಪರಿಸ್ಥಿತಿ ಬರ್ತದೆ, ಅಂತಹ ಸಂದರ್ಭಗಳಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಲಾಗ್ತದೆ.
0: ಮೇಡಮ್, ಕೊನೆಯದಾಗಿ ಈಗ ಸಾಮೂಹಿಕ ಲೈಂಗಿಕ ದೌರ್ಜನ್ಯ ತಡೆ ಕಾಯಿದೆ ಮತ್ತು ಹನಿ ಟ್ರ್ಯಾಪ್ ಬಗ್ಗೆ ತಾವು ಮಾಹಿತಿ

0: ಮಾಹಿತಿಯನ್ನು ನೀಡಬೇಕು ಮೇಡಮ್.
1: ಸಾಮೂಹಿಕ ಅತ್ಯಾಚಾರ ಮತ್ತೆ ಹನಿ ಟ್ರ್ಯಾಪ್ಗೆ ಮುಖ್ಯವಾದ ಕಾರಣ ಜನಗಳಲ್ಲಿ ಕಾನೂನಿನ ಅರಿವಿಲ್ಲ. ಜನರಲ್ಲಿ ಕಾನೂನಿನ ಅರಿವು ಮೂಡಬೇಕು ಅಂತ ಹೇಳಿದರೆ ಸಾಧ್ಯವಾದಲ್ಲಿ ಒಂದೊಂದು ಸ್ಥಳಗಳಲ್ಲಿ ಕಾನೂನಿನ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೋದು. ಮತ್ತೊಂದು, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕಾನೂನಿನ ಅರಿವನ್ನು ನೀಡಬೇಕು. ಪ್ರತಿಯೊಬ್ಬ ಮಕ್ಕಳಿಗೂ, ಮಹಿಳೆಗೂ, ಪುರುಷನಿಗೂ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹ ಒಂದು ಮನಸ್ಥಿತಿಯನ್ನು ನಾವು ಧೈರ್ಯವನ್ನು ಅಥವಾ

0: ಬೋದು. ಮತ್ತೊಂದು, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕಾನೂನಿನ ಅರಿವನ್ನ ನೀಡಬೇಕು. ಪ್ರತಿಯೊಬ್ಬ ಮಕ್ಕಳಿಗೂ, ಮಹಿಳೆಗೂ, ಪುರುಷನಿಗೂ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹ ಒಂದು ಮನಸ್ಥಿತಿಯನ್ನ ನಾವು, ಧೈರ್ಯವನ್ನ ಅಥವಾ ಅವರಿಗೆ ಅಂತಹ ಮನಸ್ಥಿತಿ ಬರುವ ರೀತಿ ನಾವು ಮಾಡಬೇಕು. ಸಾಮೂಹಿಕ ಅತ್ಯಾಚಾರಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಹಣದಾಸೆ ಆಗಿರ್ಬೋದು. ಈಗ ಜನರಿಗೆ ಏನಾಗಿದೆ, ಕೆಲಸಕ್ಕಿಂತ ಹಣ ಸಿಕ್ಕಿದ್ರೆ ಆಯ್ತು, ಲೈಫಲ್ಲಿ ಒಂದು ಸಲ ಸೆಟಲ್ ಆದ್ರೆ ಸಾಕು ಅಂತ ಅನ್ಕೊಳ್ತೇವೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ನೇರವಾದ ದಾರಿಯಲ್ಲಿ ಹೋದ್ರೆ ಸೆಟಲ್ ಆಗ್ಲಿಕ್ಕೆ ದಿನ ತುಂಬಾ ಹೋಗ್ತದೆ, ಅದೇ ಅರ್ಧ ಅರ್ಧ ದಾರಿಯಲ್ಲಿ ಹೋದ್ರೆ ಏನಾಗ್ತದೆ, ಬೇಗ ಸೆಟಲ್ ಆಗ್ಬೋದು. ಆವಾಗ ಸಿಗುವ ದಾರಿ ಯಾವುದು ಇವರಿಗೆ? ಮೋಸ. ಸಾಮೂಹಿಕ ಅತ್ಯಾಚಾರಕ್ಕೆ ಅವನ ಮನಸ್ಥಿತಿ ಇರ್ಬೇಕಂತೇನಿಲ್ಲ, ಬೇರೆಯವರು ಅವನಿಗೆ ಹೇಳಿ ಬೇರೆಯವರ ಮಾರ್ಗದರ್ಶನದಲ್ಲಿ ಕೂಡ ಅವನು ಸಾಮೂಹಿಕ ಅತ್ಯಾಚಾರವನ್ನ ಮಾಡಲು ಸಾಧ್ಯ ಇದೆ. ಹಾಗಾಗಿ ನಾವು ಮೊದಲು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋಣ, ನಂತರ ಯಾವಾಗ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೇವೋ ಆವಾಗ ಎಲ್ಲರ ಮನೆಯಲ್ಲೂ ಎಲ್ಲರೂ ತಮ್ಮ ತಮ್ಮ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಇಂತಹ ಸಾಮೂಹಿಕ ಅತ್ಯಾಚಾರ ಏನಿದೆ, ಹನಿ ಟ್ರ್ಯಾಪ್ ಏನಿದೆ, ಆವಾಗ ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ.
1: ಒಳ್ಳೇದು ಮೇಡಮ್, ಇದುವರೆಗೆ ಸಾಮೂಹಿಕ ಲೈಂಗಿಕ ದೌರ್ಜನ್ಯ ತಡೆ ಕಾಯಿದೆ ಮತ್ತು ಹನಿ ಟ್ರ್ಯಾಪ್, ಎರಡೂ ಕೂಡ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಹೆಚ್ಚಾಗಿ ಪ್ರಕರಣಗಳು ಬರ್ತಾ ಇದೆ. ನೀವು ಹೇಳಿದಾಗೆ ಮನಸ್ಥಿತಿಗಳು ಬದಲಾಗಬೇಕು, ಆಗ ಪರಿಸ್ಥಿತಿಗಳು ತನ್ನಷ್ಟಕ್ಕೆ ತಾನೇ ಬದಲಾಗ್ತದೆ. ಅಂದರೆ ಎಲ್ಲೊಂದು ಕಡೆಯಲ್ಲಿ ಕಾನೂನಿನ ಅರಿವಿನ ಕೊರತೆಗಳಿದೆ ಜನರಲ್ಲಿ. ಅಂದರೆ ತಾನು ಹೇಗೆ ಮಾಡಿದರೂ ಕೂಡ ಅದೊಂದು ರೀತಿಯ ಬದುಕು ಅಂತ ಬಿಟ್ಟಿದ್ದಾನೆ ಮನುಷ್ಯ. ಹಾಗಾಗಿ ಇವರಿಗೆಲ್ಲರಿಗೂ ಕೂಡ ನಮ್ಮ ದೇಶದ ಸಂವಿಧಾನದಲ್ಲಿರುವಂಥ ಕಾನೂನಿನ ಒಂದು ಸಂಪೂರ್ಣವಾದಂಥ ಜ್ಞಾನಗಳಿಲ್ಲ. ಒಂದು. ಎರಡನೇದರಲ್ಲಿ ಹೇಳಿದಾಗೆ ಹಣದ ಏನು ಆಮಿಷಗಳಿರ್ಬೋದು ಅಥವಾ ಬದುಕಿನಲ್ಲಿ ನಾನು ಒಂದೇ ಬಾರಿ ಏನಾಗಬೇಕು, ಖುಷಿಗಳನ್ನು ಪಡ್ಕೊಳ್ಳುವಂಥದ್ದಿರ್ಬೋದು ಅಥವಾ ಯಥೇಚ್ಛವಾಗಿ ಸಿಗುವಂತಹ ಬದುಕಿನ ಕೆಲವೊಂದು ಏನು ವಿಚಾರಗಳಿರ್ಬೋದು, ಇವು ಕೂಡ ಕಾರಣ ಆಗ್ತದೆ. ಹಾಗಾಗಿ ಸಾಮೂಹಿಕ ಲೈಂಗಿಕ ದೌರ್ಜನ್ಯ ತಡೆ ಕಾಯಿದೆ ಮತ್ತು ಹನಿ ಟ್ರ್ಯಾಪ್, ಈ ಎರಡು ವಿಚಾರಗಳ ಬಗ್ಗೆ ಕೇಳುಗರಿಗೆ ತಾವು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ತಮಗೆ ಆಕಾಶವಾಣಿ ಕೇಂದ್ರದ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು ಸರ್.
2: ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಹನಿ ಟ್ರ್ಯಾಪ್ ಈ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದವರು ಸುಷ್ಮಾ ಭಂಡಾರಿ, ವಕೀಲರು ಮೂಡಬಿದ್ರೆ. ಸಂದರ್ಶನವನ್ನು ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜೆ. ಇದು ಈ ಬಾರಿಯ ಕಾನೂನು ಸಲಹೆ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಕಾನೂನು ಸಲಹೆ ಪ್ರಸಾರವಾಯಿತು. ಕೇಳುಗರೆ, ನಾಳೆ ಸಂಜೆ 5 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮ ಕೇಳುವಿರಿ.
1: ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕೇಳಿ, ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
0: ಇಂದು ಸಂಜೆ 6:50 ಪ್ರಸಾರವಾಗಲಿರುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮಾ ನರಸಿಂಹ ಭಟ್ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಆ ಬಳಿಕ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ.

0: ಸಮಯ 5:30 ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕವನ ವಾಚನ, ಬಳಿಕ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಗುರು ಗಣೇಶ್ ಭಟ್ ಅವರಿಂದ ಕವನ ವಾಚನ.
2: ಮನುಷ್ಯನ ಬುದ್ಧಿ ಮತ್ತು ಭಾವಗಳೆರಡಕ್ಕೂ ಹಿತವೆನಿಸುವ ರಚನೆಗಳು ಕವಿತೆಗಳು. ಇವು ಕೇವಲ ಹಿತವಷ್ಟೇ ಅಲ್ಲ, ಪ್ರಭುತ್ವವನ್ನು ಪ್ರಶ್ನಿಸುವ ಕಟುತನವನ್ನೂ ಹೊಂದಿರುತ್ತವೆ. ಸರಳವಾಗಿ ತತ್ವಜ್ಞಾನವನ್ನು ಕವಿತೆಗಳು ಹೇಳುವುದುಂಟು. ಇಲ್ಲಿ ನಾನು ಬರೆದ ಕೆಲವು ಕವಿತೆಗಳಿವೆ. ನನ್ನ ಮೊದಲ ಕವಿತೆ ಮಳೆ. ಮಳೆ ಮತ್ತೆ ಮತ್ತೆ ಬೀಳುತ್ತಲೇ ಹೋಯಿತು, ಯಾರೂ ಕೇಳಲಿಲ್ಲ. ಯಾಕೆ ಬೀಳುತ್ತೀಯ? ಗಾಯ ಗೀಯ ಆದರೆ ಆಗುವುದಿಲ್ಲವೇ? ನೋವು ಕನ್ನೆತ್ತರ ನಾವೆಲ್ಲ ಬಿದ್ದರಂತೂ ಆಗುತ್ತಪ್ಪ. ಅದಕ್ಕೆ ನಾವು ಮನುಷ್ಯರು ತೆವಳಿ ಈಗೀಗ ಏಳುವುದನ್ನೂ ನಡೆಯುವುದನ್ನೂ ಎದ್ದು ಓಡುವುದನ್ನೂ ಬಡಿದಾಡಿ ಸಾಯುವುದನ್ನೂ ಕಲಿತು. ಹೌದು, ನಿನ್ನ ಹಾಗೆ ಮೇಲಿಂದ ಬೀಳುವುದೇ ಸರಿ. ನನ್ನ ಎರಡನೇ ಕವಿತೆ. ಇದು ಕವಿತೆಯ ಕುರಿತೆ ಒಂದು ಕವಿತೆ. ನಿಜದ ಕವಿತೆ ಅವಿತು ಕೂರುತ್ತೆ ಉಡದಂತೆ. ಹಿಡಿಯಲು ಬಾಲ ಹಿಡಿದು ರಟ್ಟೆ ತೋಳು ಎಲುಬಿನ ಬಲ ಹಾಕಿ ದರ ದರ ಎಳೆಯಬೇಕು. ನಿಜದ ಕವಿತೆ ಅವಿತು ಕೂರುತ್ತೆ ಉಡದಂತೆ. ಹಿಡಿಯಲು ಬಾಲ ಹಿಡಿದು ರಟ್ಟೆ ತೋಳು ಎಲುಬಿನ ಬಲ ಹಾಕಿ ದರ ದರ ಎಳೆಯಬೇಕು. ಸಿಕ್ಕರೂ ತಪ್ಪಿಸಿಕೊಂಡು ಹೋಗಲು ಶತಪ್ರಯತ್ನ. ನಾಲಿಗೆ ಹೊರಹಾಕಿ ಪರ ಪರ ಬರಕಿ ಧರೆಯನ್ನ ಅವಡುಗಚ್ಚೆ ಹಿಡಿಯುತ್ತೆ. ಸಿಕ್ಕರೂ ತಪ್ಪಿಸಿಕೊಂಡು ಹೋಗಲು ಶತಪ್ರಯತ್ನ. ನಾಲಿಗೆ ಹೊರಹಾಕಿ ಪರ ಪರ ಬರಕಿ ಧರೆಯನ್ನು ಅವಡುಗಚ್ಚೆ ಹಿಡಿಯುತ್ತೆ. ಸಿಕ್ಕರಂತೂ ಜಾಗ್ರತೆಯಾಗಿ ಹಿಡಿದು ಬಾಲ ಕುತ್ತಿಗೆಗೆ ಹಗ್ಗ ಬಿಗಿದು ಸಿದ್ದಿರಾಮನಿಗೆ ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ಸಾರು. ಸಿಕ್ಕರಂತೂ ಜಾಗ್ರತೆಯಾಗಿ ಹಿಡಿದು ಬಾಲ ಕುತ್ತಿಗೆಗೆ ಹಗ್ಗ ಬಿಗಿದು ಸಿದ್ದಿರಾಮನಿಗೆ ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ಸಾರು. ಫಾರೆಸ್ಟಿನವರಿಗೆ ಗೊತ್ತಾದ್ರಂತೂ ಜೈಲೆ. ಫಾರೆಸ್ಟಿನವರಿಗೆ ಗೊತ್ತಾದ್ರಂತೂ ಜೈಲೆ. ಸಿಗಬೇಡ ಉಡವೆ, ಒಳಗೆ ಕತ್ತಲಿನ ಆಳದಲ್ಲಿ ಭೂಮಿಯ ಹೊಟ್ಟೆಯಲ್ಲಿ ಸುಮ್ಮನೆ ಅಡಗಿ ಕೂರು. ಸಿಗಬೇಡ ಉಡವೆ, ಒಳಗೆ ಕತ್ತಲಿನ ಆಳದಲ್ಲಿ ಭೂಮಿಯ ಹೊಟ್ಟೆಯಲ್ಲಿ ಸುಮ್ಮನೆ ಅಡಗಿ ಕೂರು. ಮೊಟ್ಟೆಯಿಟ್ಟು ಮರಿಮಾಡು, ಕವಿತೆಯ ಸಂತತಿ ಸಾವಿರಾಗಲಿ. ನನ್ನ ಮೂರನೇ ಕವಿತೆ. ನನ್ನ ಕೈಯಲ್ಲಿ ನವಿಲಿನ ಮರಿ ಅಂದರೆ ಯಾರೂ ನಂಬುವುದಿಲ್ಲ. ನನ್ನ ಕೈಯಲ್ಲಿ ನವಿಲಿನ ಮರಿ ಅಂದರೆ ಯಾರೂ ನಂಬುವುದಿಲ್ಲ. ಈ ಕವಿಗಳೇ ಹೀಗೆ ಸುಳ್ಳೇ ಪಳ್ಳೆ ನಂಬುತ್ತಾರೆ, ಬರೆದು ನಂಬಿಸುತ್ತಾರೆ. ಈ ಕವಿಗಳೇ ಹೀಗೆ ಸುಳ್ಳೇ ಪಳ್ಳೆ ನಂಬುತ್ತಾರೆ, ಬರೆದು ನಂಬಿಸುತ್ತಾರೆ. ಕಲ್ಪನೆಯಲ್ಲಿ ಬದುಕು ನಡೆಯುವುದಿಲ್ಲ, ಹೊಟ್ಟೆ ತುಂಬುವುದಿಲ್ಲ. ಬೈಯುತ್ತಾರೆ, ಹಾಕಿ ಉಗಿಯುತ್ತಾರೆ. ಹಾಗಾದರೆ ನನ್ನ ಕೈ ನನಗೆ ಸುಳ್ಳು ಹೇಳಿತಾ? ನವಿಲ ಗರಿಯ ತೆಳು ತೆಳು ಎಸಳು, ಉದ್ದ ಕೊಕ್ಕು, ಮಿದು ಚರ್ಮದ ಮೇಲೆ ರೋಮ, ಕ್ಯಾವು ಕ್ಯಾವು ಕೂಗು, ಧ್ವನಿ ಅನುಭೂತಿ, ಬೆರಳಿಗಂಟಿದ ಬಣ್ಣ. ಹಾಗಾದರೆ ನನ್ನ ಕೈ ನನಗೆ ಸುಳ್ಳು ಹೇಳಿತಾ? ನವಿಲ ಗರಿಯ ತೆಳು ತೆಳು ಎಸಳು, ಉದ್ದ ಕೊಕ್ಕು, ಮಿದು ಚರ್ಮದ ಮೇಲೆ ರೋಮ, ಕ್ಯಾವು ಕ್ಯಾವು ಕೂಗು, ಧ್ವನಿ ಅನುಭೂತಿ, ಬೆರಳುಗಂಟಿದ ಬಣ್ಣ. ಇದು ಏನು ಗೊತ್ತಾ? ಯಾವುದೋ ಪತ್ರಿಕೆಯ ಶೀರ್ಷಿಕೆಯಂತೆ ಪಕ್ಕದವನು ಪ್ರಶ್ನಿಸಿದಾಗ ಬಾತಿನ ಮರಿ ಎಂದು ಪೆಕರನಂತೆ ಗೊತ್ತಿರುವ ತಪ್ಪು ಉತ್ತರ ಹೇಳಿ ನಕ್ಕಿದ್ದೆ. ಇದು ಏನು ಗೊತ್ತಾ? ಯಾವುದೋ ಪತ್ರಿಕೆಯ ಶೀರ್ಷಿಕೆಯಂತೆ ಪಕ್ಕದವನು ಪ್ರಶ್ನಿಸಿದಾಗ ಬಾತಿನ ಮರಿ ಎಂದು ಪೆಕರನಂತೆ ಗೊತ್ತಿರುವ ತಪ್ಪು ಉತ್ತರ ಹೇಳಿ ನಕ್ಕಿದ್ದೆ. ನನ್ನ ಗಡಸು ಚರ್ಮಕ್ಕೆ ನವಿಲಕ್ಕಿಯ ಸೋಂಪು ತಾಗಿದಾಗಿನಿಂದ ಕೈ ತಳದ ಮೇಲೆ ಅಗಲ ಪಾದ ಉರಿದಾಗಿಂದ ನನ್ನ ಈ ಕ್ಷಣ ನವಿಲು ಕವಿತೆ. ಮುಂದಿನ ಕವನ. ಚಿಕ್ಕವನೆದ್ದಾಗಿನ ಒಂದು ಬೆಳಿಗ್ಗೆ. ಆಗಿನ್ನು ಮಲಗಿದ 4 ನಿಮಿಷಕ್ಕೆಲ್ಲ ನಿದ್ದೆ ಬರುವಷ್ಟು ಚಿಕ್ಕವನಿದ್ದ ಕಾಲ. ಬೆಳಿಗ್ಗೆ 8 ಹೊತ್ತು ಹೊದ್ದ ದುಪ್ಪಟಿ ಬಿಸುಟು ಮೇಲೆದ್ದಾಗ ತಲೆಯಿದ್ದಲ್ಲಿ ಕಾಲು, ಕಾಲಿದ್ದಲ್ಲಿ ತಲೆ ಬಂದು ಯಾವುದು ಯಾವುದೆಂದು ಭಯಂಕರ ಕುತೂಹಲ. ರಾತ್ರಿ ಕಾಣದೇ ಬೀಸಿದ ಗಾಳಿಗೆ ತೊಟ್ಟು ಮುರಿದ ಕೆಂಪು ಕುಂಡೆಯ ಮಾವಿನ ಹಣ್ಣುಗಳ ಹೆಕ್ಕಿ ತರಲಿಲ್ಲವೆಂದು ಅಮ್ಮನ ಬೊಬ್ಬೆ.

0: ಸುರಿದ ಕೆಂಪು ಕುಂಡೆಯ ಮಾವಿನ ಹಣ್ಣುಗಳ ಹೆಕ್ಕಿ ತರಲಿಲ್ಲವೆಂದು ಅಮ್ಮನ ಬೊಬ್ಬೆ. ನನ್ನ ಜೊತೆ ಕರಿ ಬಾಲದ ಹಡಬೆ ಬೆಕ್ಕು, ಬೆಲ್ಲ ತುಪ್ಪ ಅಥವಾ ಚಟ್ನಿ ಇಲ್ಲದೆ ಎರಡನೇ ಬಾರಿ ಗರಿಗರಿ ದೋಸೆ ಮುಕ್ಕಿತು. ಹೌದು, ಚಿಕ್ಕವನಿದ್ದಾಗಿನ ಒಂದು ಬೆಳಗ್ಗೆ. ಮುಂದಿನ ಕವನ. ಅದು ಮನೆಯಂಥದೇ ಒಂದು ಜಾಗ. ಹೊಗೆ ಕೋಣೆಯಲ್ಲಿ ತೂಗು ಬಿದ್ದ ಕೊಳೆವ ಮೊಗೆಕಾಯಿ ಇಲ್ಲ. ವರ್ಷವಿಡೀ ಸುರಿಯುವ ಮಳೆ ಬಿಸಿಲಿಗೆ ಬಂಡೆಗಲ್ಲಂತೆ ತಲೆಯೊಡ್ಡಿ ಬೆಳೆದ ಬೈನೆ ಮರದ ಏಣಿಯಿಲ್ಲ. ಪುರುಸೊತ್ತಿನಲ್ಲಿ ತೆಂಗಿನ ಹೆಡೆಯ ತಂದು ಮೆಟಗತ್ತಿಯಲ್ಲಿ ಇದು ಒಣಕು, ಇದು ಉದ್ದ ಅಂತೆಲ್ಲ ಆರಿಸಿ ತೂಗಿ ಬರುವ ಮಳೆಗಾಲಕ್ಕೆ ಹಿಡಿ ಮಾಡುವ ಗಡಿಬಿಡಿಯಿಲ್ಲ. ಹೊಸಗೆ ಆಮಂತ್ರಣದ ನೆಂಟರಿಗೆ ಕೊಡಲು ಬೆಕ್ಕಿಗೆ ಆಸೆ ಹುಟ್ಟಿಸುವಂತ ರುಚಿಯ ಕರಕರ ಶಬ್ದದ ಚೀಪ್ಸು ಖಾರ ವಾಸನೆಯಿಲ್ಲ. ಅಡಿಕೆಯಟ್ಟದ ಮೇಲೆ ಬಿಸಿಲ ಮೆಲ್ಲುವ ಹಪ್ಪಳ ಒಣಗಿತೋ ಬಿಟ್ಟಿತೋ ನೋಡುವ ದರ್ದಿಲ್ಲ. ಅಯ್ಯೋ, ಅನ್ನದ ಚರಿಗೆ ಲಂಗದ ತುದಿಗೆ ತಾಗಿ ಹೋಯ್ತಾ. ಹೋಗು, ಹಂಡೆಯಲ್ಲಿ ತುಂಬು ಬೆಚ್ಚನೆಯ ನೀರಿದೆ, ಮಿಂದು ಬಾ.
1: ಎಂದು ಮುದ್ದಿನಲ್ಲಿ ಬೊಬ್ಬಿಡುವ ಯಾವ ಅಜ್ಜಿಯ ಶಾಸ್ತ್ರವೂ ಅಲ್ಲಿಲ್ಲ ಬೊಚ್ಚು ಬಾಯಜ್ಜನ ಕುಟ್ಟಿ ಪುಡಿ ಮಾಡಿದ ಕವಳದ ಪೇಳಿಯಿಲ್ಲ.
0: ಅದರಲ್ಲಿ ನಾಗಬಳ್ಳಿಯ ಎಲೆಯಿಲ್ಲ. ಚಂಗನೆ ಎಳೆಯ ಸೊಕ್ಕಿನಲ್ಲಿ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಪುಟಿವ ಹಗ್ಗ ನುಣಿಚಿದ ಮುದ್ದು ಕರುವಿನ ನಾಟ್ಯವಿಲ್ಲ.
1: ಅದನ್ನ ನೋಡಿ ಕೇಕೆ ಹಾಕುವ ಅದರಷ್ಟೇ ಎಳೆಯ ಕಂದನಿಲ್ಲ.
0: ತಲೆ ಬಗ್ಗಿಸಿ ದಾಟುವ ಹೆಬ್ಬಾಗಿಲಿಲ್ಲ. ದೇವರ ಪೀಠದಡಿ ಜಿರಳೆಗಳ ಕೇಳಿಯೂ ಕೇಳಿಸದ ಹರಿದಾಟ ಇಲ್ಲ. ಅಂಗಡಿಯಿಂದ ತಂದಾಗಿನಿಂದ ಕೈಮುಗಿದೇ ನಿಂತ ಘಂಟೆಯ ಹನುಮಂತನಿಲ್ಲ. ಹೆಂಗಸರ ಮಡಿವಸ್ತ್ರ ಒಣಗಿಸುವ ಕತ್ತಲೆಯ ಮೆತ್ತಿಲ್ಲ. ಹೆಂಚಿನಿಂದ ಧುಮುಕುವ ಕೆಂಪು ನೀರಿನ ಪರಿಮಳವಿಲ್ಲ. ಹಾವಸಗೆ ಅಂಗಳಕ್ಕೆ ಸುಣ್ಣ ಮೆತ್ತುವ ತಾಪತ್ರಯವಿಲ್ಲ. ಕೆಸರುಗದ್ದೆಯ ಹಿಮ್ಮಡಿಯೊಡೆದ ಪಾದಗಳಿಲ್ಲ. ಮಂತ್ರದಾರ್ಭಟದ ತುಟಿಗಳ ಸಪ್ಪಳವಿಲ್ಲ. ಕಾಶಿದಾರ ತೊಟ್ಟ ಮುದುಕ ಕುತ್ತಿಗೆಯಿಲ್ಲ. ಮುಸ್ಸಂಜೆಯಾದರೆ ಕೆಚ್ಚಲು ಜೋಲುವ ದನದ ಕರಕರೆಯಿಲ್ಲ. ಮೆತ್ತಗೆ ಬೆಣ್ಣೆ ಸವರುವ ಕೈಗಳಿಲ್ಲ. ಮಗ್ಗಿ ಹೇಳುವ ಬಾಯಿಗಳಿಲ್ಲ. ಅರ್ಘ್ಯ ಚೆಲ್ಲುವ ನೆನಪಿಲ್ಲ. ಚಿಮಣಿ ಬೆಳಕಿನ ಓದಿನ ಸಾಂಗತ್ಯವಿಲ್ಲ. ಇಲ್ಲ, ಅಲ್ಲಿ ನಾನಿಲ್ಲ.
1: ಮುಂದಿನ ಕವನ. ಮಣ್ಣೊಳಗೆ ಬೀಜವಿಟ್ಟು ಕನಸ ಉಸುರಿ ಬೊಗಸೆ ಬೊಗಸೆ ನೀರು ಗೊಬ್ಬರ ಹಾಕಿ ಸುತ್ತ ಬೇಲಿ ಕಟ್ಟಿ. ಕೈಕಾಲು ತೊಳೆದು ಚಿಟ್ಟೆಯ ಮೇಲೆ ಕೂತಳು.
0: ಎಲ್ಲಿಂದಲೋ ಮಳೆ ಬಂತು. ಹಕ್ಕಿ ಮಳೆಯಲ್ಲಿ ಹಾರಿ ತೊಯ್ದು ಗೂಡಿನಲ್ಲಿ ಬೆಚ್ಚಗೆ ಕೂತು ಮೈ ಒರೆಸಿಕೊಂಡು ಬಿಸಿ ಬಿಸಿ ಕಷಾಯ ಕುಡಿವಾಗ
1: ಎಲ್ಲಿಂದಲೋ ಮಳೆ ಬಂತು ಹಕ್ಕಿ ಮಳೆಯಲ್ಲಿ ಹಾರಿ ತೊಯ್ದು ಗೂಡಿನಲ್ಲಿ ಬೆಚ್ಚಗೆ ಕೂತು ಮೈ ಒರೆಸಿಕೊಂಡು ಬಿಸಿ ಬಿಸಿ ಕಷಾಯ ಕುಡಿವಾಗ
0: ಬೀಜಕ್ಕೆ ಎರಡು ಎಲೆ, ಎರಡು ನಾಲ್ಕಾಗಿ ನಾಲ್ಕು ಎಂಟಾಗಿ ಎಂಟು ಹನ್ನೆರಡಾಗಿ ಬಾಯಿಪಾಠದ ಮಗ್ಗಿಯಾಗಿ ಎತ್ತರ, ಕೈ ಸಿಗದಷ್ಟೆತ್ತರ, ಕಣ್ಣು ಚೂಪು ಮಾಡಿದರಷ್ಟೇ ಕಾಂಬಷ್ಟೆತ್ತರ ಚಿಗುರಿ ಎತ್ತರ ಕೈ ಸಿಗದಷ್ಟೆತ್ತರ ಕಣ್ಣು ಚೂಪು ಮಾಡಿದರಷ್ಟೇ ಕಾಂಬಷ್ಟೆತ್ತರ ಚಿಗುರಿ ಅಬ್ಬಿಗೆ ಬೆಂಕಿಯೊಟ್ಟಿ
1: ಕೈ

0: ಬಿಸಿಗಿಡುವಾಗ ಒಳಗಿನಿಂದ ಉದ್ದ ಕೂಹು. ಅಬ್ಬಿಗೆ ಬೆಂಕಿಯೊಟ್ಟಿ ಕೈ ಬಿಸಿಗಿಡುವಾಗ ಒಳಗಿನಿಂದ ಉದ್ದ ಕೂಹು. ಎದ್ದು ಕೂತೆ, ಮಿಂದು ಮೀಯಿಸಿ ದೇವರ ಪೂಜೆಯೂ ಆಗಿ ಊಟಕ್ಕೂ ಕೂತೆ. ಬಟ್ಟಲಲ್ಲಿ ನೋಡಿದರೆ ಅವಳು ನೆಟ್ಟ ಬೀಜದ ನಗು. ಧನ್ಯವಾದಗಳು.
1: ಇದುವರೆಗೆ ಗುರು ಗಣೇಶ್ ಭಟ್ ಅವರಿಂದ ಕವನ ವಾಚನ ಕೇಳಿದಿರಿ. ಮುಂದೆ ಕೇಳಿ ರೂಪಶ್ರೀ ಬಿಆರ್ ಅವರ ಧ್ವನಿಯಲ್ಲಿ ಭಾವಗೀತೆಗಳು. ಪಕ್ಕವಾದ್ಯದಲ್ಲಿ ಕೀಬೋರ್ಡ್ ಸಹಕಾರ ಶರತ್ ಕುಮಾರ್, ತಬಲಾ ರವಿಕಿರಣ್ ರಾವ್ ಸಿ. ಮೊದಲಿಗೆ ಕೇಳಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆಯ ಲೋಕದ ಕಣ್ಣಿಗೆ.

ಕೇಳುಗರೆ, ಇದುವರೆಗೆ ರೂಪಶ್ರೀ ಬಿಆರ್ ಅವರ ಧ್ವನಿಯಲ್ಲಿ ಭಾವಗೀತೆಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಕೀಬೋರ್ಡ್ ಸಹಕಾರ ಶರತ್ ಕುಮಾರ್, ತಬಲಾ ರವಿಕಿರಣ್ ರಾವ್ ಸಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು ಕೇಳಿದರೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಇನ್ನು 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ, ರೇಷ್ಮಾ ನರಸಿಂಹ ಭಟ್ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ, ಸಂದರ್ಶಕರು ರಜನಿ ಭಟ್. ಆ ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ದೀಪ, ನೇರ ಫೋನಿನ

ವಿಕ್ರಮ. ಪ್ರಾಯೋಜಕರು ಏನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. ಇಂದಿನ ವಿಷಯ ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು. ಶ್ರೋತೃಗಳು ಪ್ರಶ್ನೆಗಳನ್ನು ಕೇಳಲು ನಮ್ಮ ದೂರವಾಣಿ ಸಂಖ್ಯೆಗಳು 2219991 2222611 2222611 STD 0824 ಮೊಬೈಲ್ ಸಂಖ್ಯೆ 8277038000 8:30 ಕನ್ನಡ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕ್ರೀಡಾಲೋಕ, ಕರ್ನಾಟಕ ರಾಜ್ಯ ಸೀನಿಯರ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ 2026 ಬಾನುಲಿ ವರದಿ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ TN ಕೃಷ್ಣನ್ ಅವರ ಪಿಟೀಲು ವಾದನ ಕೇಳುವಿರಿ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇನ್ನು ನಾಳೆ ಗುರುವಾರ ಬೆಳಗ್ಗೆ 6:10 ವಂದನ, 6:30 ಚಿಂತನ ಚಂದ್ರಕಲಾ ನಂದಾವರ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ ಭಾವಗೀತೆಗಳು, 7:45 ರಾಗರಂಜಿನಿ ಚಿತ್ರಗೀತೆಗಳು, 8:30 ಕನ್ನಡ ಚಿತ್ರಗೀತೆಗಳು, 9:00 ಕೆಂಪು ಕಳವೆ ಕೆಟಿ ಗಟ್ಟಿ ಅವರ ಕಾದಂಬರಿ ಆಧಾರಿತ ಬಾನುಲಿ ನಾಟಕ ಧಾರಾವಾಹಿ ಸಂಚಿಕೆ 34, 9:30 ಹಿಂದಿ ಚಿತ್ರಗೀತೆಗಳು, 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯರಾಗ ಕೇಳುಗರ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಹಾಡುಗಾರಿಕೆ ರಾಗ್ ಆಹಿರ್ ಭೈರವ್ ಕೇಳುವಿರಿ, 12:05 ವನಿತಾ ವಿಹಾರ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಲೇಖಕರು ಹಾಗೂ ನಿವೃತ್ತ ಪ್ರಾಂಶುಪಾಲರು ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಶಿವಮೊಗ್ಗ ಇವರೊಂದಿಗೆ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಕಾರ್ಯಕ್ರಮ, ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ PM ಆತ್ಮನಿರ್ಭರ ಯೋಜನೆ ಕುರಿತು ಮಾತನಾಡುತ್ತಾರೆ ದೊಡ್ಡ ಹುಂಡಿ ರಾಜಣ್ಣ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:20 ಸ್ವರಮಾಧುರ್ಯ ನಳಿನಿ ಎಸ್ ಕಾಮತ್ ಹಾಡಿರುವ ವಚನಗಳು, 11:30 ಸಂಯೋಜಿತ ಚಿತ್ರಗೀತೆಗಳು, 2:15 ಹಿಂದಿ ಚಿತ್ರಗೀತೆಗಳು, 2:40 ಮತ್ತೆ ಕನ್ನಡ ಚಿತ್ರಗೀತೆಗಳು. ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:00 ಜನಪದ ಸಂಗೀತ, ಸಂಗೀತ ಎ ಕೇಶವ ಹಾಡಿರುವ ಜನಪದ ಗೀತೆಗಳು, 5:30 ಕನ್ನಡ ಚಿತ್ರಗೀತೆಗಳು, 6:00 ತುಳು ಸುದ್ದಿ ಸಾರಾಂಶ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ, ಸಾವಯವ ಕೃಷಿಯಲ್ಲಿ ರೈತರು ಎದುರಿಸುವ ಸವಾಲುಗಳ ಕುರಿತು ಮಂಗಳೂರಿನ ಸೂರಜ್ ರಾವ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿ ವಿಶ್ವವಿದ್ಯಾಲಯ ನಿಲಯ ಕಾಲೇಜು ಮಂಗಳೂರು ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, 8:30 ಕೊಂಕಣಿ ಕಾರ್ಯಕ್ರಮ ಎಂ ದೇವದಾಸ್ ಪೈ ಉಡುಪಿಯವರಿಂದ ಲಘುಧಾಟಿಯ ಭಾಷಣ ವಿಷಯ ಸುಮತಿ ಮಾಯಿಲೆ ಸುಣೆ, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕನ್ನಡ ಭಾರತಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕರು ಹಿರಿಯ ಸಾಹಿತಿ ಹಾಗೂ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬಿ ದೇವೇಂದ್ರಪ್ಪ ಅವರ ಹಾಡುಗಾರಿಕೆ, 10:30 ಹಿಂದಿ ಚಿತ್ರಗೀತೆಗಳ ನಿಶಾಗೀತ್, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ

ಆಕಾಶವಾಣಿ ಮಂಗಳೂರು, ಸಮಯ 6:10. ಇದೀಗ ಭಕ್ತಿ ಗೀತೆಗಳು. ಮೊದಲ ಗೀತೆ ಪೋಗಾದಿರೆಲೋ ರಂಗ, ಬೆಳ್ಳೂರು ಸಹೋದರಿಯರು ಅವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆ.

0: ಇದುವರೆಗೆ ಭಕ್ತಿ ಗೀತೆಗಳನ್ನು ಕೇಳಿದಿರಿ.
1: ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕೇಳಿ, ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
0: ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಕೆಂಪು ಕಳವೆ ಕೆಟಿ ಗಟ್ಟಿಯವರ ಕಾದಂಬರಿ ಆಧಾರಿತ ಬಾನುಲಿ ನಾಟಕ ಧಾರಾವಾಹಿಯ 35ನೇ ಹಾಗೂ ಕೊನೆಯ ಕಂತು ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು

0: ಕತ್ತಲಿಗೆ ಹೋದ್ರೆ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ಮಾಲ್ಗಳಲ್ಲಿ ಸಿಗೋ ಅಷ್ಟು ಮಾವಿನ ಹಣ್ಣುಗಳು ಇವರ ಮರದಲ್ಲೇ ಸಿಗ್ತಿವೆ, ಅದು ಒಂದೇ ಮರದಲ್ಲಿ. ಲೆಕ್ಕ ಹಾಕಿದ್ರೆ ಆಮ್ರಪಾಲಿ, ಕೇಸರ್, ದಾದ್ಮಿಯೋ, ಸುಂದರಿ, ಬನಾರಸಿ, ಲ್ಯಾಂಗ್ಡೋ, ಬೇಗಂ, ನೀಲೇಶಾನ್, ಕನೋಜಿಯಾ, ಅಬಬಾ ಇಂತ 14 ತಳಿ ಮಾವಿನ ಹಣ್ಣುಗಳು ಒಂದೇ ಮರದಲ್ಲಿ ಹರಡಿಕೊಂಡಿವೆ. ಇದೇ ವಿಸ್ಮಯ. ಒಂದೇ ಮರದಲ್ಲ ಇಷ್ಟೊಂದು ಹಣ್ಣು ಅಂತ ನೋಡ್ದವರೆಲ್ಲ ಅನುಮಾನ ಪಡ್ತಿದ್ರೆ ಅದಕ್ಕೆ ಹೌದು, ಒಂದೇ ಮರದಲ್ಲಿ ಇಷ್ಟೊಂದು ಹಣ್ಣು ಇದೆ ಅಂತ ಉಖಬಾಯ್ ಭಟ್ಟಿ ತೋರಿಸ್ತಾರೆ. ಸುಮಾರು 6 ತನಕ ಒಂದಲ್ಲ ಒಂದು ತಳಿಯ ಮಾವಿನ ಹಣ್ಣುಗಳು ಈ ಮರದಲ್ಲಿ ಸಿಗ್ತಾನೆ ಇರ್ತಾವಂತೆ. ನೋಡ್ದವರೆಲ್ಲ ಇದು ಕೃಷಿ ಲೋಕದ ಪವಾಡನೆ ಅಂತಿದ್ದಾರೆ. ಇದ್ರ ಹಿಂದೆ ಉಖಬಾಯ್ ಅವರ 8-10 ವರ್ಷಗಳ ಪರಿಶ್ರಮ ಇದೆ. ಅವರು ಒಂದೊಂದೇ ತಳಿಗಳನ್ನ ಕಸಿ ಮಾಡಿ ಕಸಿ ತಂತ್ರ ಸಿದ್ಧಿಸಿಕೊಂಡು ನಾನಾ ತಳಿ ಒಂದೇ ಮರದಲ್ಲಿ ಸಿಗೋ ತರ ಬೆಳೆಸ್ಕೊಂಡಿದ್ದಾರೆ. ಇವರ ಮರನ ಭಟ್ಟಿ ಮಾವಿನ ಜೋಳಿಗೆ ಅಂತಲೂ ಕರಿಬಹುದು. ನಮ್ಮನೆ ಹಿತ್ಲು ಕಡೆಯಲು ಇಂಥ ಮರ ಇದ್ರೆ ಎಷ್ಟು ಚೆನ್ನ ಅಲ್ವಾ? ಊಟ ಆದ್ಮೇಲೆ ದಿನಾಲೂ ವೆರೈಟಿ ವೆರೈಟಿ ಮಾವು ತಿನ್ನಬಹುದು ಅಂತ ಎಲ್ರಿಗೂ ಅನಿಸ್ತಿದ್ಯಂತೆ. ಆಂಧ್ರಪ್ರದೇಶದ ಪೊಟ್ಟಿ ಶ್ರೀರಾಮುಲು ನೆಲ್ಲೂರಿನಲ್ಲಿರೋ ರಾಮಸುಬ್ಬಮ್ಮನ ಓಡೋ ಉತ್ಸಾಹ ನೋಡಿದ್ರಂತೂ ಎಲ್ರೂ ನಾಚ್ಕೋಬೇಕು. ಈಕೆ ವಯಸ್ಸು 79 ವರ್ಷ. ಓಡೋಕೆ ಶುರು ಮಾಡಿದ್ರೆ 28 ಇಳಿಯುತ್ತೆ. ಸೀರೆಯಲ್ಲಿ ನಿಂತ್ ನಿಂತಂಗೆ ಈಕೆ ಓಡೋದನ್ನ ನೋಡೋದೇ ಚಂದ. ಓಡೋಡ್ತಾನೆ 18 ಚಿನ್ನ, 8 ಬೆಳ್ಳಿ ಪದಕ ಗಿಟ್ಟಿಸ್ಕೊಂಡಿದ್ದಾಳೆ ಈ ಅಜ್ಜಿ. 200-300 ಬಿಡಿ, 3000 ಮೀಟರ್ ಈಕೆ ಕಾಲುಗಳಿಗೆ ಏನೇನು ಅಲ್ಲ. ಅಜ್ಜಿಗೆ ಓಡೋದ್ರಲ್ಲಿ ಅದೇನ್ ಖುಷಿನೋ. ಮಾಗಿದ ಈ ವಯಸ್ಸಲ್ಲಿ ಮನೆಯಿಂದ ಹೊರಗೆ ಬರೋದೇ ಕಷ್ಟ. ದೇವ್ರು ದಿಂಡ್ರು ಅಂತ ಬದುಕಬೇಕಾಗಿರೋ ರಾಮಸುಬ್ಬಮ್ಮ ಯಾವುದೇ ಮ್ಯಾರಥಾನ್ ಇದ್ರು ಅಲ್ಲಿ ಹಾಜರ್. ಎಷ್ಟೋ ಸಲ ಎಂಟ್ರಿ ಫೀಸ್ ಕಟ್ಟೋಕ್ಕೂ ಈಕೆ ಹತ್ರ ದುಡ್ಡಿರಲ್ಲ. ಅವರು ಇವ್ರ ಹತ್ರ ದುಡ್ಡಿಸ್ಕೊಂಡು ರಾಮಸುಬ್ಬಮ್ಮ ಓಡೋಕೆ ಶುರು ಮಾಡ್ತಾಳೆ. ಬರೀ ಓಡ್ತಾ ಓಡ್ತಾ ಇದ್ರೆ ಜೀವನ ನಿಂತಲ್ಲೇ ನಿಂತ್ಕೊಂಡ್ ಬಿಡುತ್ತೆ ಅಂತ ಈಕೆಗೆ ಬಹಳ ಚೆನ್ನಾಗ್ ಗೊತ್ತು. ಅದಕ್ಕೆ ಅಂತಲೇ ಅವರವರ ಮನೆ ಮುಸ್ರೆ ತಿಕ್ತಾಳೆ. ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಮಾಡಿ ಹಣ ಸಂಪಾದನೆ ಕೂಡ ಮಾಡ್ತಾಳೆ. ಉಳಿಕೆ ಸಮಯದಲ್ಲಿ ಓಡೋದೇ ಈಕೆ ಕೆಲ್ಸ. ಊರ್ ಮಂದಿ ಈಕೆನ ಓಡೋ ರಾಮಕ್ಕ ಅಂತಾನೆ ಕರೀತಾರೆ. ಅದಕ್ಕೆ ಈಕೆ ಬಹಳ ಗಟ್ಟಿಮುಟ್ಟಾಗಿರೋದು. ಬಿಪಿ ಆಗ್ಲಿ ಶುಗರ್ ಆಗ್ಲಿ ಹತ್ರ ಸುಳ್ದಿಲ್ಲ, ಬಡತನ ಮಾತ್ರ ಸುತ್ತಕೊಂಡಿದೆ. ಆದ್ರೆ ಈಕೆ ಓಡೋ ಉತ್ಸಾಹದ ಮುಂದೆ ಬಡತನದ ಆಟ ಏನೂ ನಡೆಯಲ್ಲ. 79 ವರ್ಷದ ಈ ರಾಮಕ್ಕನ ನೋಡಿದ್ಮೇಲೆ ಅನ್ಸಿದ್ದು ಇಷ್ಟೇ, ಉತ್ಸಾಹಕ್ಕೆ ವಯಸ್ಸೇ ಆಗಲ್ಲ ಅಂತ. ಪ್ರಿಯ ಶ್ರೋತೃಗಳೇ, ರಷ್ಯಾದಲ್ಲಿ ಓಕುನೀವೋ ಅನ್ನೋ ಹಳ್ಳಿ ಇದೆ. ಈ ಹಳ್ಳಿ ಮಧ್ಯೆ ನಿಂತು ನಿಂತು ಓಂ ನಮ ಶಿವಾಯ ಅನ್ನಿ. ಇಡೀ ಹಳ್ಳಿಗೆ ಹಳ್ಳಿನೇ ಪ್ರತಿಯಾಗಿ ಮತ್ತೆ ಓಂ ನಮ ಶಿವಾಯ ಅನ್ನದಿದ್ರೆ ಕೇಳಿ. ರಷ್ಯನರಿಗೂ ನಮ್ಮ ಶಿವನಿಗೂ ಎತ್ತನಿಂದೆತ್ತ ಸಂಬಂಧವಯ್ಯ ಅನ್ಕೋಬೇಡಿ, ಇದೆ ಸಂಬಂಧ ಇದೆ. ಈ ಓಕುನೀವೋ ಹಳ್ಳಿ ಆಧ್ಯಾತ್ಮ ಕೇಂದ್ರ. ರಷ್ಯಾದ ಇತರೆ ಹಳ್ಳಿಗಳಂತಲ್ಲ ಇದು. ಇಲ್ಲಿ ಬೆಳ್ಳಂ ಬೆಳಿಗ್ಗೆಯೇ ಧುನಿ ಅನ್ನೋ ಸ್ಥಳದಲ್ಲಿ ಹೋಮ ಶುರುವಾಗುತ್ತೆ. ಹಿಂದೂ ಹಬ್ಬಗಳನ್ನು ಅದರಲ್ಲೂ ಕೃಷ್ಣ ಜಯಂತಿ, ಶಿವರಾತ್ರಿಗಳು ಇಲ್ಲಿ ವೈಭವಪೂರ್ಣ. ಇಲ್ಲಿನ ರಷ್ಯನರು ಕೂಡ ಹೋಮ ಹವನ ಪೂಜೆ ಪುನಸ್ಕಾರ ಮಾಡ್ತಾರೆ. ಅದು ಭಾರತೀಯರ ಟ್ರೆಡಿಷನಲ್ ಸೀರೆ ಪಂಚೆಗಳಲ್ಲಿ. ತಾಪಮಾನ -40 ಡಿಗ್ರಿಗೆ ಕುಸಿದ್ರೂ ಮಂತ್ರ ಘೋಷ ಮಾತ್ರ ನಿಲ್ಲೋಲ್ವಂತೆ. ಇಲ್ಲಿ ಓಂಕಾರ ಶಿವಧಾಮ ಆಶ್ರಮ, ಓಂಕಾರ ಬೆಟ್ಟಗಳಿಗೆ ಭಾರತೀಯರು ಮಾತ್ರ ಅಲ್ಲ, ರಷ್ಯಾ, ಅಮೆರಿಕ, ಜಪಾನ್ಗಳಿಂದಲೂ ಬಂದು ಕೂತು ಧ್ಯಾನ ಮಾಡಿಕೊಂಡು ಹೋಗ್ತಾರಂತೆ. ಓಕುನೀವೋ ಹಳ್ಳಿ ತಳಗಡೆ ಯಾವುದೋ ಶಕ್ತಿ ಇದೆ ಅಂತ ನಂಬ್ತಾರೆ. ಇವರು ನಂಬಿಕೆಗೆ ತಕ್ಕಂಗೆ ಭೂಮಿ ಒಳಗೆ ಬಲವಾದ ಕಾಂತೀಯ ಶಕ್ತಿ ಇದೆ ಅಂತ ವಿಜ್ಞಾನಿಗಳು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕೂತು ಧ್ಯಾನ ಮಾಡಿದ್ರೆ ಅದೇನು ಆನಂದ ಅಂತ ಆಧ್ಯಾತ್ಮಿಕರು, ಅನ್ವೇಷಕರು, ಪ್ರವಾಸಿಗರು ಎಲ್ಲರೂ ಇಲ್ಲಿಗೆ ಓಡೋಡಿ ಬರ್ತಾರಂತೆ. ಅದಕ್ಕೆ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು. ಅದಕ್ಕೆ ಈ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು ಎಂದು ಹೇಳ್ತಾ ಈ ವಾರದ ರಸವಾರ್ತೆಯನ್ನ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಂಗಳೂರು.
2: ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277700

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಹರ್ಷಿತಾ ಟಿಎಲ್. ಪ್ರಿಯ ಶ್ರೋತೃಗಳೇ, ಇದು ಮಾವುಗಾಲ. ಮಾಲ್ಗೋ ಮಾರ್ಕೆಟ್ಗೋ ಹೋದ್ರೆ ವೆರೈಟಿ ವೆರೈಟಿ ಮಾವಿನ ಹಣ್ಣುಗಳು ಸಿಗ್ತವೆ. ಯಾವುದೋ ದೇಶ, ಇನ್ಯಾವುದೋ ಪ್ರದೇಶದ ಮತ್ಯಾರೋ ರೈತರು ಬೆಳೆದಿತ್ತು, ಇಲ್ಲಿ ನಮ್ಮ ಬಾಯಲ್ಲಿ ನೀರು ಸುರಿಸಲೆಂದೇ ಬುಟ್ಟಿಗಳಲ್ಲಿ ಬಂದು ಕೂತಿರುತ್ತವೆನೋ. ಹಂಗೇನೆ ಗುಜರಾತ್ನ ಕೇಸರ್ ತಳಿ ಮಾವಿನ ಹಣ್ಣನ್ನ ಸುಮ್ಮನೆ ನೆನಪಿಸಿಕೊಂಡ್ರೆ ಮನಸ್ಸು ತಿನ್ಬೇಕು ಅಂತ ಚಂಡಿ ಹಿಡಿಯೋದು ಖರೆ. ಪರಿಸ್ಥಿತಿ ಹಿಂಗಿರುವಾಗ ನಮ್ಮ ಗುಜರಾತಿನ ಅಮರೇಲಿ ಜಿಲ್ಲೆಯ ದಿತಲಾ ಗ್ರಾಮದ 74 ವರ್ಷದ ಉಖಭಾಯ್ ಭಟ್ಟಿ ಮನೆಯ

0: 6330000. ತಪ್ಪದೇ ಕೇಳಿ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
1: ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮಾ ನರಸಿಂಹ ಭಟ್ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವರಿ. ಸಂದರ್ಶಕರು ರಜನಿ ಭಟ್. ಆ ಬಳಿಕ ಕೃಷಿ ಮಾಹಿತಿ ಮತ್ತು ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 8 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ದೀಪ, ನೇರ ಫೋನಿನ್ ಕಾರ್ಯಕ್ರಮವಿದು. 9:30 ಕ್ರೀಡಾಲೋಕ, ಕರ್ನಾಟಕ ರಾಜ್ಯ ಸೀನಿಯರ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ 26, ಇದರ ಬಾನುಲಿ ವರದಿ ಕೇಳುವಿರಿ. 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎನ್ ಕೃಷ್ಣನ್ ಅವರ ಪಿಟೀಲು ವದನವನ್ನು ಆಲಿಸಬಹುದು. ಕೇಳುಗರೆ, ನಾಳೆ ಬೆಳಗ್ಗೆ 9:00 ಕೆಂಪು ಕಳವೆ, ಕೆಟಿ ಗಟ್ಟಿ ಅವರ ಕಾದಂಬರಿ ಆಧಾರಿತ ಬಾನುಲಿ ನಾಟಕ ಧಾರಾವಾಹಿಯ 35ನೇ ಹಾಗೂ ಕೊನೆಯ ಕಂತು ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು. ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
2: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್.gov.in.
3: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
5: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
6: ಏಕೆಂದರೆ ನೀರು ಜೀವಜಲ.
4: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಎಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆ ಮುಂದೂಡಿಕೆ.

0: ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವ ಬೆಂಗಳೂರು ಮೂಲದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ ನಾವೀನ್ಯತಾ ಕ್ಷೇತ್ರಗಳಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಿಂದ ರಾಜ್ಯದಲ್ಲಿ ಪ್ರತ್ಯಕ್ಷವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೇಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ಧ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ತೆರೆದ ಕ್ಯಾಂಪರ್ ಬದಲಿಗೆ ಸುರಕ್ಷಿತ ಬಸ್ಸು ಬಳಕೆ ಮಾಡುವಂತೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಫಾರಿಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಗಮನ ಹರಿಸುವಂತೆ ವನ್ಯಜೀವಿ ಪರಿಪಾಲಕರಿಗೆ ನಿರ್ದೇಶನ ನೀಡಿದ್ದಾರೆ. ಬಂಡೀಪುರ, ನಾಗರಹೊಳೆ, ಕಾಳಿ, ಬಿಳಿಗಿರಿ ರಂಗನಬೆಟ್ಟ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಮಲೆ ಮಹದೇಶ್ವರ ಬೆಟ್ಟ, ದಾಂಡೇಲಿ, ಕೆಗುಡಿ ಸೇರಿದಂತೆ ರಾಜ್ಯದ ವಿವಿಧ ವನ್ಯಜೀವಿ ಧಾಮಗಳಲ್ಲಿ ಸಫಾರಿ ನಡೆಯುತ್ತಿದ್ದು ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ. ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ ಎಂದು ಸೂಚನೆಯಲ್ಲಿ ತಿಳಿಸಿದ್ದಾರೆ. ಯಾವುದೇ ಪ್ರವಾಸಿಗರು ಅರಣ್ಯದೊಳಗೆ ಇಳಿಯಲು ಅವಕಾಶ ನೀಡದಂತೆ ಹಾಗೂ ಪ್ರತಿ ಸಫಾರಿ ವಾಹನದಲ್ಲಿ ಪ್ರಥಮ ಚಿಕಿತ್ಸೆಯ ಕಿಟ್ ಹಾಗೂ ಸಫಾರಿ ಕೇಂದ್ರಗಳಿಗೆ ಸಮೀಪದಲ್ಲಿ ಆಂಬ್ಯುಲೆನ್ಸ್ ವಾಹನ ಇರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆಯೂ ಸೂಚನೆ ನೀಡಿದ್ದಾರೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಪಂಚ ಗ್ಯಾರಂಟಿಗೆ 1.3 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಿಬಿಎ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಕುರಿತು ಪ್ರತಿಕ್ರಿಯಿಸಿದ ಅವರು, ಆಗಸ್ಟ್ 30ರೊಳಗೆ ಚುನಾವಣೆ ನಡೆಸಲು ನ್ಯಾಯಾಲಯ ಸೂಚನೆ ನೀಡಿದೆ. ಚುನಾವಣಾ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಚರ್ಚಿಸಿ ಚುನಾವಣೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿಯಲು ಹೆಚ್ಚಿನ ಮಣ್ಣು ಸುರಿದಿರುವುದೇ ಕಾರಣ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗ ವಕೀಲರ ಸಂಘದ ಪದಾಧಿಕಾರಿಗಳ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿತು. ಈ ವೇಳೆ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠದ ಅಗತ್ಯತೆ ಕುರಿತು ಚರ್ಚಿಸಿ ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಉಪಸ್ಥಿತರಿದ್ದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆಯನ್ನು ಪದೇ ಪದೇ ಮುಂದೂಡಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಗಣತಿ ಮತ್ತು ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರಣದಿಂದ ಸಿಬ್ಬಂದಿ ಕೊರತೆ ಇದೆ ಎಂಬ ನೆಪ ಹೇಳಿ ಚುನಾವಣೆ ಮುಂದೂಡಲಾಗುತ್ತಿದೆ. ಪಕ್ಷದಲ್ಲಿ ಆಂತರಿಕವಾಗಿ ನಡೆದ ಸಮೀಕ್ಷೆಯಿಂದ ಕಾಂಗ್ರೆಸ್ ಪಕ್ಷ ಸೋಲಲಿದೆ ಎಂಬ ವರದಿಯಿದೆ ಎಂದು ತಿಳಿಸಿದ್ದಾರೆ. ಬಿಡದಿಯ ಬಳಿ ಸಂಪದ್ಭರಿತ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ. ಉಪನಗರ ನಿರ್ಮಾಣ ಯೋಜನೆಯಲ್ಲಿ ಕಮಿಷನ್ ಪಡೆಯುವ ಸಲುವಾಗಿ ಬಲವಂತದ ಭೂಸ್ವಾಧೀನ ಮಾಡಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ದೆಹಲಿ ಮೂಲದ ಮಾದಕ ವಸ್ತು ಜಾಲ ಭೇದಿಸಿದ್ದು 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣಗಳ ಪರಿಶೀಲನೆ ವೇಳೆ ದೆಹಲಿಯಿಂದ ಮಾದಕ ವಸ್ತುಗಳು ಬರುತ್ತಿರುವುದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಈ ಜಾಲ ಭೇದಿಸಲು ಹೆಬ್ಬಾಳ ಮತ್ತು ಉತ್ತರ ವಿಭಾಗದ

0: ಸುಮಾರು 40 ಪೊಲೀಸರನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು. ಕಳೆದ ಒಂದು ತಿಂಗಳಿನಿಂದ ಆರೋಪಿಗಳ ಚಲನವಲನ ಬೆನ್ನತ್ತಿದ ಪೊಲೀಸರು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿದೆ. ಈ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20 ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. ನಿಮಾನ್ಸ್ನ ಎನ್ಸ್ಪ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈವ್ ಲೈಫ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಯೋಜನೆ 2026 32 ಪಂಚಾಯಿತಿಗಳಲ್ಲಿ 3 ವರ್ಷಗಳ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಭಾರತದ ನವರತ್ನ ಕಂಪನಿಗಳಲ್ಲೊಂದಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 2025-26 ಹಣಕಾಸು ವರ್ಷದಲ್ಲಿ ವಿವಿಧ ಮೂಲಗಳಿಂದ ಶೇಕಡ 16% ಬೆಳವಣಿಗೆ ದಾಖಲಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 27,479 ಕೋಟಿಗಳ ಆದಾಯ ಗಳಿಸಿದೆ. ಪ್ರಸಕ್ತ ವರ್ಷದ 4ನೇ ತ್ರೈಮಾಸಿಕದಲ್ಲಿ 10,177 ಕೋಟಿ ಆದಾಯ ಗಳಿಸಿದೆ ಎಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಬಳಿಯ ಸೂರ್ಯನಗರ 4ನೇ ಹಂತದಲ್ಲಿ ಉದ್ದೇಶಿತ ಅಂತಾರಾಷ್ಟೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಇದೇ 23 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹಾಗೂ ಕೆಎಚ್ಬಿ ಅಧ್ಯಕ್ಷ ಶಿವಲಿಂಗೇಗೌಡ ಇಂದು ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಪ್ರಸ್ತಾವಿತ ಅಂತಾರಾಷ್ಟೀಯ ಕ್ರೀಡಾಂಗಣವನ್ನು 75 ಪ್ರದೇಶದಲ್ಲಿ ಸುಮಾರು 2,350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಕ್ರೀಡಾಂಗಣ 80,000 ಪ್ರೇಕ್ಷಕರ ಆಸನ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸಲಿದೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಮತ್ತು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಜಂಟಿಯಾಗಿ 26ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾಳೆಯಿಂದ ಇದೇ 23ರವರೆಗೆ ಬೆಂಗಳೂರಿನ ತೋಟಗಾರಿಕೆ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದೆ. ಸಾಮಾನ್ಯ ಸಭೆಯಲ್ಲಿ ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಿಗೆ ಸೂಕ್ತವಾದ ಗೆಡ್ಡೆಗೆಣಸು ಬೆಳೆಗಳ ತಂತ್ರಜ್ಞಾನ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಸಮಾಲೋಚನೆಗಳು ನಡೆಯಲಿವೆ. ಗೆಡ್ಡೆಗೆಣಸು ಬೆಳೆಗಳ ತಳೀಯ ಸಂಪನ್ಮೂಲಗಳು, ತಳಿ ಅಭಿವೃದ್ಧಿ ಮತ್ತು ಸುಧಾರಿತ ಬೆಳೆ ನಿರ್ವಹಣಾ ಪದ್ಧತಿಗಳು ಇತ್ಯಾದಿ ಚರ್ಚೆಯ ಪ್ರಮುಖ ವಿಷಯಗಳಾಗಿವೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 60 ವಿಜ್ಞಾನಿಗಳು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾ ರಾಮಚಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಾದ 6 ರೂಪಾಯಿಗಳ ಚೆಕ್ ಅನ್ನು ಮಂಡಳಿ ಅಧ್ಯಕ್ಷ ಶಾಸಕ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ಸು ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಐಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಮಂಗಳೂರು, ಸಮಯ 6:50 ಹಾಗೂ 30 ಸೆಕೆಂಡ್ಗಳು. ಇದೀಗ ಕೃಷಿ ರಂಗ ಕಾರ್ಯಕ್ರಮ.

ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಷ್ಮಾ ನರಸಿಂಹ ಭಟ್ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ, ಆ ಬಳಿಕ ಕೃಷಿ ಮಾಹಿತಿ, ಆ ಬಳಿಕ ಮಾರುಕಟ್ಟೆ ಧಾರಣೆ, ಭಕ್ತಿಗೀತೆ ಇವನ್ನೆಲ್ಲ ಕೇಳುವಿರಿ.

0: ಇದೀಗ ರೇಷ್ಮಾ ನರಸಿಂಹ ಭಟ್ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ರಜನಿ ಭಟ್.
1: ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೃಷಿಕರಾದಂತಹ ರೇಷ್ಮಾ ಎನ್ ಭಟ್ಕಜೆ ಮಂಚಿ ಇವರಿದ್ದಾರೆ. ಇವರು ತಮ್ಮ ಸಮಗ್ರ ಕೃಷಿ ಅನುಭವದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಇದರಲ್ಲಿ ಕೃಷಿಯಲ್ಲಿ ಏನೆಲ್ಲ ಬೆಳಿತೀರಿ ನೀವು?
2: ನಾವು ಸಮಗ್ರ ಕೃಷಿ ಅಂತ ಹೇಳಿದ್ರೆ ಅಡಿಕೆ, ತೆಂಗು, ಬಾಳೆ, ಕೊಕ್ಕ, ಕಾಳುಮೆಣಸು ಇದೆಲ್ಲ ಬೆಳಿತೇವೆ ಸಾಧಾರಣವಾಗಿ. ಅಂದ್ರೆ ನಮ್ಮದು ಹಿರಿಯರಿಂದ ಬಂದ ಭೂಮಿ, ಅದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಒಳ್ಳೆ ಸುಸ್ಥಿತಿಯಲ್ಲಿ ಮುಂದೆ ಕೊಂಡೋಗ್ಬೇಕು ಅಂತ ನಮ್ಮ ಒಂದು ಅಭಿಲಾಷೆ. ಹಾಗೆ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ.
1: ಅಂದ್ರೆ ಎಷ್ಟು ಜಾಗ ಇದೆ ತಮಗೆ? ಅದರಲ್ಲಿ ಎಷ್ಟೆಷ್ಟು ಬೆಳೆಗಳು ಹೇಗೆಲ್ಲ ಬೆಳಿತೀರಿ?
2: ಅಡಿಕೆ ಇದ್ರ ಎಡೆಯಲ್ಲಿ ಎಡೆ ಉಪ ಬೆಳೆಯಾಗಿ ನಾವು ತೆಂಗು ಹಾಗೆಲ್ಲ ಬೆಳೀತಾ ಇದ್ದದ್ದು. ಅಂದ್ರೆ ಅದು ಅದೇ ರೀತಿ ಹಿಂದಿಂದ ಬಂದ ಪ್ರಕಾರವಾಗಿ ನಾವು ಮುಂದುವರಿಸ್ತಾ ಇರೋದು ಪಾರಂಪರಿಕ ಕೃಷಿ. ಹೌದು, ಹೆಚ್ಚು ಸಾಧ್ಯ ಆದಷ್ಟು ಮಟ್ಟಿಗೆ ಸಾವಯವ ರೀತಿಯಲ್ಲಿಯೇ ನಾವು ಮುಂದೆ ತಕೊಂಡು ಹೋಗ್ತಾ ಇದ್ದೇವೆ.
1: ಇವಾಗ ಅಡಿಕೆ ಇದಕ್ಕೆ ಬಂದ್ರೆ ಎಷ್ಟು ಮರಗಳಿವೆ?
2: ಈಗ ಒಂದು ಎರಡೂವರೆ ಸಾವಿರ ಅಷ್ಟು ಆ ತರ.
1: ಅಂದ್ರೆ ಸಾಮಾನ್ಯವಾಗಿ ಈಗ ಅಡಿಕೆ ಕೃಷಿ ಆಗ್ಲಿ, ತೆಂಗಿನ ಕೃಷಿ ಆಗ್ಲಿ, ಇದನ್ನೆಲ್ಲ ನೋಡಿದಾಗ ನಮಗೆ ಮುಖ್ಯವಾಗಿ ಕಾರ್ಮಿಕರ ಸಮಸ್ಯೆ ಎದ್ದು ಕಾಣುವಂತಹದ್ದು. ಇದರ ಬಗ್ಗೆ ತಾವು ಯಾವ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀರಿ?
2: ಈಗಿನ ಕಾಲಘಟ್ಟದಲ್ಲಿ ಅದೊಂದು ಸಮಸ್ಯೆಯೇ. ಆದ್ರೆ ನಮಗೆ ಈಗ ಹೊರಗಿನ ಊರಿನವರು ಮತ್ತೆ ಊರಿನವರು ತಕ್ಕ ಮಟ್ಟಿಗೆ ಬರ್ತಾ ಇದ್ದಾರೆ. ಅವರನ್ನು ನಮ್ಮಲ್ಲಿ ನಿಲ್ಲುವ ಏರ್ಪಾಡು ಮಾಡಿ ಹಾಗೆ ವ್ಯವಸ್ಥೆ ಇದೆ. ಮತ್ತೆ ಕೆಲವು ಆ ಕೊರತೆಯನ್ನು ನೀಗಿಸಲಿಕ್ಕೋಸ್ಕರ ಯಾಂತ್ರಿಕ ಸ್ವಲ್ಪ ಉಪಯೋಗ ಮಾಡ್ತಾ ಇದ್ದೇವೆ. ಕೈಗಾಡಿ ಮತ್ತೆ ಮದ್ದು ತೋಟಕ್ಕೆ ಸಿಂಪಡಿಸುವ ಅದರಲ್ಲಿ ಸ್ವಲ್ಪ ಆಧುನೀಕರಣ ಮಾಡಿಕೊಂಡು ಮಾಡ್ತಾ ಇದ್ದೇವೆ.
1: ಈಗ ಔಷಧಿ ಸಿಂಪಡಣೆಗೆ ಯಾಂತ್ರೀಕರಣ ಅಂತ ಹೇಳಿದ್ರೆ ಯಾವ ರೀತಿ ಇದ್ದದ್ದು?
2: ಅಂದ್ರೆ ಮೊದಲು ನಮ್ಮ ಊರಿನ ಅವರೇ ಎಲ್ಲ ಮಾಡ್ತಾ ಇದ್ರು, ಮದ್ದು ಬಿಡೋದೆಲ್ಲ ತೆಗೆಯುವವರೇ ಮದ್ದು ಬಿಡೋದು ಅದೆಲ್ಲ ಮಾಡ್ತಾ ಇದ್ರು. ಈಗ ಅದು ಸ್ವಲ್ಪ ಕಷ್ಟ ಆದ ಕಾರಣ ಈಗ ಬೇರೆ ಅದ್ರ ಅನುಕೂಲ ಬೇರೆ ಪಿಂಗಾರ ಈ ತರ ಅವರ ಮೂಲಕ ಬಿಡಿಸ್ತಾ ಇದ್ದೇವೆ. ದೋಟಿ ಮೂಲಕ ಔಷಧಿ ಸಿಂಪಡಣೆ ಈಗ ಪ್ರಸ್ತುತ ಒಂದು ಎರಡು ವರ್ಷದಲ್ಲಿ ಅದೇ ತರ ಮಾಡ್ತಾ ಇದ್ದೇವೆ. ಮತ್ತೆ ಕೊಯ್ಲು ನಾವು ನಮ್ಮ ಊರಿನ ಅವರಲ್ಲೇ ಮಾಡಿಸ್ತಾ ಇರೋದು, ಯಾಕಂದ್ರೆ ಅವರು ನಮ್ಮ ಮೊದಲಿಂದ ಬರ್ತಾ ಇದ್ದ ಅವರನ್ನು ನಾವು ಆ ರೀತಿ ಒಮ್ಮೆಲೆ ಮಾಡ್ಲಿಕ್ಕೆ ಆಗೋದು ಬಿಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಅವರು ಬಿಡ್ತಾ ಇದ್ದಾರೆ.
1: ಈಗ ಸಾಮಾನ್ಯವಾಗಿ ನಮ್ಮ ಹವಾಮಾನ ವೈಪರೀತ್ಯ ಎಲ್ಲಾ ಕಡೆ ಅಡಿಕೆ ಬೆಳೆಗಾರರಿಗೆ ತುಂಬಾ ಸಂಕಷ್ಟವನ್ನು ಕೊಡ್ತಾ ಇದೆ ಅಂತ ಹೇಳ್ಬಹುದು. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಚಳಿ ಇದ್ರೆ ಮಧ್ಯಾಹ್ನ ಆಗುವಾಗ ಮಳೆ, ಸಂಜೆಗೆ ಆಗುವಾಗ ಇನ್ನೊಂದು ಹವೆ. ಇದು ನಮ್ಮ ಅಡಿಕೆ ಬೆಳೆಗಾರರಿಗೆ ಎಷ್ಟು ಬಾಧಕ ಆಗಿದೆ?
2: ತುಂಬಾ ಅಂತ ಹೇಳ್ಬಹುದು. ಆದ್ರೆ ಅದು ನಮ್ಮ ಜೀವನದಲ್ಲಿ ಏರುಪೇರು ಹೇಗೆ ಬರ್ತದೆ ಆರೋಗ್ಯದಲ್ಲಿ ಅದೇ ರೀತಿ ವ್ಯತ್ಯಾಸಗಳು ಬರ್ತಾ ಇರ್ತದೆ. ನಾವು ಸಮತೋಲನವಾಗಿ ಅದನ್ನು ನೋಡ್ಕೊಂಡು ಹೋಗ್ಬೇಕಷ್ಟೇ, ಪರಿಸ್ಥಿತಿಯನ್ನು ಎದುರಿಸ್ಬೇಕಷ್ಟೇ.
1: ಪರಿಸ್ಥಿತಿಗೆ ಒಗ್ಗಿಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಿ. ಇವಾಗ ಅಂತಹ ಸಂದರ್ಭಗಳಲ್ಲಿ ತಾವು ಯಾವ ರೀತಿ ಅದಕ್ಕೆ ತಯಾರ
2: ಸಾಧ್ಯ ಆದಷ್ಟು ನಾವು ಮೂಲದಿಂದಲೇ ಅದನ್ನು ಸರಿ ಮಾಡಿಕೊಂಡು ಹೋಗುವಾಗೆ, ರಾಸಾಯನಿಕ ಹೆಚ್ಚು ಉಪಯೋಗ ಮಾಡದೆ ಸಾವಯವ ರೀತಿಯಲ್ಲಿಯೇ ಕೊಂಡು ಹೋಗುವಾಗೆ ಮಾಡೋದು ನಮ್ಮ ಪ್ರಯತ್ನ. ಆ ರೀತಿ
1: ಈಗ ಅಂದ್ರೆ ಮಳೆ, ಅಕಾಲಿಕವಾದಂತಹ ಮಳೆ, ಆ ಸಂದರ್ಭದಲ್ಲಿ ಈ ಅಡಿಕೆ ಅಂಗಳದಲ್ಲಿದ್ರೆ ಅದು ಒದ್ದೆ ಆಗ್ತದೆ, ಅದಕ್ಕಿರುವಂತಹ ಪರ್ಯಾಯ ವ್ಯವಸ್ಥೆಗಳೇನು?
2: ಡ್ರೈಯರ್ ಮೂಲಕ ಸ್ವಲ್ಪ ಹಾಗೆ ಮಾಡ್ಕೊಳ್ತೇವೆ. ಮತ್ತೆ ಹಳೆ ಮನೆಯಲ್ಲಿ ಅಟ್ಟದಲ್ಲೆಲ್ಲ ಸ್ವಲ್ಪ ಹಾಗೆಲ್ಲ ಹಾಕಿಕೊಂಡು ಸ್ವಲ್ಪ ಪರದಾಡ್ಬೇಕಾಗ್ತದೆ ಮಳೆಗಾಲದಲ್ಲಿ. ಡ್ರೈಯರ್ ಮೂಲಕ ಒಣಗಿಸ್ತೇವೆ ಹಾಗೆ.
1: ಈಗ

0: ಸಾಮಾನ್ಯವಾಗಿ ಒಂದು ಕೊಳೆ ರೋಗ ಅನ್ನುವುದು ಅಡಿಕೆ ಬೆಳೆಗಾರರ ಸಂಕಷ್ಟ, ಅದು ಗ್ರಹಿಸದೆ ಬರುವಂತಹ ಅತಿಥಿ ಅಂತ ಹೇಳಬಹುದು. ಅಂತಹ ಸಂದರ್ಭದಲ್ಲಿ ಯಾವ ರೀತಿ ಅಂದ್ರೆ ಮುನ್ನೆಚ್ಚರಿಕೆಯಾಗಿ ನೀವು ಔಷಧಿ ಸಿಂಪಡಣೆ ಮಾಡುವುದಾಗಿ, ಕೊಳೆ ರೋಗ ಬಂದ ನಂತರ ಅದಕ್ಕಿರುವ ಮಾರ್ಗೋಪಾಯಗಳು ಯಾವ ರೀತಿ ಇದು?
1: ನಾವು ಮಳೆಗಾಲ ಶುರುವಿಗೆ ಒಮ್ಮೆ ಸಿಂಪಡಣೆ ಮಾಡ್ತೇವೆ, ಮತ್ತೆ ವಾತಾವರಣದ ವ್ಯತ್ಯಾಸ ಕಡಿಮೆ ಆಗುದಿಲ್ಲ ಮಾಡ್ಲಿಕ್ಕೆ. ಈ ಸಲ ಅಂತೂ ಆಗ್ಲೇ ಇಲ್ಲ ಔಷಧಿ ಸಿಂಪಡಣೆ. ಆವಾಗ ಸ್ವಲ್ಪ ಎದುರಿಸಬೇಕಾಗ್ತದೆ ಸಮಸ್ಯೆ, ಕಷ್ಟ ಸಾಧ್ಯ ಆಗಿದೆ. ಈಗ
0: ಈ ವರ್ಷದ ಫಸಲು ಹೇಗಿದೆ?
1: ಸ್ವಲ್ಪ ಕಡಿಮೆ ಅಂತ ಹೇಳ್ಬಹುದು, ಕಳೆದ ಬೆಳೆಗಿಂತ ಸ್ವಲ್ಪ ಏನೋ ಸ್ವಲ್ಪ ಒಳ್ಳೇದಿದೆ.
0: ಈಗ ಅಡಿಕೆಯ ವಿಷಯ ಆಯ್ತು, ಈಗ ತೆಂಗಿನ ವಿಚಾರಕ್ಕೆ ಬಂದ್ರೆ ತೆಂಗಿನಕಾಯಿಗೆ ಭಯಂಕರ ರೇಟು ಅಂತ ಹೇಳೋದು ಎಲ್ಲ ಕಡೆ ವ್ಯಾಪಕವಾಗಿ ಕೇಳಿ ಬರುವಂತಹ ಮಾತು. ಅದು ಏನದು, ರೋಗದಿಂದ ಬೆಳೆ ಕಡಿಮೆ ಆಯ್ತಾ ಅಥವಾ ಯಾವ ರೀತಿ ಅಂತ ನಿಮ್ಮ ಅನಿಸಿಕೆ?
1: ವಾತಾವರಣವೇ ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ವಿಪರೀತ ಚಳಿ, ವಿಪರೀತ ಮಳೆ, ವಿಪರೀತ ಬಿಸಿಲು, ಅದೆಲ್ಲವನ್ನು ಈಗ ತಡ್ಕೊಳ್ಳುವ ಶಕ್ತಿ ಇಲ್ವೇನಾ ಅಂತ ಅನಿಸ್ತದೆ. ಮರಕ್ಕೆ
0: ಮನುಷ್ಯರಿಗೆ ಇಲ್ಲ, ಗಿಡ ಮರಗಳು ಯಾವಲೇ.
1: ಹೌದು.
0: ತೆಂಗಿನ ಬೆಳೆ ಹೇಗಿರುವಾಗ?
1: ಕಡಿಮೆ, ಪ್ರಾಣಿಗಳ ಮಂಗ ಅಂತ ಕಾಟ ತುಂಬಾ ಇದೆ. ಅವಾಗ ಅದು ಕಡಿಮೆ ಬೆಳೆ ಅಂತ ಹೇಳ್ಬಹುದು.
0: ನೀರಾವರಿ ವ್ಯವಸ್ಥೆ ಹೇಗೆ?
1: ನಮ್ದು ಇದು ಬೋರ್ವೆಲ್ ಮೂಲಕವೇ, ಡ್ರಿಪ್ ಇರಿಗೇಷನ್ ಇದೆ, ಆ ಮೂಲಕ ಹಾಕೋದು ನಾವು.
0: ಅಂದ್ರೆ ಎಲ್ಲ ಹಳೆ ಗಿಡಗಳ, ಈಗ ತೆಂಗಾಗ್ಲಿ ಅಡಿಕೆ ಆಗ್ಲಿ, ಹಳೆ ಗಿಡಗಳ, ಹೊಸ ಗಿಡಗಳೇನಾದ್ರೂ ಹಾಕಿದ್ದೀರಾ?
1: ಹಳೆ ಗಿಡಗಳ ಎಡೆ ಗಿಡ ಅಂತ ಹೇಳಿ ನಾವು ಹಾಕ್ತೇವೆ, ಆ ರೀತಿಯಲ್ಲಿ ಮಾತ್ರ ಹೊಸ ಗಿಡಗಳಷ್ಟೇ, ಹೊಸತ್ತು ಅಂತ ಹೇಳಿ ಕಡಿಮೆ.
0: ಯಾವ್ದು ಊರ ಗಿಡ ಹಾಕಿದ್ರ, ಮಂಗಳ ಅಥವಾ ಮೋಹಿತ್ ನಗರಿ?
1: ಅದೆಲ್ಲ ಮಿಕ್ಸ್, ಈಗ ಮೊದಲು ಹಳತ್ತು ಇದೆ, ಮತ್ತೆ ಈಗಿನದಲ್ಲಿ ಮಂಗಳ ಎಲ್ಲ ಆತರ ಇದೆ.
0: ನಿಮ್ಮ ಅಭಿಪ್ರಾಯದಲ್ಲಿ ಯಾವ್ದು ಉತ್ತಮ ಅಂತ ಹೇಳ್ತೀರಿ? ಯಾವ ಗಿಡ ಅಂದ್ರೆ ಈಗ ನೀವು ಹಾಕಿದ್ದಲ್ಲ ಏನಾದ್ರು ಫಲ ಬರ್ಲಿಕ್ಕೆ ಶುರು ಆಯ್ತಾ? ಹೇಗೆ
1: ಇದು ಹಳತ್ತಾದ್ರೆ ಆಯುಸ್ಸು ಜಾಸ್ತಿ ಅಂತ ಹೇಳ್ತಾರಲ್ಲ ಹಳತ್ತು ಗಿಡಕ್ಕೆ. ಇದು ಮಂಗಳ ಎಲ್ಲ ಈಗ ರೋಗ ಬರುವುದು ಅದಕ್ಕೆ ಅಂತ ಅನ್ನಿಸ್ತದೆ.
0: ನಿಮ್ಮ ಅನುಭವ?
1: ಹೌದು.
0: ಹಳೆ ಗಿಡವನ್ನೇ ಅಂದ್ರೆ
1: ಅದಾದ್ರೆ ಇನ್ನು ಏನು ಜಾಸ್ತಿ ಸಂಖ್ಯೆಯಲ್ಲಿ ಇದೆ. ಮಂಗಳಕ್ಕೆಲ್ಲ ಸುಮಾರು ರೋಗ ಬಂದು ಸುಮಾರು ಮರ ಸಾಯ್ತಾ ಇದೆ.
0: ಅಂದ್ರೆ ಈಗ ಸಾಮಾನ್ಯವಾಗಿ ಸುಳ್ಳಿ ಆಗಲಿ ಆ ಸೈಡ್ ಎಲ್ಲ ತುಂಬಾ ಎಲಿಚುಕ್ಕಿ ರೋಗ, ಹಳದಿ ರೋಗ ವ್ಯಾಪಕವಾಗಿ ಕಾಣಿಸ್ತಾ ಇದೆ. ಇದು ನಿಮ್ಮ ಊರಿನಲ್ಲಿ ಏನಾದ್ರೂ ಇದೆಯಾ? ಹೇಗೆ
1: ಅಂದ್ರೆ ಇದೀಗ ಹಳದಿ ರೋಗವಾ ಎಲೆ ಚುಕ್ಕಿ ರೋಗವಾ ಅಂತ ಹೇಳುದು ಅಷ್ಟು ಗೊತ್ತಾಗ್ಲಿಲ್ಲ. ಮರ ಸಾಯ್ತಾ ಇದೆ, ಗೊನೆ ಇರ್ತದೆ, ಆದ್ರೆ ಸಿಂಗಾರ ಇದು ಸೋಗೆ ಅದರದ್ದೆಲ್ಲ ತಿರಿ ಎಲ್ಲ ಸತ್ತು ಆತರ ಸಾಯ್ತಾ ಇದೆ. ಅದು ಹಳದಿ ರೋಗವಾ ಅಂತ ಹೇಳಿ
0: ಒಂದು
1: ಬಂದಿದೆ. ಒಂದೊಂದೇ ಮರ ಸಾಯ್ತಾ ಇದೆ ಪ್ರತಿ ಸಲನು. ಒಂದು ಸಲ ಕೊಯ್ಲು ಮಾಡಿದ ಮರ ಮತ್ತಿನ ಸಲಕ್ಕೆ ಸಾಯ್ತದೆ.
0: ಔಷಧಿ ಸಿಂಪಡಣೆ
1: ಇಲ್ಲ, ಈಗ ಮಾಡ್ಲಿಲ್ಲ, ನೋಡ್ಬೇಕಷ್ಟೇ.
0: ಈ ಕೃಷಿಗೆ ನೀರಿನ ವ್ಯವಸ್ಥೆ ಬಗ್ಗೆ ಹೇಳಿದ್ರೆ ಗೊಬ್ಬರ ಯಾವ ರೀತಿ?
1: ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ನಮ್ಮ ಇದು ಹಟ್ಟಿಯಿಂದ ಸ್ಲರಿ ನೀರು ಗೊಬ್ಬರ ಗ್ಯಾಸ್ ಮಾಡಿ ಅದರ ಮೂಲಕ ಎಲ್ಲ ಕೊಡ್ತೇವೆ ಗಿಡಗಳಿಗೆ. ಮತ್ತೆ ಅಲ್ಲದೆ ಹರಳೆ ಹಿಂಡಿ ಮತ್ತೆ ಮೀನು ಗೊಬ್ಬರ ಚಳ್ಳು ಹಳ್ಳ ಅದನ್ನು ಸ್ವಲ್ಪ ಹಾಕ್ತೇವೆ.
0: ಈಗ ಸ್ಲರಿ ಅಂತ ಹೇಳಿದ್ರೆ ಅದು ಹೇಗೆ, ಅದನ್ನು ಪೈಪಲ್ಲಿ ಹಿಡಿಯುವುದಾ?
1: ಅದು ನಮ್ದು ಎರಡು ದನ ಇದೆ, ಅಲ್ಲಿಂದ ಹಟ್ಟಿ ತೊಳೆದ ನೀರು ಅದೆಲ್ಲ ಟ್ಯಾಂಕಿಗೆ ಹೋಗಿ ಸೈಫನ್ ಮೂಲಕ ನಮಗೆ ಇಡೀ ತೋಟಕ್ಕೆ ಅದರಲ್ಲಿ ಬಿಡ್ತೇವೆ. ಪೈಪ್ ಅಲ್ಲಿ ಹಿಡಿಯೋದು,
0: ಬುಡಬುಡಕ್ಕೆ
1: ಹಿಡಿಯೋದು.
0: ಸಾಮಾನ್ಯ ಎಷ್ಟು ಸಮಯ ತಗಲ್ತಾ, ಒಂದು ವಾರದಲ್ಲಿ ಇಡೀ ಕವರ್ ಆಗತ್ತಾ?
1: ಅಂದ್ರೆ ಇಲ್ಲ, ಹಟ್ಟಿ ತೊಳೆದದ್ದು ಮತ್ತೆ ಪಾತ್ರ ತೊಳೆದ ನೀರು ಅಷ್ಟರನ್ನು ನಾವು ಬಿಡುದು. ಅದರಲ್ಲಿ ಒಂದು 15 ದಿನ ಎಲ್ಲ ಬೇಕಾಗ್ತದೆ, 15-20 ದಿನ. ಮತ್ತೆ ಒಂದೊಂದೇ ಶಿಫ್ಟ್ ಮಾಡಿಕೊಂಡು ಬಿಡ್ತಾ ಹೋಗುದು.
0: ಈಗ ಉಳಿದ ಗೊಬ್ಬರಗಳನ್ನು ಎಷ್ಟು ದಿವಸಗಳಿಗೊಮ್ಮೆ ಹಾಕ್ತೀರಿ?
1: ನಾವು ಅದೇ ಪಾರಂಪರಿಕ ರೀತಿಯಲ್ಲಿ ನಮ್ಮ ಮಾವ ಮಾಡ್ಕೊಂಡು ಬಂದ ಪದ್ಧತಿಯಲ್ಲಿ ವರ್ಷಕ್ಕೊಂದ್ಸಲ ಆ ರೀತಿಯೇ ಮಾಡ್ತಾ ಬರುದು. ಮತ್ತೆ ಈ ಇದು ಸಗಣಿ ನೀರು ಸ್ಲರಿ ನೀರು ಅದನ್ನು ಬಿಡು, ಸರಿ ಕವರ್ ಆಗ್ತದೆ. ಇದು
0: ಪಾರಂಪರಿಕ ಅಂದ್ರೆ ಬಹುಶಃ ಸೊಪ್ಪು ಕಡಿದು ಮತ್ತೊಂದು ಈಟ್ ಹಾಕುದು ಅಂತ ಊರಲ್ಲಿ ಒಂದು ಮಾತು ಉಂಟಲ್ಲ, ಅದೇ ರೀತಿಯ?
1: ಅದೇ ರೀತಿ ಅಲ್ಲ, ಇದು ಅಂದ್ರೆ ವರ್ಷಕ್ಕೆ ಒಂದು ಸಲ ಅಷ್ಟೇ. ಅದು ಸಿಂಗಾರ ಬಿಟ್ಟ ಹಾಗೆ ಕೊಡುದು ಅದು ಈಗಿನ ಇದರಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಆಗಿದೆ. ಹಾಗಾಗಿ ಮಳೆಗಾಲ ಕಳೆದಾಗುವಾಗ ಒಮ್ಮೆ ಇಡೀ ತೋಟ ಒಮ್ಮೆ ಗೊಬ್ಬರ ಹಾಕಿ ಬಿಡುದು.
0: ಇದು ಕಾಡು ತೆಗೆಯುವುದು, ಸಾಮಾನ್ಯವಾಗಿ ತೋಟ ಮಳೆಗಾಲ ಕಳೆದ ಕೂಡಲೇ ಕಾಡು ತೆಗೆಯುವುದು ಅಂತ ಇರ್ತದಲ್ಲ, ಇದು ಹೇಗೆ ಯಾಂತ್ರೀಕರಣವಾ?
1: ಒಂದು ಸ್ವಲ್ಪ ಯಾಂತ್ರೀಕರಣ, ಸ್ವಲ್ಪ ಕೆಲಸಗಾರರಿಂದ ಹಾಗೆ. ಅಂದ್ರೆ ಅವರು ನಮ್ಮಿಂದ ನಮ್ಮಲ್ಲಿ ಅವತ್ತಿಂದ ಬರ್ತಾ ಇದ್ದವರು, ಅವರು ಅದೇ ತರ ಮುಂದುವರಿಸ್ತಾ ಇದ್ದಾರೆ ಹಾಗೆ ದಿನಗೂಲಿ ಕೆಲಸ.
0: ಇನ್ನು ಬಾಳೆ ಕೊಕ್ಕೋ ಇದೆ, ಬಾಳೆ ಇದೆ ಅಂದ್ರೆ ಇದ್ರ ಬಗ್ಗೆ ಹೇಳಿ.
1: ಬಾಳೆ ಎಡೆ ಗ್ಯಾಪ್ ಅಲ್ಲಿ, ಅಡಿಕೆ ಅದರ ಗ್ಯಾಪ್ ಅಲ್ಲಿ ಸಾಧಾರಣ ಇಡೀ ತೋಟದಲ್ಲಿ ಇದೆ ಅದು. ಅದರದ್ದು ಇದೆಲ್ಲ ಕಸ ಎಲ್ಲ ಅಡಿಕೆ ಮರದ ಬುಡಕ್ಕೆ ತುಂಡು ಮಾಡಿ ಹಾಗೆ ಹಾಕ್ತಾ ಬರೋದು. ಕಾಳುಮೆಣಸು ಇದು ಎಲ್ಲ ಹಾಗೆ.
0: ಕೊಕ್ಕೋ

0: ಇದೆಯಲ್ಲ, ಕೊಕ್ಕದ ಬಗ್ಗೆ ಹೇಳಿ.
1: ನಾವು ಕೊಕ್ಕ ಅದನ್ನು ಬುಡಕ್ಕೆ ಗೊಬ್ಬರ ಎಲ್ಲ ಹಾಕಿ ಆ ತರ ಬೆಳೆ ಅಲ್ಲ, ಅದ್ರ ಬೇರೆ ಎಲ್ಲ ಅದು ಅದಕ್ಕೆ ಬೇಕಾದ ತಗೊಳ್ತಾ ಉಂಟು ಅಡಿಕೆ ಮರದ ಬುಡದಿಂದಲೇ, ಮತ್ತೆ ಮಿಶ್ರ ಬೆಳೆಯಾಗಿ. ಮತ್ತೆ ಅದ್ರ ಇದು ಪ್ರೋನಿಂಗ್ ಮಾಡೋದು ಅದೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ತೊಂದರೆ ಇಲ್ಲ ಆಗ್ತಾ ಇದೆ. ಹಾಗಾಗಿದೆ.
0: ಕಾಳುಮೆಣಸೆಲ್ಲ ಎಂತ ಅಡಿಕೆ ಮರಗಳಿಗೆ ಕೊಟ್ಟಿದ್ದೀರಾ?
1: ಅಡಿಕೆ ಮರಗಳಿಗೆ ಕೊಟ್ಟು ಅದರಿಂದಲೇ ಬೆಳೆಯಿದೆ. ಇದೆ ಕಳಮೆಣಸಿಗೂ ಇದೆ ಹಾಗೆ ಅಂತೇಳಿ, ಅದಕ್ಕೆ ಅಂತೇಳಿ ಬೇರೆ ಸಿಂಪಡಣೆ ಎಲ್ಲ ಮಾಡ್ಲಿಲ್ಲ ಇಷ್ಟರವರೆಗೆ. ಅಂದ್ರೆ ನಮ್ಮಿಂದ ಸಾಧ್ಯ ಆಗುವವರೆಗೆ ದನಗಳನ್ನು ನಾವು ಸಾಕೋದಂತ ಮನಸ್ಸು ಮಾಡಿದ್ದೇವೆ. ಕಷ್ಟ ಸಾಧ್ಯ ಅದೀಗ, ಆದ್ರೂ ನಮಗೆ ಅದರಿಂದ ಬಾಚಟ್ಟಿ ಮಾಡಿ ಅದರಿಂದ ಸ್ಲರಿ ನೀರು ಸಿಗುವ ಹಾಗೆ, ಮತ್ತೆ ಗ್ಯಾಸ್ ಗೊಬ್ಬರ ಗ್ಯಾಸ್ ಮೂಲಕವೇ ಸುಮಾರು ಗ್ಯಾಸ್ ಅದರಿಂದಲೇ ಪಡ್ಕೊಳ್ತೇವೆ. ಮತ್ತೆ ಒಂದು ಕರುವಿನ ಅಡಿಗಳಿಗೆ ಪಾರಂಪರಿಕ ರೀತಿಯಲ್ಲಿ ಇದು ಸೊಪ್ಪು ಹಾಕಿ ತರಕಾರಿಗಳಿಗೆ ಎಲ್ಲ ಅದರ ಗೊಬ್ಬರ ಆ ತರ ಉಪಯೋಗಿಸ್ತೇವೆ.
0: ತರಕಾರಿಗಳು ಅಂತ ಹೇಳಿದ್ರೆ ಅಂದ್ರೆ ಯಾವೆಲ್ಲ ತರಕಾರಿಗಳನ್ನು ಬೆಳೀತಾ ಇದ್ದೀರಿ?
1: ನಾವು ಬದನೆ, ಮತ್ತೆ ಬಸಳೆ, ಹರಿವೆ, ಬೆಂಡೆ, ತೊಂಡೆ ಈ ತರ.
0: ಅಂದ್ರೆ ಎಂತ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಆ ರೀತಿ ಅಂದ್ರೆ ಒಂದೊಂದು ಸೀಸನ್ ಅಂತ ಇರ್ತದಲ್ಲ, ವರ್ಷದಲ್ಲಿ ಮೂರು ಕಾಲದಲ್ಲಿ ಮೂರು ರೀತಿಯಾದಂತಹ ತರಕಾರಿ ಬೆಳೆ ಅದಿದೆಯಾ?
1: ಹೇಗೆ ಅಂದ್ರೆ ಮಳೆಗಾಲದಲ್ಲಿ ಇದು ಬೆಂಡೆ ಮತ್ತೆ ಹೀರೆ ಅಂತದ್ದೆಲ್ಲ ಬೆಳಿತೇವೆ. ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ಎರಡನೇ ರೌಂಡ್ ಬೆಂಡೆ, ಹಾಗೆ ತೊಂಡೆ, ಬಸಳೆ ಅದನ್ನೆಲ್ಲ ಆತರ, ಬಳ್ಳಿಯದ್ದು ಸೊರೆಕಾಯಿ ಅದೆಲ್ಲ ಮತ್ತೆ ಆತರ ಬೆಳ್ಕೊಂಡು ಹೋಗ್ತೇವೆ. ನಮ್ಮ ಮನೆಯ ಒಂದು ಉಪಯೋಗಕ್ಕಾಗಿ ಒಳ್ಳೆಯಾದಂತ ತರಕಾರಿ, ಒಂದು ಸಾವಯವ ತರಕಾರಿ ಹಾಗೆ ಉಪಯೋಗಿಸುವ ರೀತಿಯಲ್ಲಿ. ಮತ್ತೆ ಚಳಿ ಬಂದ್ರೆ ಒಂದು ಸ್ವಲ್ಪ ಕ್ಯಾಬೇಜ್, ಕಾಲಿಫ್ಲವರ್ ಆತರ ಒಂದು ಸ್ವಲ್ಪ ಸ್ವಲ್ಪ ಆತರ ಮಾಡ್ತೇವೆ.
0: ಕ್ಯಾಬೇಜ್ ಆಗಲಿ ಕಾಲಿಫ್ಲವರ್ ಆಗಲಿ ಇದರ ಅನುಭವ ಹೇಗೆ?
1: ಅದು ಚಳಿ ತುಂಬಾ ಚಳಿ ಇದ್ರೆ ಅದರ ಬೆಳೆ ಚಂದ ಬರ್ತದೆ, ಆದ್ರೆ ಸ್ವಲ್ಪ ನೋಡ್ಕೊಳ್ಳುದು ನಮಗೆ ಸ್ವಲ್ಪ ಕಷ್ಟ. ಅದನ್ನು ಅದು ಹುಳ ಬರುದು ಬಹಳ ಬೇಗ, ಅದಕ್ಕೆ ಕಂಬಳಿ ಹುಳ ಇರ್ಲಿ ಮಿಡತ್ತೆ ಅದನ್ನು ಕಟ್ ಮಾಡೋದು ಅದೆಲ್ಲ ಜಾಸ್ತಿ ಪಟಳ. ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ಮಕ್ಕಳನ್ನು ನೋಡ್ಕೊಂಡಾಗೆ ಸ್ವಲ್ಪ ಯಾವುದೇ ಬೆಳೆ ಆದ್ರೂ ಜಾಸ್ತಿ ಅದಕ್ಕೆ ಗಮನ ಕೊಡ್ಲೇಬೇಕು. ಇದಕ್ಕೆ ರಾತ್ರಿ ಸಮಯದಲ್ಲಿ ಸ್ವಲ್ಪ ಹೋಗ್ಬೇಕಾಗ್ತದೆ ನೋಡ್ಬೇಕು ಅದನ್ನು, ಹುಳ ಎಲ್ಲ ರಾತ್ರಿ ಬರುದು ಅದೊಂದು ಕಂಬಳಿ ಹುಳ.
0: ನೆಡುವ ವಿಧಾನ ಹೇಗೆ?
1: ಅದಕ್ಕೆ ಮರಳು ಮಿಶ್ರಿತ ಮಣ್ಣ, ಅಂಟು ಮಣ್ಣಾದ್ರೆ ಆಗುದಿಲ್ಲ, ನೀರು ನಿಲ್ಬಾರ್ದು, ಸ್ವಲ್ಪ ಹುಡಿ ಹುಡಿ ಹುಡಿ ಮಣ್ಣಂತದಲ್ಲಿ
0: ಒಳ್ಳೆ ಗೊಬ್ಬರ. ಯಾವ ರೀತಿ ಹಾಕ್ತಾರೆ?
1: ನೆಲಕಡಲೆ ಹಿಂಡಿ ಅದನ್ನೆಲ್ಲ ಸ್ವಲ್ಪ ನೀರಲ್ಲಿ ಹಾಕಿ ಹುಳಿ ಬರಿಸಿ ಆತರ ಅದಕ್ಕೆ ಹಾಕಿದ್ರೆ ನೀರು ಗೊಬ್ಬರ ಜಾಸ್ತಿ ಒಳ್ಳೇದಾಗ್ತದೆ. ಸಗಣಿ ಮಿಕ್ಸ್ ಮಾಡಿ ಹಾಗೆ ಮಾಡುದು, ತರಕಾರಿಗೆಲ್ಲ ಆತರ ಹಾಕೋದು.
0: ನಿಮ್ಮಲ್ಲಿ ಜಾಗ ಇರುವ ಕಾರಣ ನೀವು ಕ್ಯಾಬೇಜ್, ಕಾಲಿಫ್ಲವರ್ ಈ ತರದ ಇದನ್ನು ನೆಲದಲ್ಲಿ ನೆಡ್ತೀರ ಅಥವಾ ಗ್ರೋ ಬ್ಯಾಗ್ ಏನು ಬರುತ್ತೆ ಅದರಲ್ಲ?
1: ಗ್ರೋ ಬ್ಯಾಗ್ ಅಲ್ಲಿ, ಗ್ರೋ ಬ್ಯಾಗ್ ಅಲ್ಲಿ. ಮತ್ತೆ ಅದು ಸ್ವಲ್ಪ ಹುಳದಿಂದ ಸ್ವಲ್ಪ ಅದು ಒಳ್ಳೇದು ಗ್ರೋ ಬ್ಯಾಗ್ ಅಲ್ಲಿ ಅಂತ ಅನ್ನಿಸ್ತು, ಹಾಗಾಗಿ ಅದರಲ್ಲೇ ಬೆಳೆಯೋದು.
0: ತರದ ತರಕಾರಿಗಳನ್ನು ಎಷ್ಟು ವರ್ಷಗಳಿಂದ ಬೆಳೀತಾ ಇದ್ದೀರಿ?
1: ಕ್ಯಾಬೇಜ್ ಎಲ್ಲ ಒಂದು 5-6 ವರ್ಷ ಆಯ್ತು, ಆ ಸೀಸನ್ ಅಲ್ಲಿ ಮಾತ್ರ ಅದು ಸಿಗೋದು, ಹಾಗಾಗಿ ಬೇಕಾಗ್ತದೆ ಅದನ್ನು ಆತರ ನೋಡ್ಕೊಂಡು.
0: ನಮ್ಮ ಊರಿನ ಬೆಂಡೆ ತೊಂಡೆ ಬಿಟ್ಟರೆ ಅದರಲ್ಲಿ ಇಷ್ಟು ಸಿಗ್ತದೆ, ಅದು ಒಂದು ಗಿಡದಲ್ಲಿ ಒಂದೇ,
1: ಒಂದು ಗಿಡದಲ್ಲಿ ಒಂದೇ, ಆದ್ರೆ ಅದ್ರ ರುಚಿ ನಮಗೆ ವಿಷ ಮುಕ್ತವಾಗಿರುವ ಕಾರಣ ಕಣ್ಣು ಮುಚ್ಚಿಯೂ ಕಟ್ ಮಾಡ್ಬೋದು ಅಂತ ಹೇಳುದಲ್ಲ, ಆ ತರ ಇರ್ತದೆ ಒಂದು ನಂಬಿಕೆ ಅದರಲ್ಲಿ, ಅಷ್ಟು ರುಚಿ ಮತ್ತೆ ಅಷ್ಟು ಪರಿಮಳ ಎಲ್ಲ ತುಂಬಾ ಒಳ್ಳೇದಿರ್ತದೆ.
0: ಇವಾಗ ಅಂದ್ರೆ ನೀವೊಂದು ಕರಾವಳಿಯಲ್ಲಿ ಕ್ಯಾಬೇಜ್, ಕಾಲಿಫ್ಲವರ್ ನೆಡುವುದು ಅಂತ ಹೇಳೋದಕ್ಕೆ ಸಾಕ್ಷಿ ಅದ್ರಿ. ಇದ್ರ ಬಗ್ಗೆ ಅಂದ್ರೆ ಕೇಳುಗರಿಗೆ ಯಾವ ರೀತಿ ಧೈರ್ಯ ತುಂಬಬಹುದು?
1: ಈಗ ಇತ್ತೀಚೆಗೆ ಸುಮಾರು ಜನ ಮಾಡ್ತಾ ಇದ್ದಾರೆ, ನಡ್ತಾ ಇದ್ದಾರೆ, ಆದ್ರೆ ನಮಗೆ ಸ್ವಲ್ಪ ನಾವು ಆ ಬಗ್ಗೆ ಒಂದು ಗಮನ ಹರಿಸಿತು ಅಂತಾದ್ರೆ ಒಳ್ಳೆಯ ಒಂದು ತರಕಾರಿಯನ್ನು ಬೆಳ್ಕೊಳ್ಬಹುದು ಅಂತ ನನ್ನ ಅಭಿಪ್ರಾಯ.
0: ಇದ್ರ ಗಿಡಗಳು ನೀವೇ ಮಾಡಿದ್ರ ಬೀಜ ತಂದು ಅಥವಾ ಹೊರಗಿಂದ ಗಿಡಗಳನ್ನು?
1: ಹೊರಗಿಂದ ತಂದು ಆ ತರ ಮಾಡಿದ್ದು.
0: ಎಷ್ಟು ದಿವಸಗಳು ಬೇಕಾಗತ್ತೆ ಇದು ಒಂದು ನಾಟಿ ಮಾಡಿದ ನಂತರ ನಮಗೆ ಕೈಗೆ ಫಸಲು ಸಿಕ್ಕಿ?
1: 2-2.5 ತಿಂಗಳು ಬೇಕೆ, 3 ತಿಂಗಳು ಅಂತ ಹೇಳ್ಬೋದು. ನಾವು ಯಾವ ರೀತಿ ಅದಕ್ಕೆ ಗೊಬ್ಬರ ಅಲ್ಲ, 3 ತಿಂಗಳು ಬೇಕಾಗ್ತದೆ.
0: ಅಂದ್ರೆ ನಾನು ಇಲ್ಲಿ ಕೇಳಲ್ಪಟ್ಟದ್ದು ಕ್ಯಾಬೇಜ್ ಅರಳುತ್ತೆ, ಕೆಲವರೆಲ್ಲ ಅದಕ್ಕೆ ದಾರ ಎಲ್ಲ ಸುತ್ತಿ ಕ್ಯಾಬೇಜ್ ಅನ್ನು ಇದು ರೌಂಡ್ ಆಗಿ ಸಿಗ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ?
1: ಇಲ್ಲ, ಯಾವುದೇ ರೀತಿಯ ಅದರ ಮೇಲೆ ಒತ್ತಡ ಹಾಕ್ಲಿಲ್ಲ, ಅದು ಸಹಜವಾಗಿ ಅದರ ಪಾಡಿಗೆ ಬೆಳೆಯುವ ರೀತಿಯಲ್ಲಿ ಮಾಡಿದ್ದೇನೆ, ಯಾವುದೇ ಒಂದು ಅದಕ್ಕೆ ದರ ಕಟ್ಟುದು ಆ ತರ ಮಾಡ್ಲಿಲ್ಲ.
0: ಬಹುಶಃ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ನೀವು ಪ್ರಮಾಣದಲ್ಲಿ ಬೆಳೆದ್ರ, ಈ ವರ್ಷ ಎಷ್ಟು ಬೆಳೆದಿದ್ದೀರಿ?
1: ಅಂದ್ರೆ ಅದೊಂದು 15-20 ಗಿಡದ ಒಳಗೆ ಗ್ರೋ ಬ್ಯಾಗ್ ಅಲ್ಲಿ ಮಾಡುವ ಕಾರಣ ಅದಕ್ಕೆ ಮಣ್ಣು ಅದನ್ನು ಸರಿ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ತದೆ ಈ ಕಾರ್ಮಿಕರ ಇದರಲ್ಲಿ. ಅಷ್ಟು ರೆಡಿ ಮಾಡಿ ತುಂಬಿಸಿ

0: ಆದ ಕಾರಣ ಅಷ್ಟೇ ಒಂದು 20-20 ಗಿಡ ಎಲ್ಲ ಹಾಗೆ ಹಾಕೊಳ್ಳೋದು.
1: ಎಲ್ಲದಲ್ಲಿ ಫಲ ಬಂದಿದೆ?
0: ಬರ್ತದೆ, ಎಲ್ಲದಲ್ಲಿ ಬರ್ತದೆ. ಈ ಸಲ ಇದು ಕ್ಯಾಬೇಜ್, ಇದು ನವಿಲು ಕೋಸು ಅದರನ್ನ ಮಾಡಿದ್ದು, ಚಂದ ಬಂದಿದೆ.
1: ಕ್ಯಾಬೇಜ್ ಹಾಗೂ ಕಾಲಿಫ್ಲವರ್ ಆಗ್ಲಿ, ನವಿಲು ಕೋಸುಗಳಾಗ್ಲಿ, ಇವೆಲ್ಲ ನಮಗೆ ಕಾಯುವಿಕೆ, ದಿನ ನೋಡಿ ನೋಡಿ ಕಾಯುವುದು ಕೆಲಸ ಅಲ್ಲ.
0: ಹೌದು, ಕಾಯುವುದು ಮತ್ತೆ ಅದರದ್ದು ಬೆಳವಣಿಗೆ ಆಯ್ತಾ ಇಲ್ವಾ ಅಂತ ಹೇಳಿ ನಮ್ಮ ಊರಿನ ಇದಲ್ಲದ ಕಾರಣ ನಮಗೆ ಅದು ಬಲ್ತಿದೆ ಎಂತ ಅಂತ ಹೇಳಿ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಈ ಹೊರಗಿನ ಊರಿನವರು, ಈ ಕೆಲಸಕ್ಕಿರುವವರು, ಅವರು ಹೇಳ್ತಾರೆ ಇದನ್ನು ಕಟ್ ಮಾಡಿ ಅಕ್ಕ, ಇದು ಬೆಳೆಯಿತು ಇನ್ನು ಅಂತ ಹೇಳಿ ಅವರ ಸಲಹೆಯನ್ನು ತಕೊಂಡು ಮಾಡೋದು. ಅವರು ಧಾರವಾಡ ಈ ಕಡೆ
1: ಅಲ್ಲೆಲ್ಲ ಬೆಳೀತಾರೆ ಅವರು,
0: ಅವರೆಲ್ಲ ಆ ಕಡೆ ಎಲ್ಲ ಅವರಿಗೆ ಅದರ ಮಾಹಿತಿ ಇರ್ತದೆ, ಅವರು ಹೇಳ್ತಾರೆ ಹಾಗೆ.
1: ಬಹುಶಃ ಅಂದ್ರೆ ಸಾಮಾನ್ಯ ತೋಟ ಇದೆಲ್ಲ ನಡುವೆ ಹೂವಿನ ಗಿಡಕ್ಕೂ ಸಮಯ ಕೊಡಬಹುದು, ಕೊಟ್ಟಿರುವಿರಿ ಅಂತ ನನ್ನ ಭಾವನೆ. ಹೂವಿನ ಗಿಡಗಳನ್ನು ಸಹ ಬೆಳೆದಿದ್ದೀರಾ, ಹೇಗೆ?
0: ತುಂಬಾ ಅಂದ್ರೆ ನಮ್ಮ ಮನಸ್ಸಿಗೆ ಅದು ತುಂಬಾ ಖುಷಿ ಕೊಡುವ ವಿಷಯ ಆದ ಕಾರಣ ಈ ಕೃಷಿಯೊಟ್ಟಿಗೆ ಅದು ಇಲ್ಲ ಅಂದ್ರೆ ಅದು ದಿನ ಪೂರ್ತಿ ಆಗೋದೇ ಇಲ್ಲ, ಸಂಪೂರ್ಣ ಆಗೋದೇ ಇಲ್ಲ. ಹಾಗೆ ಎದ್ದ ತಕ್ಷಣ ಒಂದು ರೌಂಡ್ ಬರಲೇಬೇಕು ಮಾತಾಡಿಸ್ತಾ ಗಿಡಗಳನ್ನು. ಹಾಗೆ ಇದೆ ಹೂವಿನ ಗಿಡ.
1: ಏನೆಲ್ಲ ಬೆಳೆದಿದ್ದೀರಿ ಹೂವಿನ ಗಿಡಗಳಲ್ಲಿ?
0: ಸೇವಂತಿಗೆ, ಮತ್ತೆ ಎಲ್ಡಿನಿಯಮ್, ಜರ್ಬೆರ, ಸ್ವಲ್ಪ ಮಟ್ಟಿಗೆ ಆರ್ಕಿಡ್, ಮತ್ತೆ ಇತರ ಇದು ಅಲಂಕಾರಿಕ ಗಿಡಗಳೆಲ್ಲ ಇದೆ.
1: ಒಂದು ರೀತಿಯಲ್ಲಿ ಹೇಳ್ತಿದ್ರೆ ನೀವು ಸಂಪೂರ್ಣ ಒಂದು ಕೃಷಿಕರೇ ಅಂತ ಹೇಳುವುದು. ಮನೆ ಅಂಗಳದಲ್ಲೂ ಕೃಷಿ, ತೋಟದಲ್ಲೂ ಕೃಷಿ, ಹಟ್ಟಿಯಲ್ಲೂ ಸಹ ಅದೊಂದು ರೀತಿಯ ಕೃಷಿ, ದನಗಳಲ್ಲಿ ಇದರಲ್ಲೇ ಆದ್ರೂ ಅದೊಂದು ಕೃಷಿ ಅಲ್ವಾ? ಇದೆಲ್ಲವನ್ನು ಮಾಡ್ತಾ ನೀವು ಯಾವ ರೀತಿ ಸಮಯ ಹೊಂದಿಸ್ತೀರಿ? ಅಂದ್ರೆ ಈಗ ಅಂಗಳದಲ್ಲಿರುವ ಗಿಡಗಳಿಗೂ ಸಹ ಸಮಯ ಕೊಡಬೇಕು, ಅಲಂಕಾರಿಕ ಅಂತ ಹೇಳಿದ ಅದಕ್ಕೆ ಇನ್ನಷ್ಟು ನಾವು ನೋಡ್ಕೊಳ್ಬೇಕು, ಮಕ್ಕಳ ಹಾಗೆ ನೋಡ್ಕೊಳ್ಬೇಕು, ತೋಟದ ಇದನ್ನು ಇದೆಲ್ಲ ಸೇರುವಾಗ ಯಾವ ರೀತಿ ಸಮಯವನ್ನು ಉಪಯೋಗಿಸಿಕೊಂಡು?
0: ಅಂದ್ರೆ ಬೆಳಗಿನದ್ದು ಒಂದು ತಿಂಡಿ ಅದೆಲ್ಲಾಗಿ ಗಂಡ ಎಲ್ಲ ಆಫೀಸಿಗೆ ಹೋದ್ಮೇಲೆ ನಮ್ಗೆ ತೋಟದೊಟ್ಟಿಗೆ ಸಮಯ ಅಡ್ಜಸ್ಟ್ ಮಾಡಿ ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ಸಮಯ ಇಟ್ಟುಕೊಳ್ಳೋದು. ಅಂದ್ರೆ ಅದು ಪೂರ್ತಿಯಾಗಿ ಮನಸ್ಸಿಗೆ ನೆಮ್ಮದಿ ಕೊಡುವಂತದ್ದು ಆದ ಕಾರಣ ಕೃಷಿ ಮತ್ತೆ ಹೂವಿನ ಗಿಡ ತರಕಾರಿ ಅದರಲ್ಲಿಯೇ ಹೆಚ್ಚಿನ ಸಮಯವನ್ನು ಅದಕ್ಕಾಗಿ ಇಟ್ಕೊಳ್ಳೋದು.
1: ಒಂದು ಗೃಹಿಣಿಯಾಗಿ ಇದ್ದುಕೊಂಡು ವಿವಿಧ ಇದರಲ್ಲಿ ನೀವು ಪ್ರಯೋಗವನ್ನು ಮಾಡ್ತಾ ತೋಟದಲ್ಲಾಗ್ಲಿ, ಅಂಗಳದಲ್ಲಾಗ್ಲಿ, ಮನೆಯೊಳಗಾಗ್ಲಿ, ಹಟ್ಟಿಯಲ್ಲಾಗ್ಲಿ, ಕೃಷಿಯನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ನೀವು ಹೋಗ್ತಾ ಇದ್ದೀರಿ. ಈ ಕೃಷಿ ನಿಮಗೆ ಯಾವ ರೀತಿ ಖುಷಿ ಕೊಡ್ತಾ ಇದೆ?
0: ತುಂಬಾ ಖುಷಿ ಕೊಟ್ಟಿದೆ. ಅಂದ್ರೆ ನಾವು ಸಮಯ ಇಲ್ಲ ಅಂತ ಹೇಳಿ ಇರುವ ಸಮಯ ಒಂದು ಹಾಳು ಮಾಡಿ ಕುತ್ಕೊಂಡ್ರೆ ನಮಗೆ ಒಂದು ನೆಮ್ಮದಿ ಇಲ್ಲ ಅಂತ ಅನಿಸ್ತದೆ, ನನಗೆ ಏನೋ ಕಳ್ಕೊಂಡಾಗೆ. ಹಾಗಾಗಿ ಇರುವ ಸಮಯ ಒಂದು ಸದುಪಯೋಗ ಮಾಡಿಕೊಂಡು ಮಾಡಿದ್ರೆ ಎಲ್ಲದಕ್ಕೂ ಸಮಯ ಸಿಗ್ತದೆ. ಹಾಗೆ
1: ಒಂದು ಕುತೂಹಲ ಏನಂದ್ರೆ ಇವತ್ತಿನ ನಮ್ಮ ಒಂದು ಪರಿಸ್ಥಿತಿಯಲ್ಲಾಗ್ಲಿ ಮೊಬೈಲ್ ಅನ್ನುವುದು ಅನಿವಾರ್ಯ. ಅದರಲ್ಲಿ ಈಗ ಏನ್ ತಿಳಿದು ನಮ್ಗೆ ಬೇಕಾದ ಅಂಗೈಯಲ್ಲೇ ಮಾಹಿತಿಗಳು ಲಭ್ಯ ಇರ್ತವೆ. ತಾವು ಈ ಸಾಮಾಜಿಕ ಜಾಲತಾಣಗಳನ್ನು ಕೃಷಿಗೆ ಉಪಯೋಗಿಸ್ತೀರಾ? ಉಪಯೋಗಿಸ್ತಿದ್ರೆ ಯಾವ ರೀತಿಯಲ್ಲಿ ಉಪಯೋಗಿಸ್ತೀರಿ?
0: ಈಗ ಯೂಟ್ಯೂಬ್ ಮಾಧ್ಯಮ ಇದೆಯಲ್ಲ, ಅದರಲ್ಲಿ ಸುಮಾರು ಸಲಹೆಗಳನ್ನು ಪಡ್ಕೊಳ್ತೇವೆ ನಾವು, ಕಸಿನ್ಸ್ ಎಲ್ಲ ಶೇರ್ ಮಾಡ್ಕೊಳ್ತೇವೆ, ಯಾವ್ದು ಒಳ್ಳೆಯ ಇದ್ರೆ ಅದನ್ನು ನೋಡಿ ಮಾಹಿತಿ ತಿಳ್ಕೊಂಡು ಆ ರೀತಿ ಮಾಡ್ತೇವೆ.
1: ಅಂದ್ರೆ ಇದರಲ್ಲಿ ಬಂದಂತಹ ಮಾಹಿತಿಗಳನ್ನು, ಹೊಸ ಹೊಸ ಪ್ರಯೋಗಗಳನ್ನು ಏನಾದ್ರೂ ಮಾಡಿದೀರಾ? ಹೇಗೆ?
0: ಇದು ಜೀವಾಮೃತ ಮತ್ತೆ ಇನ್ನು ಈ ತಲಕಡಲೆ ಹಿಂಡಿ ಅದನ್ನೆಲ್ಲ ಯಾವ ರೀತಿ ಹಾಕಬಹುದು ತರಕಾರಿಗೆ, ಅದಕ್ಕೆಲ್ಲ ಆ ರೀತಿ ಎಲ್ಲ ಮಾಡ್ತಾ ಇದ್ದೇವೆ.
1: ಈಗ ಸಾಮಾನ್ಯವಾಗಿ ಒಂದು ಯುವಜನತೆ ಕೃಷಿ ಬೇಡ ಬೇಡ ಬೇಡ ಅಂತ ಹೇಳ್ತದೆ. ನಿಮ್ಮ ಪ್ರಕಾರ ಒಂದು ಮಹಿಳೆಯಾಗಿದ್ದುಕೊಂಡು ಒಂದು ಮಹಿಳೆಯರಿಗೆ ಕೃಷಿಯ ಬಗ್ಗೆ ಏನು ಹೇಳಿಕೆ ಇಚ್ಛೆ ಪಡ್ತೀರಿ?
0: ಅಂದ್ರೆ ಹಾಳು ಹರಟೆಯಲ್ಲಿ ಸಮಯ ಕಳೆಯದೆ ಸಾಧ್ಯ ಆದಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಕೃಷಿಯ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಮಾಡ್ಕೊಂಡು ಹೋದ್ರೆ ಆರೋಗ್ಯ ಎಲ್ಲ ಒಳ್ಳೆಯ ರೀತಿಯಲ್ಲಿ ಇರಬಹುದು ಅಂತ ನನ್ನ ಒಂದು ಭಾವನೆ.
1: ಕೇಳಿದ್ರಲ್ಲ ಕೃಷಿಕ ಬಾಂಧವರೇ, ಮಹಿಳೆಯಾಗಿದ್ದುಕೊಂಡು ಮನೆಯಲ್ಲಿದ್ದುಕೊಂಡು ಮನೆಯವರನ್ನು ಮನೆಯನ್ನು ಕೃಷಿಯನ್ನು ನೋಡಿಕೊಂಡು ತನಗಾಗಿ ಕೃಷಿಯಲ್ಲಿ ಸಮಯ ಮೀಸಲಿಟ್ಟು ಸಮಯವನ್ನು ವಿನಿಯೋಗಿಸುತ್ತಾ ಉಪಯೋಗಿಸುತ್ತಾ ತಮ್ಮ ಅನುಭವವನ್ನು ನಮ್ಮೆಲ್ಲರ ಜೊತೆ ಹಂಚಿದವರು ರೇಷ್ಮಾ ಎನ್ ಭಟ್ ಖಜೆ ಮಂಚಿ ಇವರು. ಇವರ ಅನುಭವಗಳು ನಮಗೂ ಸಹ ಒಂದಿಷ್ಟು ಪ್ರೇರಣೆ ಆಗ್ತದೆ ಅಂತ ನನ್ನ ಭಾವನೆ. ಮೇಡಮ್, ಇದುವರೆಗೆ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು.
0: ನಿಮಗೂ ಧನ್ಯವಾದಗಳು, ಅವಕಾಶ ಕೊಟ್ಟದ್ದಕ್ಕೆ ವಂದನೆಗಳು.
1: ಅವರನ್ನು ಸಂಪರ್ಕಿಸಬೇಕಿದ್ದಲ್ಲಿ ಅವರ ಸಂಪರ್ಕ ಸಂಖ್ಯೆ ಹೇಗಿದೆ?
0: 9113582372.
2: ಇದುವರೆಗೆ ರೇಷ್ಮಾ ನರಸಿಂಹ ಭಟ್ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಜನಿ ಭಟ್.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ

0: ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ
2: ಬ್ರೋ? ಇದು ಹರಿದಿದೆ.
1: ಇಲ್ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
3: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
2: ವಾವ್, ಹೊಸ ನೋಟ್ ಸಿಗುತ್ತಾ?
1: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಇದೀಗ ಕೇಳೋಣ ಕೃಷಿ ಮಾಹಿತಿ.
7: ಕೇಳಿದ್ರಿ, ಶುಂಠಿ ಬೆಳೆಯು ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ. ಇದರಲ್ಲಿ ಆರ್ಥಿಕವಾಗಿ ಲಾಭವನ್ನು ಪಡಿಬೇಕಿದ್ರೆ ಖರ್ಚನ್ನು ಕಡಿಮೆ ಮಾಡಬೇಕು, ಹಾಗೆಯೇ ರೋಗಗಳ ಸಮಗ್ರ ನಿರ್ವಹಣೆಯ ಕಡೆಗೂ ಕೂಡ ಹೆಚ್ಚಿನ ಉತ್ತನ್ನ ಕೊಡಬೇಕಾಗ್ತದೆ. ಶುಂಠಿ ಬೆಳೆಯಲ್ಲಿ ಪ್ರಮುಖವಾಗಿ ಗೆಡ್ಡೆ ಕೊಳೆ ರೋಗ, ದುಂಡಾಣು ಸೊರಗು ರೋಗ ಹಾಗೂ ಎಲೆ ಚುಕ್ಕೆ ರೋಗ ಇವು ಪ್ರಮುಖವಾಗಿ ಬಾಧಿಸ್ತವೆ. ಗಡ್ಡೆ ಕೊಳೆ ರೋಗವು ಪಿಥಿಯಂ ಎಫೈನಿಡರ್ಮೈಟಮ್ ಎನ್ನುವಂತಹ ಶಿಲೀಂಧ್ರದಿಂದ ಬರ್ತದೆ. ಈ ಶಿಲೀಂಧ್ರವು ಮಣ್ಣು ಮತ್ತು ಬೀಜದ ಮೂಲಕ ಪ್ರಸಾರವಾಗ್ತದೆ. ಈ ರೋಗವು ಹೆಚ್ಚಿನ ಉಷ್ಣಾಂಶ ಅಂದರೆ 30-40 ಡಿಗ್ರಿ ಸೆಲ್ಸಿಯಸ್ ಮತ್ತು ಮಣ್ಣಿನಲ್ಲಿ ತೇವಾಂಶವು ಹೆಚ್ಚಾದ ಹಾಗೆ ಇದು ಉಲ್ಬಣಗೊಳ್ಳುತ್ತದೆ. ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ರೋಗದ ತೀವ್ರತೆ ಹೆಚ್ಚು, ಈ ರೋಗದಿಂದ ಹೆಚ್ಚಿನ ಆರ್ಥಿಕ ನಷ್ಟವೂ ಕೂಡ ಉಂಟಾಗ್ತದೆ. ಮಳೆಗಾಲದ ಆರಂಭದಲ್ಲಿ ಗಿಡವು ಸುಮಾರು 1 ಅಡಿ ಎತ್ತರ ಇದ್ದಾಗ ರೋಗದ ಲಕ್ಷಣಗಳು ಎಲೆಗಳಲ್ಲಿ ಕಂಡುಬರ್ತವೆ. ರೋಗದ ಬಾಧೆಗೆ ಒಳಗಾಗಿರುವಂತಹ ಸಸ್ಯಗಳ ಹೊಸ ಎಲೆಗಳು ತೆಳು ಹಸಿರು ಬಣ್ಣಕ್ಕೆ ತಿರುಗಿ ಎಲೆಗಳ ತುದಿಗಳಿಂದ ಪ್ರಾರಂಭವಾಗಿ ಅಂಚುಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಎಲೆಗಳು ಜೋತು ಬೀಳಬಹುದು ಅಥವಾ ಸೊರಗಿ ಸಾಯಬಹುದು. ಅದೇ ಸಮಯದಲ್ಲಿ ಸಸ್ಯದ ಕುತ್ತಿಗೆ ಭಾಗಕ್ಕೂ ಕೂಡ ಹಾನಿ ಉಂಟಾಗಿ ನೀರಿನಿಂದ ಒದ್ದೆಯಾಗಿ ಮೃದುವಾಗಿರುತ್ತದೆ ಮತ್ತು ಕೈಯಿಂದ ಎಳೆದಾಗ ಸುಲಭವಾಗಿ ಮಣ್ಣಿನಿಂದ ಬೇರ್ಪಡುತ್ತದೆ. ಮೃದು ಕಾಂಡ ಕೊಳೆ ರೋಗವು ಬೇರು ಕಾಂಡಕ್ಕೂ ಮುಂದುವರಿದು ಅವು ನಿಧಾನವಾಗಿ ಕೊಳೆಯುವುದಕ್ಕೆ ಪ್ರಾರಂಭಿಸಿ ಅದರಲ್ಲಿರುವಂತಹ ಎಲ್ಲ ಅಂಗಾಂಶಗಳು ಕೊಳೆತು ಮೃದು ಕಪ್ಪು ಬಣ್ಣದ ಮುದ್ದೆಯಾಗಿ ರೂಪುಗೊಂಡು ಗಟ್ಟಿಯಾದ ಸಿಪ್ಪೆಯಿಂದ ಆವೃತವಾಗಿರುತ್ತದೆ. ನಂತರ ಗಡ್ಡೆಯು ಕಳಿತದೆ. ರೋಗವು ಮುಂದುವರಿದ ಹಾಗೆ ಬೇರುಗಳು ಕೂಡ ಕೊಳೆಯಬಹುದು. ಹೆಚ್ಚಿನ ಮಳೆ ಮತ್ತು ಅಸಮರ್ಪಕ ಬಸಿಗಾಲುವೆಯಿಂದಾಗಿ ಮಣ್ಣಿನಲ್ಲಿ ಅಧಿಕ ತೇವಾಂಶ ಸಂಗ್ರಹಣೆಯಾಗಿ ಈ ರೋಗಕ್ಕೆ ಸೋಂಕು ಹರಡುವುದಕ್ಕೆ ಅನುಕೂಲವಾಗ್ತದೆ. ರೋಗಾಣುವು ಮಣ್ಣಿನಲ್ಲಿ ಬೆಳವಣಿಗೆ ಹೊಂದುವುದರಿಂದ ವರ್ಷಾನುವರ್ಷ ಒಂದೇ ಮಣ್ಣಿನಲ್ಲಿ ಶುಂಠಿ ಬೇಸಾಯವನ್ನು ಮಾಡುವುದನ್ನು ತಪ್ಪಿಸಬೇಕಾಗ್ತದೆ. ದುಂಡಾಣು ಸೊರಗು ರೋಗ ಅಥವಾ ಮೃದು ಕೊಳೆ ರೋಗ ಇದು ಇನ್ನೊಂದು ಪ್ರಮುಖವಾದಂತಹ ರೋಗ. ಸುಡೋಮೊನಾಸ್ ಸೊಲೆನಸೀರಂ ಎನ್ನುವಂತಹ ದುಂಡಾಣುವಿನಿಂದ ಈ ರೋಗ ಬರುತ್ತದೆ. ಈ ರೋಗಾಣುಗಳು ಮಣ್ಣಿನಿಂದ ಮತ್ತು ಬಿತ್ತನೆಯ ಬೀಜಗಳಲ್ಲಿಯೂ ಕೂಡ ಬೆಳವಣಿಗೆ ಹೊಂದುತ್ತವೆ. ಈ ರೋಗವು ನೈಋತ್ಯ ಮಾರುತು ಪ್ರಾರಂಭವಾಗುವ ಹಂತದಲ್ಲಿ ಸಸ್ಯ ಬೆಳವಣಿಗೆಯ ಪ್ರಾರಂಭಿಕ ಹಂತದಲ್ಲಿ ಕಂಡುಬರುತ್ತದೆ. ನೀರಿನಲ್ಲಿ ನೆನೆಸಿದಂತಹ ಮಚ್ಚೆಗಳು ಮಿತ್ಯಕಾಂಡದ ಕುತ್ತಿಗೆ ಭಾಗದಲ್ಲಿ ಕಂಡುಬಂದು ರೋಗವು ಕಾಂಡದ ಮೇಲ್ಭಾಗ ಮತ್ತು ಬೇರಿನ ಕಡೆಗೆ ಹರಡುತ್ತದೆ. ಈ ರೋಗದ ಸ್ಪಷ್ಟ ಲಕ್ಷಣಗಳು ಅಂದರೆ ಕೆಳಭಾಗದ ಎಲೆಗಳು ಸ್ವಲ್ಪ ಪ್ರಮಾಣದಲ್ಲಿ ಜೋತು ಬಿದ್ದು ಅಂಚುಗಳಲ್ಲಿ ಮುರುಟುಗೊಳ್ಳುವಿಕೆ ಕಂಡುಬರುತ್ತದೆ. ನಂತರ ಕಾಂಡದ ಮೇಲ್ಭಾಗದೆಡೆಗೆ ಹರಡಿಕೊಳ್ಳುತ್ತದೆ. ರೋಗದ ತೀವ್ರತೆಯು ಹೆಚ್ಚಾದ ಹಾಗೆ ಎಲೆಗಳು ಸಂಪೂರ್ಣವಾಗಿ ಹಳದಿಯಾಗಿ ಸೊರಗುತ್ತವೆ. ಬಾಧೆಗೆ ಒಳಗಾಗಿರುವಂತಹ ಮಿತ್ಯಕಾಂಡದ ನಿರ್ವಹಣ ಅಂಗಾಂಶಗಳಲ್ಲಿ ಕಪ್ಪು ಬಣ್ಣದ ಗೀರುಗಳು ಗೋಚರಿಸುತ್ತವೆ. ಇಂತಹ ದ್ರವವು ನಿರ್ವಹಣ ನಾಳಗಳಿಂದ ಹೊರಸೂಸುತ್ತದೆ. ರೋಗ ತಗುಲಿದ ಗಿಡದ ಯಾವುದೇ ಭಾಗವನ್ನು ಕತ್ತರಿಸಿ ನೀರು ತುಂಬಿದ ಗಾಜಿನ ಲೋಟದಲ್ಲಿರಿಸಿದ ಭಾಗದಿಂದ ಬಿಳಿ ಬಣ್ಣದಿಂದ ಕೂಡಿರುವಂತಹ ದ್ರವವು ಹೊರಬರುವುದನ್ನು ಗಮನಿಸಬಹುದು. ಈ ರೋಗವು ಆರಂಭದಲ್ಲಿ ಗಡ್ಡೆ ಕೊಳೆ ರೋಗದ ಲಕ್ಷಣಗಳನ್ನು ತೋರಿಸಿದರೂ ಅತಿ ಶೀಘ್ರವಾಗಿ ಹರಡುತ್ತದೆ ಮತ್ತು ಗಿಡಗಳು ಬೇಗನೆ ಸಾಯ್ತವೆ. ರೋಗಗ್ರಸ್ತ ಶುಂಠಿಯ ಕೆಟ್ಟ ವಾಸನೆಯನ್ನು ಹೊರಸೂಸುತ್ತದೆ ಮತ್ತು ಶುಂಠಿಯು ಪೂರ್ತಿಯಾಗಿ ಕೊಳೆತು ಹೋಗ್ತದೆ. ಎಲೆಗಳು ಕೂಡ ಹಳದಿ ಬಣ್ಣಕ್ಕೆ ತಿರುಗಿ ಜೋತು ಬೀಳ್ತವೆ.

ಎಲೆ ಚುಕ್ಕೆ ರೋಗ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ರೋಗ. ಫಿಲಸ್ಟಿಕಾ ಜಿಂಜಿಬರೆ ಎನ್ನುವಂತಹ ಶಿಲೀಂಧ್ರದಿಂದ ಈ ರೋಗವು ಬರುತ್ತದೆ. ಈ ರೋಗವನ್ನು ಜುಲೈನಿಂದ ಅಕ್ಟೋಬರ್ವರೆಗೂ ಕೂಡ ಕಾಣಬಹುದು. ಎಲೆ ಚುಕ್ಕೆ ರೋಗವು ಇತ್ತೀಚಿನ ದಿವಸಗಳಲ್ಲಿ ಸಾಕಷ್ಟು ಹಾನಿಗೆ ಕಾರಣವಾಗ್ತದೆ. ಈ ರೋಗದ ಲಕ್ಷಣಗಳು ಅಂತಂದರೆ, ಪ್ರಥಮವಾಗಿ ನೀರಿನಿಂದ ಆವೃತಗೊಂಡ ಚುಕ್ಕೆಗಳು ಎಲೆಯ ಮೇಲೆ ಕಾಣಿಸಿಕೊಳ್ತವೆ. ನಂತರ ಚುಕ್ಕೆಗಳ ಮಧ್ಯಭಾಗವು ಬಿಳಿ ಬಣ್ಣಕ್ಕೆ ತಿರುಗಿ ಕಂದು ಬಣ್ಣದ ಉಂಗುರಗಳಿಂದ ಆವೃತವಾಗಿರ್ತವೆ. ರೋಗದ ಉಲ್ಬಣಾವಸ್ಥೆಯಲ್ಲಿ ಇಂತಹ ಹಲವಾರು ಚುಕ್ಕೆಗಳು ಸೇರಿಕೊಂಡು ಎಲೆಗಳೆಲ್ಲ ಸುಟ್ಟಂತಾಗಿ ನಿರ್ಜೀವಗೊಳ್ಳುತ್ತವೆ. ರೋಗದ ತೀವ್ರತೆ ತುಂತುರು ಮಳೆಯಲ್ಲಿ ಹೆಚ್ಚಾಗ್ತದೆ. ರೋಗವು ಮಳೆಯ ಹನಿಯ ಮುಖಾಂತರ ಪ್ರಸಾರವಾಗ್ತದೆ. ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಅಂತಂದರೆ, ಬೇಸಿಗೆಯಲ್ಲಿ ಆಳವಾದ ಉಳುಮೆಯನ್ನು ಮಾಡುವುದರಿಂದ ಬಿಸಿಲಿನ ತಾಪಕ್ಕೆ ಈ ರೋಗಾಣುವನ್ನು ಉಂಟು ಮಾಡುವಂತಹ ಮಣ್ಣಿನಲ್ಲಿರುವ ರೋಗಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾದ ಹಾಗೆ ರೋಗದ ತೀವ್ರತೆ ಹೆಚ್ಚಾಗುವುದರಿಂದ ಬಿತ್ತನೆಗೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮಣ್ಣಿಗೆ ಸಾವಯವ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ. ಇದರಿಂದ ನೀರು ಬಸಿದು ಹೋಗುವುದಕ್ಕೂ ಕೂಡ ನೆರವಾಗ್ತವೆ. ನೀರು ಬಸಿದು ಹೋಗುವುದಕ್ಕೆ ಬಸಿಗಾಲುವೆಗಳನ್ನು ನಿರ್ಮಿಸಬೇಕು. ಬಿತ್ತನೆಗೆ ರೋಗರಹಿತವಾದಂತಹ ಆರೋಗ್ಯವಂತ ಗಡ್ಡೆಗಳನ್ನು ಬಳಸಬೇಕಾಗ್ತದೆ. ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರದೊಡನೆ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕವನ್ನು ಮಿಶ್ರಣ ಮಾಡಿ, ಅಂದರೆ ಸುಮಾರು 100 ಕಿಲೋದಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಕ್ಕೆ 1 ಕಿಲೋದಷ್ಟು ಟ್ರೈಕೋಡರ್ಮವನ್ನು 3 ವಾರಗಳ ಮೊದಲೇ ಮಿಶ್ರಣ ಮಾಡಿ ಸಿದ್ಧ ಮಾಡಿ ಇಟ್ಕೊಂಡಿರಬೇಕು. ಇದನ್ನು ಮಣ್ಣಿಗೆ ಹಾಕಬೇಕು. ಟ್ರೈಕೋಡರ್ಮವನ್ನು ಬಳಸುವುದರಿಂದ ಮಣ್ಣಿನಲ್ಲಿ ಉಪಯೋಗಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಹೆಚ್ಚಾಗಿ ರೋಗಾಣುಗಳ ಮೇಲೆ ಪೈಪೋಟಿ ನಡೆಸುವುದರಿಂದ ರೋಗಾಣುಗಳು ಕ್ಷೀಣಿಸ್ತವೆ ಮತ್ತು ಟ್ರೈಕೋಡರ್ಮ ಕೆಲವು ರಾಸಾಯನಿಕಗಳನ್ನು ಬಿಡುವುದರಿಂದ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಬಿತ್ತನೆಗಿಂತ 2 ವಾರ ಮೊದಲು ಎಕರೆಗೆ ಸುಮಾರು 8 ಕಿಲೋದಷ್ಟು ಬ್ಲೀಚಿಂಗ್ ಪೌಡರನ್ನು ಹಾಕಬಹುದು. ನಾಟಿ ಮಾಡುವ ಮೊದಲು ಬೇವಿನ ಹಿಂಡಿ ಸುಮಾರು 1 ಕ್ವಿಂಟಲ್ನಷ್ಟು 1 ಎಕರೆಗೆ ಬೇಕಾಗ್ತದೆ. ಈ ಪುಡಿಯನ್ನು ಸಾಲುಗಳಲ್ಲಿ ತೆಳುವಾಗಿ ಹರಡಬೇಕು. ಇದರಿಂದ ರೋಗಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಬಿತ್ತನೆಗೆ ಮೊದಲು ಗಡ್ಡೆಗಳನ್ನು 0.4% ಮ್ಯಾಂಕೋಜೆಬ್ ಅಥವಾ 0.2% ಮೆಟಲಾಕ್ಸಿಲ್ ಶಿಲೀಂಧ್ರನಾಶಕ ಮತ್ತು 0.05% ಸ್ಟ್ರೆಪ್ಟೋಸೈಕ್ಲಿನ್ ದ್ರಾವಣದಲ್ಲಿ ಸುಮಾರು 1/2 ಗಂಟೆ ಅಥವಾ 30 ನಿಮಿಷಗಳ ಕಾಲ ಉಪಚರಿಸಿ ನಂತರ ಜೈವಿಕ ಶಿಲೀಂಧ್ರನಾಶಕಗಳಾದ ಟ್ರೈಕೋಡರ್ಮವನ್ನು ಪ್ರತಿ ಕಿಲೋ ಗಡ್ಡೆಗೆ 10 ಗ್ರಾಂನ ಹಾಗೆ ಲೇಪಿಸಿ ನಾಟಿಗೆ ಬಳಸಬೇಕು. 1 ಹೆಕ್ಟೇರ್ ಪ್ರದೇಶಕ್ಕೆ 15 ಕ್ವಿಂಟಲ್ನಷ್ಟು ಬೇರು ಕಾಂಡಗಳು ಬೇಕಾಗ್ತವೆ. ಶುಂಠಿ ಬೆಳೆಗೆ ನೆರಳಿಗೆ ಒದಗಿಸುವಂತಹ ಎತ್ತರ ಬೆಳೆಗಳಾದ ತೊಗರಿ ಅಥವಾ ಔಡಲ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ತೆಗೆದುಕೊಳ್ಳಬೇಕು. ಇದರಿಂದ ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿ ರೋಗದ ತೀವ್ರತೆ ಕಡಿಮೆಯಾಗ್ತದೆ. ಎಲೆ ಚುಕ್ಕೆ ರೋಗದ ಲಕ್ಷಣಗಳು ಕಂಡುಬಂದರೆ ಪ್ರತಿ ಲೀಟರ್ ನೀರಿನಲ್ಲಿ 2 ಗ್ರಾಂ ಕ್ಲೋರೋಥೆಲನಾಲ್ ಅಥವಾ 2 ಗ್ರಾಂ ಮ್ಯಾಂಕೋಜಬನ್ನು ಬೆರೆಸಿ ತಯಾರಿಸಿರುವಂತಹ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಶುಂಠಿ ಬೆಳೆಯಲ್ಲಿನ ಗಡ್ಡೆ ಕೊಳೆ ರೋಗದ ಬಾಧಿತ ಗಡ್ಡೆಗಳನ್ನು ತೆಗೆದುಹಾಕಬೇಕು. ನಂತರ 2 ಗ್ರಾಂ ಮೆಟಲಾಕ್ಸಿಲ್ ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಇಲ್ಲವೇ 3 ಗ್ರಾಂ ಮ್ಯಾಂಕೋಜಬನ್ನು ಯಾವುದಾದ್ರೂ 1 ಶಿಲೀನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣವನ್ನು ರೋಗ ಬಂದ ಮಡಿಗೆ ಮತ್ತು ಸುತ್ತಮುತ್ತಲಿನ ಮಡಿಗಳಿಗೆ ಹಾಕಬೇಕಾಗ್ತದೆ. ಗಡ್ಡೆ ಕೊಳೆ ರೋಗ ಬರುವ ಪ್ರದೇಶದಲ್ಲಿ ಏಕದಳ ಧಾನ್ಯದ ಬೆಳೆಯಿಂದ ಬೆಳೆಯ ಪರಿವರ್ತನೆಯನ್ನು ಮಾಡಬೇಕು. ದುಂಡಾಣು ಸೊರಗ ರೋಗ ಮತ್ತು ಮೃದು ಕೊಳೆ ರೋಗ ನಿರ್ವಹಣೆಗೆ 1 ಲೀಟರ್ ನೀರಿನಲ್ಲಿ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಮತ್ತು 0.5 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಇಲ್ಲವೇ 2 ಗ್ರಾಂ ಬ್ಲೀಚಿಂಗ್ ಪೌಡರನ್ನು ಬೆರೆಸಿ ಗಿಡದ ಸುತ್ತ ಸುರಿಬೇಕು. ರೋಗದ ತೀವ್ರತೆಗೆ ಅನುಗುಣವಾಗಿ 20 ದಿವಸಗಳ ಅಂತರದಲ್ಲಿ ಇದೇ ಉಪಚಾರವನ್ನು ಮತ್ತೊಮ್ಮೆ ಕೈಗೊಳ್ಳಬೇಕು. ಒಳ್ಳೆಯ ರೀತಿಯಲ್ಲಿ ಶುಂಠಿ ಕೃಷಿಗೆ ಅನುಸರಿಸಬೇಕಾಗಿರುವಂತಹ ಕೆಲವೊಂದು ಸಲಹೆಗಳು ಅಂತಂದರೆ, ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡಿ ಭೂಮಿಯನ್ನು ಸಿದ್ಧಗೊಳಿಸಬೇಕಾಗ್ತದೆ. ಬಿತ್ತನೆಗೆ ಆರೋಗ್ಯವಂತ ಶುಂಠಿ ಗಡ್ಡೆಗಳನ್ನು ಬಳಸಬೇಕು. ಬೀಜಕ್ಕೆ ಬಳಸುವಂತಹ ಗಡ್ಡೆಗಳನ್ನು 0.4% ಮ್ಯಾಂಕೋಜೆಬ್ ಅಥವಾ 0.2% ಮೆಟಲಾಕ್ಸಿಲ್ ಮತ್ತು 0.05% ಸ್ಟ್ರೆಪ್ಟೋಸೈಕ್ಲಿನ್ ದ್ರಾವಣದಲ್ಲಿ 1/2 ಗಂಟೆಯ ಕಾಲ ನೆನೆಸಿ ನಂತರ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಸಾಧ್ಯವಾದಷ್ಟು ನೀರು ಬಸಿಯುವಂತಹ ವ್ಯವಸ್ಥೆಯನ್ನು, ಅಂದರೆ ಬಸಿಗಾಲುವೆಯನ್ನು ಮಾಡಬೇಕಾಗ್ತದೆ. ಶಿಫಾರಿತವಾದಂತಹ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕವನ್ನು ಮಿಶ್ರಣ ಮಾಡಿ ಬಿತ್ತನೆಗೆ ಮೊದಲು ಮಣ್ಣಿಗೆ ಸೇರಿಸಬೇಕು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಪೋಷಕಾಂಶಗಳನ್ನು ಬಳಸಬೇಕು. ನಾಟಿ ಮಾಡಿದ ನಂತರ ಸರಿಯಾದ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಪ್ರತಿ ಸಾರಿ ಗೊಬ್ಬರ ಕೊಟ್ಟಾಗ ಗಿಡಕ್ಕೆ ಮಣ್ಣನ್ನು ಏರು ಹಾಕಬೇಕು ಮತ್ತು ಬಸ್ಸಿಗಾಲುವೆಗಳನ್ನು ಸ್ವಚ್ಛಗೊಳಿಸಬೇಕು. ಕೀಟ ಮತ್ತು ರೋಗಬಾಧೆಗೆ ಅನುಗುಣವಾಗಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಶುಂಠಿ ಗದ್ದೆಗಳಲ್ಲಿ ಕೊಳೆ ರೋಗ ಕಂಡುಬಂದಂತಹ ಗಿಡಗಳನ್ನು ಬೇರೆ ಗಿಡಗಳಿಗೆ ಹರಡದ ಹಾಗೆ ಎಚ್ಚರ ವಹಿಸಿ ಅವುಗಳನ್ನು ನಾಶಪಡಿಸಬೇಕು ಮತ್ತು

0: ಆ ಜಾಗಕ್ಕೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಬ್ಲೀಚಿಂಗ್ ಪೌಡರ್ ದ್ರಾವಣದಿಂದ ಉಪಚರಿಸಬೇಕಾಗ್ತದೆ.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದರೆ, ಪ್ರಸ್ತುತಿ TS ಪ್ರಸಾದ್. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಉದಾಹರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 36,000 ರಿಂದ 54,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 30,000 ರಿಂದ 47,000 ರೂಪಾಯಿ, ಕೋಕಾ ಕ್ವಿಂಟಲ್ಗೆ 25,000 ರಿಂದ 34,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 10,000 ರಿಂದ 18,000, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 30,000 ರಿಂದ 40,000 ರೂಪಾಯಿ, ಎರಡನೇ ವರ್ಗ 1,000ಕ್ಕೆ 25,000 ರಿಂದ 35,000, ಅಕ್ಕಿ ಸ್ಥಳೀಯ ಕ್ವಿಂಟಲ್ಗೆ 4,600 ರಿಂದ 5,500, ಕಟ್ ಸಾಂಬಾರ್ ಕ್ವಿಂಟಲ್ಗೆ 3,500 ರಿಂದ 4,500, IR8 ಕ್ವಿಂಟಲ್ಗೆ 3,800 ರಿಂದ 4,500 ರೂಪಾಯಿ, ಭತ್ತ ಆಮದು ಕ್ವಿಂಟಲ್ಗೆ 2,350 ರಿಂದ 2,500, ಬೆಲ್ಲ ಹಳದಿ ಕ್ವಿಂಟಲ್ಗೆ 4,650 ರಿಂದ 5,400 ರೂಪಾಯಿ, ಕೆಂಪು ಕ್ವಿಂಟಲ್ಗೆ 4,500 ರಿಂದ 5,000, ಕಪ್ಪು ಕ್ವಿಂಟಲ್ಗೆ 5,000 ರಿಂದ 5,500 ರೂಪಾಯಿ, ಮೆಣಸು ಕ್ವಿಂಟಲ್ಗೆ 17,000 ರಿಂದ 24,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಲ್ಗೆ 13,000 ರಿಂದ 69,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 12,000 ರಿಂದ 14,000, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 5,000 ರಿಂದ 6,500 ರೂಪಾಯಿ, ಕದಳಿ ಕ್ವಿಂಟಲ್ಗೆ 5,800 ರಿಂದ 7,000 ರೂಪಾಯಿ, ಗಾಳಿ ಕ್ವಿಂಟಲ್ಗೆ 6,000 ರಿಂದ 6,500, ನೇಂದ್ರ ಕ್ವಿಂಟಲ್ಗೆ 7,000 ರಿಂದ 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಇದೀಗ ಕೇಳೋಣ ಭಕ್ತಿಗೀತೆಗಳು. ಮೊದಲಿಗೆ, ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಜಗನ್ನಾಥದಾಸರ ಕೀರ್ತನೆ, ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ.

0: ಆಕಾಶವಾಣಿ ಮಂಗಳೂರು, ಸಮಯ 7:34. ಮುಂದೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ, ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಿಸಿದ ಡಿಆರ್ಡಿಒ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಕೋಲ್ಕತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ: ಭಾರತ ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ

ರಕ್ಷಣೆ, ಶುದ್ಧ ಇಂಧನ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಈ ಸಭೆ ಕೇಂದ್ರೀಕರಿಸಿದೆ. ಉಭಯ ದೇಶಗಳ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಚರ್ಚಿಸಿದರು. ಆರ್ಥಿಕ ಸಹಯೋಗ ಮತ್ತು ಜನರಿಂದ ಜನರಿಗೆ ಸಂಬಂಧಗಳನ್ನು ವಿಸ್ತರಿಸುವುದರ ಮೇಲೆ ಒತ್ತು ನೀಡುವ ಮೂಲಕ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾತುಕತೆಗಳು ಪ್ರತಿಬಿಂಬಿಸುತ್ತವೆ. ರೋಮ್ನಲ್ಲಿ ತಮ್ಮ ಇಟಾಲಿಯನ್ ಸಹವರ್ತಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ನಂತರ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಪ್ರಧಾನಿ ಮಾತನಾಡಿದರು. ಭಾರತ ಇಟಲಿ ಜಂಟಿ ಕಾರ್ಯತಂತ್ರದ ಕ್ರಿಯಾಯೋಜನೆ 2025-29 ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಾಯೋಗಿಕ ಮತ್ತು ಭವಿಷ್ಯದ ಚೌಕಟ್ಟನ್ನು ಒದಗಿಸುತ್ತದೆ. ಸಹಕಾರವನ್ನು ಹೆಚ್ಚಿಸುವ ಕುರಿತು ಉಭಯ ದೇಶಗಳು ವ್ಯಾಪಕ ಚರ್ಚೆಗಳನ್ನು ನಡೆಸಿವೆ ಎಂದು ಅವರು ತಿಳಿಸಿದರು. ಭಾರತ ಇಟಲಿ ನಾವೀನ್ಯತಾ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಕೆಲಸಗಳು ಪ್ರಗತಿಯಲ್ಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತ ಮತ್ತು ಇಟಲಿ ನಡುವಿನ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲಾಗುತ್ತಿದ್ದು ದ್ವಿಪಕ್ಷೀಯ ಸಂಬಂಧಗಳು ಈಗ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಮರ್ಥವಾಗಿದೆ ಎಂದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಭಿಪ್ರಾಯಪಟ್ಟಿದ್ದಾರೆ. ದೇಶಗಳ ನಡುವಿನ ಸ್ನೇಹವು ಗೌರವ ಮತ್ತು ಪರಸ್ಪರ ನಂಬಿಕೆಯನ್ನು ಆಧರಿಸಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಂಚರಣೆಯ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ಮಹತ್ವವನ್ನು ಮೆಲೋನಿ ಒತ್ತಿ ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಭಾರತ ತನ್ನ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮಾನವರಹಿತ ವೈಮಾನಿಕ ವಾಹನದಿಂದ ಉಡಾವಣೆ ಮಾಡಲಾಗುವ ನಿಖರ ಮಾರ್ಗದರ್ಶಿ ಕ್ಷಿಪಣಿ ULPGM-V3 ಅಂತಿಮ ಹಂತದ ಅಭಿವೃದ್ಧಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಇದು ದೇಶದ ರಕ್ಷಣಾ ವಲಯದಲ್ಲಿ ಒಂದು ಪ್ರಮುಖ ಸಾಧನೆಯಾಗಿದೆ. ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಇರುವ DRDO ಪರೀಕ್ಷಾ ವಲಯದಲ್ಲಿ ಕ್ಷಿಪಣಿಯನ್ನು ಹಾರಿಸಿ ಸುಧಾರಿತ ಸಂಯೋಜಿತ ಗ್ರೌಂಡ್ ಕಂಟ್ರೋಲ್ ಸಿಸ್ಟಂ ಮೂಲಕ ನಿಯಂತ್ರಿಸಲಾಯಿತು. ಇದನ್ನು ಉಡಾವಣೆ ಮತ್ತು ಕಾರ್ಯಾಚರಣೆಯ ಸಿದ್ಧತೆಯನ್ನು ಸ್ವಯಂಚಾಲಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪರೀಕ್ಷೆಗಳು ವಿವಿಧ ಯುದ್ಧ ಸನ್ನಿವೇಶಗಳಲ್ಲಿ ಕ್ಷಿಪಣಿಯ ನಿಖರವಾದ ದಾಳಿ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಪರಿಣಾಮಕಾರಿ ತತ್ವವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದವು. ಈ ಕ್ಷಿಪಣಿಯನ್ನು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮಾರತ್ ಇತರೆ DRDO ಪ್ರಯೋಗಾಲಯಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದರ ಉತ್ಪಾದನೆಗಾಗಿ DRDO ಸಂಸ್ಥೆಯು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಅದಾನಿ ಡಿಫೆನ್ಸ್ ಸಿಸ್ಟಮ್ ಆ್ಯಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಪರೀಕ್ಷೆಗಳಿಗಾಗಿ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದ UAVಗಳ ಜೊತೆಗೆ ಸಂಯೋಜಿಸಲಾಗಿತ್ತು. ಈ ಪರೀಕ್ಷೆಗಳ ಯಶಸ್ವಿ ಮುಕ್ತಾಯವು ಕ್ಷಿಪಣಿ ವ್ಯವಸ್ಥೆಯ ಸರಣಿ ಉತ್ಪಾದನೆಗೆ ಹಾದಿ ಸುಗಮಗೊಳಿಸಿದೆ ಮತ್ತು ಭಾರತದ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸಿದೆ. ULPGM-V3 ಕ್ಷಿಪಣಿಯ ಯಶಸ್ವಿ ಅಭಿವೃದ್ಧಿ ಪರೀಕ್ಷೆಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು DRDO, ಸಾರ್ವಜನಿಕ ವಲಯದ ಉದ್ಯಮಗಳು, ರಕ್ಷಣಾ ಹಾಗೂ ಉತ್ಪಾದನಾ ಪಾಲುದಾರರು ಮತ್ತು ಕೈಗಾರಿಕಾ ವಲಯವನ್ನು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತ ಸಚಿವ ಲೀ ಯೋಂಗ್ ಚುಲ್ ಅವರನ್ನು ಸಿಯೋಲ್ನಲ್ಲಿಂದು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಜಂಟಿ ಅಭಿವೃದ್ಧಿ, ಜಂಟಿ ಉತ್ಪಾದನೆ ಮತ್ತು ಜಂಟಿ ರಫ್ತುಗಳಿಗೆ ಮಾರ್ಗಗಳನ್ನು ಸೃಷ್ಟಿಸಲು ಸಹಬಾಳ್ವೆಯ ಪ್ರಯತ್ನಗಳನ್ನು ಬಳಸಿಕೊಳ್ಳಲು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ. ಎರಡೂ ದೇಶಗಳ ನಾವೀನ್ಯತಾ ಪರಿಸರ ವ್ಯವಸ್ಥೆಗಳನ್ನು ಸಂಯೋಜಿಸುವ ಮಹತ್ವಾಕಾಂಕ್ಷೆಯ ಕೈಂಡ್ ಎಕ್ಸ್ ಉಪಕ್ರಮದ ಸಾಮರ್ಥ್ಯವನ್ನು ಅನಾವರಣ ಮಾಡುವ ಮಾರ್ಗಸೂಚಿಯನ್ನು ಸಹ ಚರ್ಚಿಸಲಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ. ಈ ವಿಷಯ ಸರ್ಕಾರದ ನೀತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಕೋರ್ಟ್ ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಹಿಂದುಳಿದ ವರ್ಗಗಳ ಜನರಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಲು ಅವರ ಜನಸಂಖ್ಯೆಯನ್ನು ತಿಳಿಯುವುದು ಸರ್ಕಾರಕ್ಕೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇಂತಹ ದತ್ತಾಂಶವನ್ನು ಸಂಗ್ರಹಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದ ಪೀಠ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿತು. ಸರ್ಕಾರಿ ಕಾನೂನು ಸಮಿತಿಗಳು ಮತ್ತು ಕಾನೂನು ಅಧಿಕಾರಿಗಳ ನೇಮಕಾತಿಯಲ್ಲಿ ಮಹಿಳಾ ವಕೀಲರಿಗೆ 30% ಮೀಸಲಾತಿಯನ್ನು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿಕ್ರಿಯೆ ಕೇಳಿದೆ. ಟ್ರಸ್ಟ್ವೊಂದು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಕುರಿತು ನೋಟಿಸು ಜಾರಿ ಮಾಡಿದೆ. ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ಹಿಡಿದು ಕಾನೂನು ನೆರವು ಪ್ರಾಧಿಕಾರಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳವರೆಗಿನ
ಸರ್ಕಾರಿ ಸಮಿತಿಗಳಲ್ಲಿ ಮಹಿಳಾ ವಕೀಲರಿಗೆ ಕನಿಷ್ಠ ಶೇಕಡಾ 30%ರಷ್ಟು ಪ್ರಾತಿನಿಧ್ಯವನ್ನು

0: ಖಚಿತಪಡಿಸಲು ನಿರ್ದೇಶನ ನೀಡುವಂತೆ ಈ ಅರ್ಜಿಯಲ್ಲಿ ಕೋರಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಮತ್ತು ಸಮಾಜವನ್ನು ಪ್ರಗತಿಯ ಶಿಖರಕ್ಕೆ ಕೊಂಡೊಯ್ಯಲು ಅಧಿಕಾರಿಗಳು ಹಲವಾರು ಸವಾಲುಗಳನ್ನು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿಂದು 2024 ಬ್ಯಾಚ್ನ IAS ಅಧಿಕಾರಿಗಳ ತಂಡವನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಷಯ ತಿಳಿಸಿದರು. ಯುವ ಅಧಿಕಾರಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮತ್ತು ವಿಶೇಷ ಕ್ಷೇತ್ರಗಳ ತಜ್ಞರ ತಂಡಗಳನ್ನು ಮುನ್ನಡೆಸುವ ವಿಶಿಷ್ಟ ಅವಕಾಶ ಸಿಗಲಿದೆ. ಇದೇ ವೇಳೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವುದು ನೈತಿಕತೆಯಾಗುವುದಿಲ್ಲ, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸ್ಥಾಪಿತ ನಿಯಮಾವಳಿಗಳಿಗೆ ಅನುಗುಣವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ನಿಜವಾದ ನೈತಿಕತೆ ಎಂದು ರಾಷ್ಟ್ರಪತಿ ಒತ್ತಿ ಹೇಳಿದರು. ಮುಂಬರುವ ನೀಟ್ UG ಮರುಪರೀಕ್ಷೆಯ ಸುರಕ್ಷತೆ, ಸುಭದ್ರತೆ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಪರಿಪೂರ್ಣ ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಕೇಂದ್ರ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಅನಾಮಧೇಯ ಆನ್ಲೈನ್ ಗುಂಪುಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ತಪ್ಪು ಮಾಹಿತಿ ಹೆಚ್ಚುತ್ತಿರುವ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಲಾಯಿತು. ಇಂತಹ ನೆಟ್ವರ್ಕ್ಗಳ ಮೇಲೆ ಕೇಂದ್ರೀಕೃತ ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದರು. ತಪ್ಪು ಮಾಹಿತಿಯನ್ನು ತ್ವರಿತವಾಗಿ ನಿಗ್ರಹಿಸಲು ಮತ್ತು ಪರೀಕ್ಷಾ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಶಿಕ್ಷಣ ಸಚಿವಾಲಯ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು ಎಂದು ಸಚಿವರು ಒತ್ತಿ ಹೇಳಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯುತ್ತಿರುವ IPL T20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು 2030 ವೇಳೆಗೆ ದೇಶದ GDPಗೆ ಸುಮಾರು ಶೇಕಡ 20% ಕೊಡುಗೆ ನೀಡುವ ನಿರೀಕ್ಷೆ ಇದೆ ಎಂದು ರಾಷ್ಟ್ರೀಯ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯ ಸಂರಕ್ಷಣಾ ಕೇಂದ್ರದ ಮಹಾನಿರ್ದೇಶಕ ನವೀನ್ ಕುಮಾರ್ ಸಿಂಗ್ ಇಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಫಿಕ್ಕಿ ಸಂಸ್ಥೆಯ ಸೈಬರ್ಕಾಮ್ 2026 ಏಳನೇ ಆವೃತ್ತಿಯ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತ ಡಿಜಿಟಲ್ ಪಾವತಿಗಳಲ್ಲಿ ವಿಶ್ವದ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಹಾಗೂ ಪ್ರಜಾಸತ್ತಾತ್ಮಕವಾದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ ಎಂದು ಸಿಂಗ್ ಉಲ್ಲೇಖಿಸಿದ್ದಾರೆ. UPI, ಆಪ್ಟಿಕಲ್ ಫೈಬರ್ ವಿಸ್ತರಣೆ, ಡಿಜಿಟಲ್ ಆಡಳಿತ ಮತ್ತು ಕಾಗದರಹಿತ ವ್ಯವಸ್ಥೆಗಳಂತಹ ಉಪಕ್ರಮಗಳ ಮೂಲಕ ದೇಶ ನಗದು ಆಧಾರಿತ ಅನೌಪಚಾರಿಕ ಆರ್ಥಿಕತೆಯಿಂದ ಹೆಚ್ಚಿನ ಉತ್ಪಾದಕತೆಯ ಡಿಜಿಟಲ್ ಆರ್ಥಿಕತೆಯತ್ತ ಮುನ್ನಡೆದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. UL-PGM V3 ಕ್ಷಿಪಣಿ ಯಶಸ್ವಿ ಪರೀಕ್ಷೆಯ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ UG ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. IPL T20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಬಂಧನ್ ಚಿತ್ರದ ಗೀತೆ. ರಚನೆ ಭೈರವ್ ಅರುಣ್, ಸಂಗೀತ ಆನಂದ್ ರಾಜಾನಂದ್.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಧಡ್ಕನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಮೀರ್ ಅವರ ರಚನೆಗೆ ನದೀಮ್ ಶ್ರವಣ್ ಅವರ ಸಂಗೀತವಿತ್ತು. ಹಿಂದಿ ಚಿತ್ರಗೀತೆಗಳ ಈ ಸಂಚಿಕೆ ಇಲ್ಲಿಗೆ ಮುಗಿಯಿತು.
1: ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕೇಳಿ, ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.

0: ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ. ಇದೀಗ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಪ್ರಾಯೋಜಕರು ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಏನಪೋಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ.

0: ನಮ್ಮ ನಿಮ್ಮೆಲ್ಲರ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಸಂಪರ್ಕಿಸಿರಿ 9686985555.
1: ಕೇಳುಗರೆ, ಇಂದಿನ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವಿಂದು ವಿವಿಧ ಆರೋಗ್ಯ ವಿಮಾ ಯೋಜನೆಗಳು ಹಾಗೂ ಅವುಗಳ ಪ್ರಯೋಜನಗಳ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಡೆಪ್ಯುಟಿ ಸೂಪರಿಂಟೆಂಡೆಂಟ್ ಆಗಿರುವ ಅಬ್ದುಲ್ ಅಜೀಸ್ ಹಾಗೂ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಮತಾ ನವೀನ್ ಶೆಟ್ಟಿ ಅವರು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, 2222611, 2223611, STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ನೇರ ಫೋನಿನ್ಗಾಗಿ ಇದೀಗ ನೇರವಾಗಿ ಸ್ಟುಡಿಯೋದತ್ತ.
2: ನಮಸ್ಕಾರ ಕೇಳುಗರೆ, ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ದಿರಳಕಟ್ಟೆ ಮಂಗಳೂರು ಪ್ರಾಯೋಜಿಸುವ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಬರ್ತಾ ಇದ್ದಾರೆ ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ದಿರಳಕಟ್ಟೆ ಮಂಗಳೂರಿನ ಅಬ್ದುಲ್ ಅಜೀಜ್ ಡೆಪ್ಯುಟಿ ಸೂಪರಿಂಟೆಂಡೆಂಟ್ ಮತ್ತು ಆರೋಗ್ಯ ವಿಜಯಾನಂದ ಶೆಟ್ಟಿ ಮಾರುಕಟ್ಟೆ ವಿಭಾಗದ ಹಿರಿಯ ಕಾರ್ಯನಿರ್ವಾಹಕರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ನಮಸ್ಕಾರ.
2: ಇದೀಗ ಈ ಆರೋಗ್ಯ ವಿಮಾ ಅಂದರೆ ಏನು ಸರ್?
3: ಫಸ್ಟ್ ಆಫ್ ಆಲ್, ಮೊದಲನೇದಾಗಿ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಆಕಾಶವಾಣಿ ಮಂಗಳೂರು ಅವರಿಗೆ, ಎನಪಾಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇದರ ಪರವಾಗಿರುವಂತಹ ಹೃತ್ಪೂರ್ವಕ ಧನ್ಯವಾದಗಳು. ನೀವು ಕೇಳಿದಂಥ ಪ್ರಶ್ನೆ, ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅಥವಾ ಆರೋಗ್ಯ ವಿಮೆ, ಅನಾರೋಗ್ಯ ಅಪಘಾತ ಅಥವಾ ಚಿಕಿತ್ಸೆಗಳ ಅವಶ್ಯಕತೆ ಇರುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಳ ಒಂದು ಸಂದರ್ಭದಲ್ಲಿ ನಮಗೆ ನೆರವಾಗುವಂತಹ ಆ ವೆಚ್ಚಗಳನ್ನು ಭರಿಸುವಂತಹ ಒಂದು ವಿಮೆಗೆ ಆರೋಗ್ಯ ವಿಮೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಎಂದು ಹೇಳ್ತೇವೆ.
2: ಯಾವ ಸಂದರ್ಭದಲ್ಲಿ ಇದನ್ನು ನಾವು ಜನಸಾಮಾನ್ಯರು ಇದನ್ನು ಬಳಸಿಕೊಳ್ಳಬಹುದು ಅಂತ ಹೇಳ್ತೀರಿ ಸರ್?
3: ಜನಸಾಮಾನ್ಯರು ಈ ತುರ್ತು ಸಂದರ್ಭದಲ್ಲಿ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು, ಹಾರ್ಟಿಗೆ ಸಂಬಂಧಪಟ್ಟಂತಹ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು, ಅಥವಾ ಅಪಘಾತಗಳ ಸಂದರ್ಭ, ಆಕ್ಸಿಡೆಂಟ್ ಇರ್ಬೋದು, ಇಂತಹ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದನ್ನು ಬಹಳ ಮುಖ್ಯವಾಗಿ ಇದನ್ನು ಯೂಸ್ ಮಾಡುವಂತಹದ್ದು. ಅಥವಾ ಇನ್ನೊಂದು ಇಲೆಕ್ಟಿವ್ ಅಂತಿದೆ, ಇನ್ನೊಂದು ಪೂರ್ವ ಯೋಜಿತ ಕೆಲವು ಚಿಕಿತ್ಸೆಗಳಿರ್ಬೋದು, ಶಸ್ತ್ರಚಿಕಿತ್ಸೆಗಳಿರ್ಬೋದು, ಇಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ವಿಮೆ, ಆರೋಗ್ಯ ವಿಮೆಗಳನ್ನು ಬಳಸುವಂತಹ ಅವಕಾಶವಿದೆ.
2: ಈಗ ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಎನ್ ಕಾರ್ಡ್ ಅನ್ನುವಂಥದ್ದನ್ನು ಒಂದು ಆರಂಭಿಸಿದೆ, ಇದರ ಬಗ್ಗೆ ಹೇಳಿ ಸರ್. ವಿಜಯನಂದ್ ಸರ್, ತಮ್ಮಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಬೇಕು.
4: ಈ ಎನ್ ಆರೋಗ್ಯ ಕಾರ್ಡ್ ಅಂದರೆ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಿಂದ ಇರುವಂಥ ಒಂದು ಆರೋಗ್ಯ ಕಾರ್ಡ್, ಹೆಲ್ತ್ ಕಾರ್ಡ್. ಈಗ ಸಾಮಾನ್ಯವಾಗಿ ನಾವು ಆರೋಗ್ಯ ವಿಮಾ ಯೋಜನೆಗಳು ಯಾವುದೇ ರೋಗಿಯು ಒಳರೋಗಿಯಾಗಿ ದಾಖಲಾತಿ ಆದ ನಂತರ ಸಿಗುವಂಥ ಒಂದು ಪ್ರಯೋಜನಗಳು. ಆದರೆ ಈ ಕೆಲವೊಂದು ಸಲ ಈ ಸ್ಕೀಮ್ಗಳು, ಆರೋಗ್ಯ ವಿಮಾ ಯೋಜನೆಗಳು ಯಾರಿಗೂ ಅದು ದೊರಕುವುದಿಲ್ಲ, ಯಾರಿಗೂ ಅಂದರೆ ಕೆಲವೊಬ್ಬರಿಗೆ ದೊರಕುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ ಈ ಅಡ್ಮಿಷನ್ ಆಗುವ ಮೊದಲು ಹೊರರೋಗಿ ಅಂತ ಇರುವಾಗ ಅವರಿಗೆ ಕೆಲವೊಂದು ಪರೀಕ್ಷೆಗಳಿರ್ತದೆ, ಅದು ರಕ್ತದ ಪರೀಕ್ಷೆ ಇರ್ಬೋದು, ರೇಡಿಯೋಲಜಿ ಸಂಬಂಧಪಟ್ಟ ಪರೀಕ್ಷೆ ಇರ್ಬೋದು, ECG, ಎಕ್ಸ್ರೇ ಅಂಥದ್ದೆಲ್ಲ, ಅದಕ್ಕೆಲ್ಲ ಈ ಸ್ಕೀಮ್ ಒಳಗಡೆ ಬರೋಲ್ಲ. ಆಗ ಅವರು ಈ ಹೆಲ್ತ್ ಕಾರ್ಡ್ ಇದ್ದಾಗ, ಆರೋಗ್ಯ ಕಾರ್ಡ್ ಇದ್ದಾಗ ಅದರಲ್ಲಿ ಕೆಲವೊಂದು ಕನ್ಸೆಷನ್ ಸಿಗ್ತದೆ, ಪೂರ್ತಿ ರಿಯಾಯಿತಿ ಇರುವುದು ಇದೆ, ಕನ್ಸೆಷನ್ ಇರುವುದೆ. ಆದ್ದರಿಂದ ಅದು ಅಲ್ಲಿ ಆ ಸಂದರ್ಭದಲ್ಲಿ ಕೂಡ ಉಪಯೋಗ ಬರ್ತದೆ. ಅದೇ ರೀತಿ ಒಳರೋಗಿಯಾಗಿ ದಾಖಲಾದ ಆದ ನಂತರ ಕೂಡ ಅವರಲ್ಲಿ ಸರ್ಕಾರಿ ವಿಮಾ ಯೋಜನೆ ವ್ಯಾಪ್ತಿಗೆ ಒಳಪಡೆದಿದ್ದಾಗ, ಖಾಸಗಿ ಆರೋಗ್ಯ ವಿಮಾ ಯೋಜನೆ ಅವರು ಆಲ್ರೆಡಿ ಇಲ್ಲದಾಗ ಕೂಡ ಇದರಲ್ಲಿ ಕೆಲವೊಂದು ಉಚಿತ ಚಿಕಿತ್ಸೆಗಳು ಸಿಗುತ್ತದೆ, ಅದೇ ರೀತಿ ರಿಯಾಯಿತಿಯಲ್ಲಿ ಸಿಗ್ತದೆ. ಆದ್ದರಿಂದ ಎನ್ ಆರೋಗ್ಯ ಕಾರ್ಡ್ ಎಂಬುದು ಆಸ್ಪತ್ರೆಯಲ್ಲಿರುವಾಗ ರೋಗಿಗಳಿಗೆ ಅನುಕೂಲ ಆಗ್ತದೆ.
2: ಇದು ಏನಪ್ಪಯ್ಯ ಆಸ್ಪತ್ರೆಯವರು ಒದಗಿಸಿಕೊಟ್ಟಂತಹ
4: ಒಂದು, ಇದು ನಾವು 2011 ಈ ಒಂದು ಎನ್ ಆರೋಗ್ಯ ಕಾರ್ಡ್ ಅನ್ನು ಪ್ರಾರಂಭಿಸಿದ್ದೇವೆ. ಅಂದರೆ ಜನಗಳಿಗೆ ಈ ಯೋಜನೆಗಳು, ವಿಮಾ ಯೋಜನೆಗಳು, ಆರೋಗ್ಯ ವಿಮಾ ಯೋಜನೆ ಇಲ್ಲದಾಗ ಇದರ ಒಂದು ಪ್ರಯೋಜನ ಪಡೆಯಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ.
2: ಈಗ ಒಂದು ಕರೆ ಇದೆ. ಹಲೋ ಹಲೋ
5: ಜಯರಾಜ್ ಪಟ್ರೆ ಸರ್, ಸಡನ್ ರಸ್ತ ಬರೋದು ನಿಮ್ಮ ಅಭಿಮಾನ.
2: ಹೇಳಿ ಸರ್.
5: ನನಗೆ ನಮಸ್ತೆ.

0: ಕುಡಿತಾ ಇದ್ದೆ, ಈಗ ನನಗೆ ಬಾಡಿ ಭಯಂಕರ ವೀಕ್ ಆಗಿದೆ. ಆಯುಷ್ಮಾನ್ ಕಾರ್ಡ್ ಮಾಡಿಸ್ತೇನೆ, ಅದಕ್ಕೆ ಎಂತ ಮಾಡ್ಬೇಕು ನಾವು?
1: ಅಂದ್ರೆ ನೀವು ಈಗ ಆಸ್ಪತ್ರೆಗೆ ದಾಖಲಾಗಿದ್ದೀರಾ?
0: ಇಲ್ಲ, ದಾಖಲಾಗಿಲ್ಲ.
2: ಎಲ್ಲಿದ್ದೀರಿ ನೀವು? ಏನಾಗ್ತಾ ಇದೆ ನಿಮ್ಗೆ?
0: ನನಗೆ ಅಂದ್ರೆ ಬಾಡಿ ಭಯಂಕರ ವೀಕ್ ಆಗಿ ಕೂರ್ತಿ ಕೂರ್ತು ನನಗೆ ಯಾವ್ದು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ.
2: ಎಷ್ಟು ಸಮಯದಿಂದ?
1: ಈಗ ನಿಮ್ಮ ಪ್ರಶ್ನೆ ಈ ಆರೋಗ್ಯ ಆಯುಷ್ಮಾನ್ ಕಾರ್ಡ್ ಇದಕ್ಕೆ ಅದರಲ್ಲಿ ಅನ್ವಯಿಸ್ತದೆ.
2: ಎಂತ ಗೊತ್ತುಂಟ, ನೀವು ಫಸ್ಟ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಓ ಪಿ ಬೇಸಿಸ್ ಅಲ್ಲಿ, ಔಟ್ ಪೇಷಂಟ್ ಹೊರ ರೋಗಿಯಾಗಿ. ಅದರ ನಂತರ ನಿಮಗೆ ಏನು ಕಾಯಿಲೆ ಅಂತ ಅವರು ಕೆಲವೊಂದು ಟೆಸ್ಟ್ಗಳ ಮೂಲಕ ಕಾಯಿಲೆ ಅಂತ ನಿರ್ಧರಿಸಿ ನೋಡ್ತಾರೆ. ಅದರ ನಂತರ ಅವರು ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದ ಮೇಲೆ ನಿಮಗೆ ಆಯುಷ್ಮಾನ್ ಕಾರ್ಡ್ ಬರ್ಬೋದಾ, ಅದರ ಕೆಲವೊಂದು ನಿಬಂಧನೆಗಳಿದೆ, ಕೆಲವೊಂದು ಅದರ ಕೋಡ್ ಮೂಲಕ ಅದನ್ನು ನಿರ್ಧರಿಸಲಾಗ್ತದೆ. ಆ ಒಂದು ಆಯುಷ್ಮಾನಲ್ಲಿ ನಿಮಗೆ ಒಳಪಡಬಹುದಾ ಅಂತ ನಮ್ಮದು ನೋಡಬಹುದು. ಅಂದರೆ ಹೋಗಿದ ತಕ್ಷಣ ಔಟ್ ಪೇಷಂಟ್ ವಿಭಾಗದಲ್ಲಿ ಅದರ ಸೌಕರ್ಯವಿರುವುದಿಲ್ಲ.
1: ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಆರಂಭಿಸಿದ ನಂತರ ಈ ಒಂದು ಆಯುಷ್ಮಾನ್ ಅವರಿಗೆ ಆ ವಿಮೆ ಅವರಿಗೆ ಅಪ್ಲೈ ಆಗ್ತದೆ
2: ಅನ್ನುವಂತದ್ದು ಅವರಿಗೂ ಕೂಡ ಗೊತ್ತಿರುತ್ತೆ. ಅವರು ಕೂಡ ಅದನ್ನ ನಿರ್ಧರಿಸುತ್ತಾರೆ ಇದು ಆಯುಷ್ಮಾನ್ ಬರ್ಬೋದಾ ಇಲ್ವಾ ಅಂತ.
1: ಧನ್ಯವಾದಗಳು ಸರ್. ಮುಂದೆ ಒಂದು ಕರೆ ಇದೆ. ಹಲೋ, ಹಲೋ,
3: ನಾರಾಯಣ ಕಜೀರ್.
1: ಸರ್ ಹೇಳಿ, ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಹಲೋ, ನಿಮ್ಮ ರೇಡಿಯೋದ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿ ಮಾತನಾಡಿ ಸರ್. ಈಗ ಹಲೋ, ಈಗ ಅವರು ಈಗಾಗಲೇ ಒಬ್ಬರು ಆಯುಷ್ಮಾನ್ ಕಾರ್ಡ್ ಬಗ್ಗೆ ಹೇಳಿದರು, ಅದರ ಬಗ್ಗೆ ಮಾಹಿತಿಯನ್ನು ನೀಡುವುದಾದರೆ ಅದು ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮಾ ಯೋಜನೆ ಏನದು, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಸರ್.
2: ಆಯುಷ್ಮಾನ್ ಭಾರತ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಅದೊಂದು ಮುಖ್ಯವಾದಂಥ ಒಂದು ವಿಮಾ ಯೋಜನೆ. ಅದರ ಇನ್ನೊಂದು ಹೆಸರಂದರೆ ಪಿ ಎಂ ಜೆ ಎ ವೈ ಅಂತ ಹೇಳ್ತಾರೆ, ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ. ಇದು ಕಡು ಬಡವರಿಗೆ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಒಳಪಟ್ಟಿರುವಂತಹ ಕೆಲವೊಂದು ಜನರಿಗೆ ಅಥವಾ ಕಡು ಬಡವರಿಗೆ ಒಂದು ದೊರಕುವಂತಹ ಒಂದು ಸೌಲಭ್ಯ ಭಾರತ ಸರ್ಕಾರ. ಇದು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆಯಾಗಿ, ಇಂದು ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಇದನ್ನು ಎ ಬಿ ಎ ಆರ್ ಕೆ ಅಂತ ಹೇಳ್ತಾರೆ, ಆರೋಗ್ಯ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ. ಇಲ್ಲಿ ಕರ್ನಾಟಕದಲ್ಲಿ ಇದರ ಬಗ್ಗೆ ಹೇಳುವುದಾದರೆ ಅದು ಒಂದು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಎರಡು ಕ್ಯಾಟಗರಿ ಇದೆ. ಅದು ಬಿ ಪಿ ಎಲ್ ಮತ್ತು ಅವರಿಗೆ 100% 100% ಅವರಿಗೆ ಅದು
1: ಉಚಿತ
2: ಶಿಕ್ಷೆಯನ್ನು ನೀಡುವಂಥದ್ದು. ಇನ್ನೊಂದು ಎ ಪಿ ಎಲ್ ಬಳಕೆ ಅವರಿಗೆ 70% ಅವರು ಕಟ್ಟಬೇಕು, 30% ಅದರ ಇದರ ಮೂಲಕ ಸಿಗ್ತದೆ.
1: ಪಿ ಎಂ
2: ಜೆ ವೈ ಕರ್ನಾಟಕದವರು ಕೊಡುವಂತಹ ಒಂದು
1: ಎ ಪಿ ಎಲ್
2: ಎ ಪಿ ಎಲ್ ಮತ್ತು ಬಿ ಪಿ ಎಲ್.
1: ಈಗ ನೀವು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಅನ್ನುವಂತಹ ಎರಡು ವಿಭಾಗದಲ್ಲಿ ಚಿಕಿತ್ಸೆ ದೊರೆಯುತ್ತದೆ, ಹಾಗಾದ್ರೆ ಯಾವೆಲ್ಲ ರೋಗಗಳಿಗೆ ಇಲ್ಲಿ ಚಿಕಿತ್ಸೆ ದೊರೆಯುತ್ತದೆ?
2: ಇಲ್ಲಿ ರೋಗಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗ್ತದೆ ಕರ್ನಾಟಕದಲ್ಲಿ. ಒಂದು 2A ಅಂತ ಬರ್ತದೆ,
1: ಅಂದರೆ
2: ಸಿಂಪಲ್ ಸೆಕೆಂಡರಿ ಸಾಮಾನ್ಯವಾದಂತಹ ರೋಗ. ಅದು ಈ ಬರೀ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂಥ ಹಾಸ್ಪಿಟಲ್ಗೆ ಮಾತ್ರ ಆ ಚಿಕಿತ್ಸೆಯನ್ನು ಅವರು ಪಡೆಯಬಹುದು. ಅದು 294 ಕೇಸುಗಳಿದೆ ಅದರಲ್ಲಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 2B ಅಂತಿದೆ, ಸೆಕೆಂಡರಿ ಕಾಂಪ್ಲೆಕ್ಸಸ್. ಅದು ನೆಕ್ಸ್ಟ್ 3A ಟರ್ಷರಿ ಕೇರ್ಸ್. ಇನ್ನೊಂದು 4A ಅಂತ ಕೋಡ್ ಉಂಟು, ಅದು ಎಮರ್ಜೆನ್ಸಿ. ಈ 3 ಕೋಡ್ ಅದರಲ್ಲಿ 2 2B ಮತ್ತು 3A, ಇದು ಪ್ರೈವೇಟ್ ಹಾಸ್ಪಿಟಲ್ ಕೂಡ ಇದು ಅನುಕೂಲವನ್ನು ಪಡೆಯಬಹುದು. ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ ಕರ್ನಾಟಕದವರಿಗೆ, ಅವರ ರೆಫರಲ್ ಸಿಸ್ಟಮ್ ಅಂತ ಇದೆ.
1: ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವ ಈಗ ಒಂದು ಕರೆ ಇದೆ. ಹಲೋ,
4: ಹಲೋ, ಗುಡ್ ಈವ್ನಿಂಗ್.
1: ಗುಡ್ ಈವ್ನಿಂಗ್, ಯಾರು?
4: ನಾನು ಜಸಂತಾ ಶಿರ್ವಾ.
1: ಹೇಳಿ ಮೇಡಮ್.
4: ಡಾಕ್ಟರ್
2: ಹೇಳಿ ಮೇಡಮ್.
4: ಡಾಕ್ಟರ್, ನನ್ನ ಪ್ರಶ್ನೆ ಏನೆಂದರೆ, ಈ ಆಯುಷ್ಮಾನ್ ಕಾರ್ಡ್ ನಾವು ಮಾಡಿದ್ದೇವೆ, ಅದು ಯಾವ ಯಾವ ರೋಗಗಳಿಗೆ ಅನ್ವಯಿಸ್ತದೆ ಡಾಕ್ಟರ್?
1: ಅದನ್ನೇ ಅವರು ವಿವರಿಸ್ತಾ ಇದ್ರು.
4: ಅದೇ ನಾನು ಹೇಳ್ಬೇಕಂತ ಇದ್ದೆ, ಅಷ್ಟೊಳಗೆ ನೀವು ಕೇಳಿದ್ರಿ ಅಂತ ಕಾಣುತ್ತೆ.
2: ಹೌದು.

0: ಸರಿ ಸರಿ, ಕೇಳಿ ಮೇಡಮ್.
1: ಕೇಳಿ ಮೇಡಮ್.
2: ಯಾವ ಯಾವ ರೋಗಗಳಿಗೆ ಅದು ಅನ್ವಯಿಸ್ತದೆ?
1: ಅದು
2: ಇದು ಆಯುಷ್ಮಾನ್ ಕಾರ್ಡ್ ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ನಾವು ಇದು ಮಾಡಬಹುದಾ?
1: ಹೌದು
2: ಮಾಡಬಹುದಾ?
1: ಆಯುಷ್ಮಾನ್ ಯಾವೆಲ್ಲ ಆಸ್ಪತ್ರೆ ಆಯುಷ್ಮಾನ್ನೊಂದಿಗೆ ಅಂದ್ರೆ ಇದು
0: ಸೇರಿಕೊಂಡಿದೆ
1: ಅಂತ ಆಸ್ಪತ್ರೆ, ನಮ್ಮ ಮೆಡಿಕಲ್ ಎನ್ಬೈ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ಆಯುಷ್ಮಾನ್ ಎಲ್ಲಿ ದೊರೆಯುತ್ತದೆ, ಅಲ್ಲಿ ನಮಗೆ ಮೇಯ್ನ್ ಆಗಿ ಹಾರ್ಟಿಗೆ ಸಂಬಂಧಪಟ್ಟಂತಹ ಸ್ಟೆಂಟ್ ಇರ್ಬೋದು ಅಥವಾ ಅದಕ್ಕೆ ಸರ್ಜರಿ ಇರ್ಬೋದು ಅದಕ್ಕೆ ಬರುತ್ತದೆ, ಗೊತ್ತಾಯ್ತಾ? ಕ್ಯಾನ್ಸರ್ ರೋಗಕ್ಕೆ ಕೀಮೋಥೆರಪಿ ಇರ್ಬೋದು, ರೇಡಿಯೋಥೆರಪಿ ಇರ್ಬೋದು ಅಥವಾ ಸರ್ಜರೀಸ್ ಇರ್ಬೋದು ಅದಕ್ಕೆ ಬರ್ತದೆ. ಇನ್ನು ಕೆಲವೊಂದು ಎಮರ್ಜೆನ್ಸಿ ಕೇಸಸ್, ಐ ಸಿ ಯು ಅಲ್ಲಿ ಎಮರ್ಜೆನ್ಸಿಯಾಗಿ ಅಡ್ಮಿಟ್ ಆಗುವಂತಹ ಕೆಲವೊಂದು ಕೇಸಸ್ಗೆ ಕೂಡ ಅದರಲ್ಲಿ ಒಳಪಡಬಹುದು. ಅದರೊಟ್ಟಿಗೆ ಒಟ್ಟಿಗೆ ಆರ್ಥೋಪೆಡಿಕ್, ಎಲ್ಬಿಗೆ ಕೀಲು ಅದಕ್ಕೆ ಸಮಸ್ಯೆ ಅದಕ್ಕೆ ಸಂಬಂಧಪಟ್ಟಂತಹದ್ದು ಇರ್ಬೋದು, ಅಥವಾ ಆಂಕೋ ಇದು ನ್ಯೂರೋ ಸರ್ಜರಿಗೆ ಸಂಬಂಧಪಟ್ಟದಿರ್ಬೋದು, ಇದು ಎಲ್ಲ ಕಾಯಿಲೆಗಳಿಗೆ ಇದರಲ್ಲಿ ಒಳಗೊಂಡಿರ್ತದೆ. ಅದೇ ನಾನು ಹೇಳ್ತಾ ಇರೋದು ಮೇಡಮ್, ಅಂದರೆ ಇದು ಅದೆಲ್ಲ ಕಾಯಿಲೆಗಳಿ. ಬಟ್ ನೀವು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಒಂದು ಬೇರೆ ಎರಡು ಕ್ಯಾಟಗರಿ ಇದೆ, ಹಿಂದಿ ಎ ಪಿ ಎಲ್ ಎ ಪಿ ಎಲ್ ಆದ್ದರಿಂದ ಅಲ್ಲ ಎ ಪಿ ಎಲ್ ದಾರರಿಗೆ ಅದರಲ್ಲಿ ಎ ಪಿ ಎಲ್ಗೆ 30% ಅದರಲ್ಲಿ ಸಿಗ್ತದೆ, ಅಂದರೆ 10,000 ರೂಪಾಯಿ ಇದು ಪ್ಯಾಕೇಜ್.
0: ಧನ್ಯವಾದಗಳು ಮೇಡಮ್.
3: ಮುಂದೆ
0: ಹಲೋ, ಈಗ ಅದೇ ನಾವು ಮಾತನಾಡ್ತಾ ಇದ್ವಿ, ಈ ನಾಲ್ಕು
1: ಕ್ಯಾಟಗರಿಯಲ್ಲಿ ಎರಡನೇ ಹಂತ ಅಂದ್ರೆ ಸೆಕೆಂಡ್ ಬಿ ಸೆಕೆಂಡರಿ ಕಾಂಪ್ಲೆಕ್ಸ್, ಮೂರನೇ ಅಂತ ಟರ್ಷರಿ ಕೇರ್.
0: ಅದರಲ್ಲಿ ಯಾವ್ದೆಲ್ಲ ಬರ್ತದೆ?
1: ಸೆಕೆಂಡ್ ಬಿ ಅಂತ ಟರ್ಷರಿ ಕೇರ್ ಅಂದ್ರೆ ಬರ್ತದೆ. ಇಲ್ಲಿ ಒಂದು ಕಂಡೀಷನ್, ರೆಫರಲ್ ಸಿಸ್ಟಮ್ ನಾನು ಹೇಳಿದ ಅಲ್ಲ,
0: ಅದು ಯಾವ ರೀತಿ
1: ಡಿಸ್ಟ್ರಿಕ್ಟ್ ಆಸ್ಪತ್ರೆಯಿಂದ ರೆಫರಲ್ ಆಗಿ ಬರಬೇಕು. ಡಿಸ್ಟ್ರಿಕ್ಟ್ ಆಸ್ಪತ್ರೆ ಅಂದ್ರೆ ಜಿಲ್ಲಾಸ್ಪತ್ರೆ, ಅವರು
0: ಜಿಲ್ಲಾಸ್ಪತ್ರೆಯವರು ಇದು
1: ಹೌದು, ಆ ಪೇಷಂಟ್ ಅಲ್ಲಿಗೆ ಹೋಗ್ತಾರೆ,
0: ಓಪಿ
1: ಟ್ರೀಟ್ಮೆಂಟ್ ಎಲ್ಲ ನಡೆದ ಮೇಲೆ ಅಲ್ಲಿಗೆ ಯಾಕೆ ಅವ್ರು ಕೊಡ್ಬೇಕಂದ್ರೆ ರೆಫರಲ್ ಅಂದ್ರೆ ಅಲ್ಲಿಗೆ ಆ ವ್ಯವಸ್ಥೆ ಇರುವುದಿಲ್ಲ
0: ಇದ್ದಾಗ
1: ಒಂದು ಅದು ಕಾರಣ. ಇನ್ನೊಂದು ಕೆಲವು ಸಂದರ್ಭದಲ್ಲಿ ಅಲ್ಲಿ ಐ ಸಿ ಯು ಅಲ್ಲಿ ಬೆಡ್ ಅವೈಲಬಿಲಿಟಿ ಇಲ್ಲದ ಕಾರಣ ಆ ಒಂದು ರೀಸನ್ ಅಲ್ಲಿ ಅವರಿಗೆ ನಮಗೆ ರೆಫರಲ್ ಮಾಡಬಹುದು, ಪ್ರೈವೇಟ್ ಎಂಪ್ಯಾಲೆಂಡ್ ಹಾಸ್ಪಿಟಲ್ಗೆ ರೆಫರ್ ಮಾಡಬಹುದು. ಹಾಗೆ ಆ ಬಂದಂತ ರೆಫರೆನ್ಸ್ ನೋಡಿ ನಮ್ದೆ ಅಲ್ಲಿ ಪೇಷಂಟ್ ಡೈರೆಕ್ಟ್ ನಮಗೆ ತೆಗಿಬಹುದು. ಅಲ್ಲಿ ಅಡ್ಮಿಟ್ ಆದ ಮೇಲೆ ಅಲ್ಲಿ ಆರೋಗ್ಯ ಮಿತ್ರ ಅಂತಿದ್ದಾರೆ, ಗವರ್ಮೆಂಟ್ ಅಪಾಯಿಂಟ್ಮೆಂಟ್ ಆದಂತಹ ಆರೋಗ್ಯ ಮಿತ್ರ, ಅವರನ್ನ ಇವರು ಭೇಟಿ ಮಾಡಿ ಪ್ರಥಮವಾಗಿ ಆ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಅನ್ನ ಆಧಾರ್ ಕೂಡ ಹೊಂದಿರಬೇಕು ಅವರಿಗೆ, ಅದು ಎರಡು ಕೂಡ ಒರಿಜಿನಲ್ ಆಗಿರಬೇಕು, ರೆಫರಲ್ ಲೆಟ್ರು ಕೂಡ ಇರಬೇಕು. ಅದರ ನಂತರ ಅವರನ್ನು ವೆರಿಫೈ ಅಂತ ಮಾಡ್ತಾರೆ, ವೆರಿಫೈ ಆದ ಮೇಲೆ ಅದು ಕ್ಲಿಯರ್ ಇದ್ರೆ ನೆಕ್ಸ್ಟ್ ಒಂದು ಓ ಟಿ ಪಿ ಬರ್ತದೆ, ಅದು ರೀಸೆಂಟ್ ಆಗಿ ಬರುವಂತದ್ದು. ಆ ಓ ಟಿ ಪಿ ಬಂದ ಮೇಲೆ ಅವರಿಗೆ ನೆಕ್ಸ್ಟ್ ಇದನ್ನ ಪ್ರಿಯೋಥರೈಸೇಷನ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಅದರ ಎಲ್ಲ ಆ ಒಂದು ಏನೆಲ್ಲ ಅದಕ್ಕೆ ಬೇಕು ಆ ಒಂದು ವ್ಯವಸ್ಥೆ, ಚಿಕಿತ್ಸೆ ಬೇಕಾದಂತಹ ಡಾಕ್ಟರ್ ಮೂಲಕ ಅದನ್ನು ಅಪ್ಲೈ ಮಾಡುವಂಥದ್ದು. ಇದರಲ್ಲಿ ಸುವರ್ಣ ಆರೋಗ್ಯ ಟ್ರಸ್ಟ್ ಅಂತಿದೆ ಬ್ಯಾಂಗ್ಳೂರಲ್ಲಿ, ಅದು ಇದನ್ನು ಕಾರ್ಯವನ್ನು ನಿರ್ವಹಿಸ್ತದೆ. ಅವರಿಗೆ ನಾವು ಪ್ರಿಯಾತ ಕಲಿಸಬೇಕಾಗ್ತದೆ.
0: ಸರ್, ಈಗ ಒಂದು ಕರೆ ಇದೆ. ಹಲೋ ಹಲೋ
4: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತನಾಡೋದು ಹೇಳಿ? ಹೇಳಿ, ಮಾತನಾಡಿ ಸರ್, ಹೇಳಿ ನಿಮ್ಮ ಪ್ರಶ್ನೆ.
1: ನಮಸ್ತೆ ಸರ್, ಹೇಳಿ ಸರ್.
4: ಇದು ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿದ್ರ ಸರ್, ಅದು ಆರೋಗ್ಯ ವಿಮೆ ಅಂತ.
1: ಹೌದು,
4: ಅದು ಅಂದ್ರೆ ನಮ್ಮೂರ ಗ್ರಾಮ ಪಂಚಾಯತಿಗೆ ವರ್ಷಕ್ಕೊಮ್ಮೆ ಒಂದಿಬ್ಬರು ಬರ್ತಾರೆ ಅದು ಮಾಡಿಸಿ ಅಂತ. ನಾವು ಹಳ್ಳಿಯಲ್ಲಿ ಇರುದು, ನಮ್ಗೆ ಅದು ಅವಾಗ ಗೊತ್ತಿರುವುದಿಲ್ಲ, ನಾವ್ ಅದು ಮಾಡಿಸಿರ್ಲಿಲ್ಲ. ಅದಕ್ಕೆ ವರ್ಷಕ್ಕೆ ಎಷ್ಟು ಕಟ್ಲಿಕ್ಕೆ ಸರ್?
1: ನೀವು ಕರ್ನಾಟಕದವರಲ್ಲ? ಕರ್ನಾಟಕ ಅಂದ್ರೆ ಇಲ್ಲಿ ಇದು ಪಿ ಎಂ ಜೆ ವೈ ಅಂತ ಕಾರ್ಡ್, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಕಾರ್ಡ್. ಆ ಕಾರ್ಡ್ ಈಗ ಇದು ನಿರ್ಬಂಧ ಅಂತ ಇಲ್ಲ, ಕಡ್ಡಾಯ ಅಂತ ಇಲ್ಲ. ಈಗ ಬಿ ಪಿ ಎಲ್ ಅಥವಾ
4: ಎನ್
1: ಆರೋಗ್ಯ ಕಾರ್ಡ್ ಹೇಳ್ತಾರೆ ನಮ್ಮ ವಿಜಯ,
5: ಎನ್ ಆರೋಗ್ಯ ಕಾರ್ಡ್ ಅದು ವರ್ಷಕ್ಕೆ 5 ಜನರಿಗೆ ಆಗ್ತದೆ, ಒಂದು ಕುಟುಂಬದ 5 ಜನರಿಗೆ ಉಪಯೋಗ ಆಗ್ತದೆ, 1-5 ಜನ. ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಕುಟುಂಬಕ್ಕೆ 200 ರೂಪಾಯಿ, ಎ ಪಿ ಎಲ್ ರೇಷನ್ ಕಾರ್ಡ್ ಯಾರಿದ್ದಾರೆ ಅವರಿಗೆ 300 ರೂಪಾಯಿ. ಹೌದೌದು, ಅದು ಯಾರಿಗೆ ಅವರವರ ಊರಿನಲ್ಲಿ ಅವರ ಒಂದು ಪ್ರದೇಶದಲ್ಲಿ ಆ ಒಂದು ಶಿಬಿರ ನಡೆಸಿ ಆ ಒಂದು ನೋಂದಣಿ ಮಾಡಬೇಕಾ, ಅವರು ನಮ್ಮ ಆಸ್ಪತ್ರೆಗೆ ಒಂದು ಲೆಟರ್ ಹಾಕ್ಬೋದು, ಇಲ್ಲ ಬಂದು ಖುದ್ದಾಗಿ ಬಂದು ನಮ್ಮನ್ನು ವಿಚಾರಿಸಿದರೆ ನಾವು ಡೇಟ್ ಕೊಟ್ಟು ಆ ಸ್ಥಳದಲ್ಲಿ ನಿಮ್ಮ ಏರಿಯಾದಲ್ಲಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ.
4: ಅದೇ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಾರೆ ಸರ್, ಬರ್ತಾರೆ ಅವರು, ನಮಗೆ ಅದು ನಾವು ಹಳ್ಳಿಯಲ್ಲಿ ಇರೋದು ನಮಗೆ ಗೊತ್ತಾಗ್ತಿಲ್ಲ, ಅವರು ಬಂದು ಹೋದ ಮೇಲೆ.

0: ನೀವು
1: ನಮಗೆ.
0: ಹೇಳೋದು ಸರ್ಕಾರದ ಆಯುಷ್ಮಾನ್ ಸ್ಕೀಮ್ ಯೋಜನೆ ಸಂಬಂಧಪಟ್ಟ ಕಾರ್ಡ್ ಇರ್ಬೋದು, ನೀವು ಹೇಳೋದು ಸರಿ. ಅದು ವರ್ಷಕ್ಕೆ ಒಂದು ಸಲ
1: ಅದು ಅದು ಸರ್ಕಾರ ಈಗ ಇದು ಸರ್ಕಾರದ ಇದು ಉಂಟಲ್ಲ ಸರ್, ಎಂತದು ಆಯುಷ್ಮಾನ್, ಅದು ಅವ್ರು ಹೇಳ್ತಾರೆ ನೀವು ಮೊದಲು ದೊಡ್ಡ ಆಸ್ಪತ್ರೆಗೆ ಜಿಲ್ಲಾ ವೆಳ್ಳಾಪ ಮತ್ತೆ ಮತ್ತೊಂದು ಆಸ್ಪತ್ರೆಗೆ ಹೋಗಿ ಅಲ್ಲಿ ಮದ್ದಿಲ್ಲ ಅಂದ್ರೆ ಅಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ ಮದ್ದು ಆಗುದಿಲ್ಲ ಅಂತ ಹೇಳಿದ್ರೆ ಬೇರೆ ಆಸ್ಪತ್ರೆಗೆ ಅವ್ರು ಕಳಿಸ್ತಾರೆ, ಆವಾಗ ನೀವು ಹೋಗ್ಬೋದು ಅಂತಾರಲ್ವಾ.
2: ಹಾ, ನೀವು ಕೇಳುವಂಥದ್ದು ಈಗ ಸರಕಾರಿ ಆಸ್ಪತ್ರೆ ಬೇಡ ಅಂತಿದ್ರೆ ನಾವು ಪ್ರೈವೇಟ್ ಆಸ್ಪತ್ರೆಗೆ ಹೋಗುದು ಹೇಗೆ ಅಂತ ಅಲ್ಲ?
1: ಹೌದು ಹೌದು, ಅಲ್ಲ ಅವರು ಹೇಳುದಂದ್ರೆ ಮೊದಲು ನೀವು ಅದೇ ದೊಡ್ಡ ಆಸ್ಪತ್ರೆ ಇದು ಉಂಟಲ್ವಾ,
2: ಹೌದು ಜಿಲ್ಲಾ ಆಸ್ಪತ್ರೆ, ಹೌದು
1: ಅಲ್ಲಿ ಅಲ್ಲಿ ಅಡ್ಮಿಂಟ್ ಆಗಿ ಅಲ್ಲಿ ರೋಗಿಗೆ ಮದ್ದಿಲ್ಲ ಅಂದ್ರೆ ಅವರು ಬೇರೆ ಕಡೆ ಕಳಿಸ್ತಾರೆ ಅಂತ ಅವರು ಹೇಳ್ತಾರೆ ನಮ್ಗೆ. ಅದು ಏನಂತ ನಮಗೆ ಕರೆಕ್ಟ್ ಗೊತ್ತಾಗ್ತಿಲ್ಲ, ನಾವು ಒಮ್ಮೆ ಹೋಗಿ ತೋರಿಸಿ ಬರ್ತೇವೆ ಮತ್ತೆ ಅಲ್ಲಿ ಹೋಗುದೇ ಇಲ್ಲ, ಅಲ್ಲಿ ಹೋಗುವ ಬಸ್ ಖರ್ಚಿಗೆ ನಮ್ಮ ಊರಲ್ಲಿ ಮದ್ದು ಸಿಗ್ತದೆ ಅಷ್ಟೇ.
2: ಆಗ ಆಗ್ಲೇ ನಿಮ್ಗೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ರು, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅದಕ್ಕೆ ಚಿಕಿತ್ಸೆ ಸರಿಯಾಗಿ ಅಲ್ಲಿ ವ್ಯವಸ್ಥೆಗಳು ಇಲ್ಲದೇ ಇದ್ರೆ ಮಾತ್ರ ನಿಮ್ಮನ್ನ ಜಿಲ್ಲಾಸ್ಪತ್ರೆಗೆ ಕಳಿಸುವಂತದ್ದು, ಇಲ್ಲದೇ ಇದ್ರೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಕಳಿಸುವಂತದ್ದು, ಇಲ್ಲದೇ ಇದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ನ ಆಸ್ಪತ್ರೆಗಳಲ್ಲೇ ನಿಮಗೆ ಚಿಕಿತ್ಸೆಯನ್ನ ಕೊಡಲಾಗ್ತದೆ ಸರ್.
1: ನಾವು ಮಂಗಳೂರು ಲಾಸ್ಟ್ ಏರಿಯಾ, ನಾವು ಅಂದ್ರೆ ಹಳ್ಳಿ ಏರಿಯಾದವರು ಅಷ್ಟೇ, ಮಂಗಳೂರು ನಮ್ಗೆ ತಾಲೂಕು.
2: ಸರಿ ಸರಿ, ಧನ್ಯವಾದ ಸರ್. ಹಲೋ
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ.
3: ಕುದುರೆಮುಖದಿಂದ
2: ಹೇಳಿ.
3: ಚಿಕ್ಕಮಗಳೂರು ಜಿಲ್ಲೆ, ಮುರುಡಪ್ಪ ಅಂತ ನನ್ನ ಹೆಸರು.
2: ಹೇಳಿ.
3: ನನಗೆ ಯೂರಿನ್ ಪ್ರಾಬ್ಲಮ್ ತುಂಬಾ ಇದೆ ಮೇಡಮ್. ಅಂದ್ರೆ ಅವರು ಆಪರೇಟ್ ಮಾಡಿ ನಮ್ಗೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಆಪರೇಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ಅದಕ್ಕೆ ಇನ್ಶೂರೆನ್ಸ್ ಕಾರ್ಡ್ ಇದೆ ನಮ್ಮ ಮಗಂದು.
2: ಯಾವ್ದಿದೆ ಇನ್ಶೂರೆನ್ಸ್ ಕಾರ್ಡ್?
3: ಪೇರೆಂಟ್ಸ್ ಇನ್ಶೂರೆನ್ಸ್ ಅಂತ ಒಂದು ಸ್ಲಿಪ್ ಅವರು ಡ್ಯೂಟಿಯಲ್ಲಿ ಕೊಡ್ತಾರೆ.
2: ಇದು ಪ್ರೈವೇಟ್ ಪ್ರೈವೇಟ್ ಅಥವಾ ಸರ್ಕಾರಿ ಆರೋಗ್ಯ ವಿಮೆಯ ಬಗ್ಗೆ ಹೇಳ್ತಾ ಇದ್ದೀರಾ ನೀವು?
3: ಹೌದು, ಆರೋಗ್ಯ ವಿಮೆ.
2: ಹೌದು, ಯಾವುದದು
3: ಕಾರ್ಡು? ಅದು ಕಾರ್ಡು ಒಂದು ಶೀಟ್ ಅವ್ರಿಗೆ ಕೊಡ್ತಾರೆ, ಒಂದು ವರ್ಷಕ್ಕೊಂದು ಸಾರಿ ಅದನ್ನು ಕೊಡ್ತಾರೆ ಮೇಡಮ್. ಅದನ್ನ ಎವ್ರಿ 3 ಮಂತ್ಸ್ ಒಂದು ರಿನ್ಯೂ ಮಾಡಿಸ್ಬೇಕು. ಆ ಥರ ಇದೆ ಆ ಕಾರ್ಡು, ಯೂಸ್ ಆಗುತ್ತಾ ಮೇಡಮ್ ಅದು?
2: ಅದು ಅದರ ಬಗ್ಗೆ ನೀವು ಹೇಳಿ.
4: ಯಾವುದು ಕಾರ್ಡ್ ಅದು, ನಿಮ್ ಯಾರು ಇದರಲ್ಲಿ ಇದೆ, ಯಾವ ಯಾರ ಮುಖಾಂತರ ನಿಮ್ಗೆ ಅದು ಸಿಗ್ತಾ ಇದೆ?
3: ನಮ್ಮ ಮಗ ಒಬ್ರು TCS ಅಲ್ಲಿ ಕೆಲಸ ಮಾಡ್ತಾರೆ ಸರ್, ಟಾಟಾ ಕನ್ಸಲ್ಟೆನ್ಸಿ ಲಿಮಿಟೆಡ್.
4: ಪ್ರೈವೇಟ್ ಇನ್ಶೂರೆನ್ಸ್ ಇರ್ಬೋದು ಪ್ರಾಬಬ್ಲಿ. ಆ ಪ್ರೈವೇಟ್ ಇನ್ಶೂರೆನ್ಸ್ ಅಂದರೆ ನಿಮಗೆ ಆ ಚಿಕಿತ್ಸೆಗೆ ಅದಕ್ಕೆ ಈಗ ಆಪರೇಷನ್ ಇದ್ದರೆ, ಬ್ಲ್ಯಾಡರ್ದು ಪ್ರಾಬ್ಲಮ್ ಇದ್ದರೆ, ಪ್ರಾಸ್ಟೇಟಿದ್ದು ಪ್ರಾಬ್ಲಮ್ ಇರುವಾಗ ಅದಕ್ಕೆ ಚಿಕಿತ್ಸೆ ಇದ್ದರೆ ಆ ಕಾರ್ಡ್ ನಿಮಗೆ ಬಳಕೆ ಮಾಡಬಹುದು. ಯಾವುದೆಲ್ಲ ಆಸ್ಪತ್ರೆಯಲ್ಲಿ ನಿಮ್ಗೆ ಆ ಸಂಬಂಧಪಟ್ಟ ಇನ್ಶೂರೆನ್ಸ್ ಎಂಪ್ಯಾನಲ್ ಆಗಿದೆ ಅಂತ ನೋಡಿ ಆ ಆಸ್ಪತ್ರೆಯಲ್ಲಿ ನಿಮಗೆ ಆನ್ಲೈನಲ್ಲಿ ಸಿಗ್ತದೆ. ಆ ಆಸ್ಪತ್ರೆಯಲ್ಲಿ ಹೋಗಿ ನಿಮಗೆ ಕ್ಯಾಶ್ಲೆಸ್ ಆಗಿ ಅಂದರೆ ನಗದು ರಹಿತ ಚಿಕಿತ್ಸೆಯನ್ನು ಪಡೆಯಬಹುದು.
3: ಮೇಲಾಗಿ ಅದು ಅದು ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ಹಣ ಖರ್ಚು ಮಾಡಿ ಆಮೇಲೆ ಇದು ಮಾಡ್ಬೇಕಾ ಸರ್? ಅದು
4: ಅಲ್ಲ, ಅದು ನಿಮಗೆ ಡಿಪೆಂಡ್. ಅಂದರೆ ನಿಮಗೆ ಆಪ್ರೇಷನ್ ಇದ್ದರೆ ಅದರಲ್ಲಿ ಬರ್ಬೋದು, ಟೆಸ್ಟ್ಗಳು ಅಥವಾ ಇನ್ನಿತರ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಟೆಸ್ಟ್ ಡಾಕ್ಟರ್ ಹೇಳಿದರೆ ಅದೆಲ್ಲ ಅದರಲ್ಲಿ ಕವರೇಜ್ ಆಗುವುದಿಲ್ಲ ಇನ್ಶೂರೆನ್ಸ್, ಪ್ರೈವೇಟ್ ಇನ್ಶೂರೆನ್ಸ್.
2: ಅದು ಇನ್ಶೂರೆನ್ಸ್ ಯಾವ ಲೆವೆಲಲ್ಲಿ ಇದೆ ಅನ್ನುವಂಥದ್ದು ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಅದನ್ನು ಡಾಕ್ಟರ್ ಮುಖಾಂತರ ಅದನ್ನು ಒಂದ್ಸಲ ಕನ್ಸಲ್ಟ್ ಮಾಡಿ ಅದನ್ನು ಕನ್ಫರ್ಮ್ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ಸರ್.
3: ಮೇಡಮ್
2: ಹಲೋ
5: ಹಲೋ
2: ಹಲೋ, ಹಾಂ ಹೇಳಿ ಸರ್.
5: ಹಲೋ ನಮಸ್ಕಾರ.
2: ನಮಸ್ತೆ ಹೇಳಿ.
5: ನಾನು ಸದಾನಂದ ನಾಯಕ್, ಉಡುಪಿ ಜಿಲ್ಲೆ ಬಂಟಕಲ್ಲಿಂದ.
2: ಹೇಳಿ ಸರ್.
5: ಅದು ಅವರ ಆಸ್ಪತ್ರೆಯದ್ದು ಕಾರ್ಡ್ ಉಂಟಂತ ಹೇಳಿದ್ರು ಅವರು, ಅದರದ್ದು ಎಷ್ಟು ಪರ್ಸೆಂಟೇಜ್ ಸಿಗ್ತದೆ ಅಂತ ಹೇಳಿಲ್ಲ.
0: ಅದು ಆಸ್ಪತ್ರೆಯದ್ದು ಕಾರ್ಡಲ್ಲಿ ನಮ್ಮದು ಸಾಧಾರಣ 25%ಇಂದ 75%ವರೆಗೆ ನಾವು ರಿಯಾಯಿತಿಯನ್ನು ಕೊಡ್ತಾ ಇದ್ದೇವೆ. ಕೆಲವೊಂದು ಉಚಿತವಾಗಿ ಕೂಡ ನಾವು ಇನ್ವೆಸ್ಟಿಗೇಷನ್ಸ್ ಅಂದರೆ ತಪ್ಪು ಅದರಲ್ಲಿ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೇವೆ.
5: ಒ
0: ಪಿ ಡಿ ಮೆಡಿಕಲ್ ಕೂಡ ಒಂದು 10% ನಾವು ಕಾರ್ಡ್ ಇದ್ದಾಗ ಕೊಡ್ತೇವೆ.
5: ಈಗ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಮಾತಾಡಿದ್ರೆ, ಆಯುಷ್ಮಾನ್ ಕಾರ್ಡ್ ಇದ್ದವರು ನೇರವಾಗಿ ಬರ್ಬೋದು, ಅಂದ್ರೆ ಎಮರ್ಜೆನ್ಸಿ ಇರುವಾಗ ನೇರವಾಗಿ ನಿಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾಗ ನೀವು ಇದು ಟ್ರೀಟ್ಮೆಂಟ್ ಕೊಡ್ತೀರಾ?
4: ಅಂದ್ರೆ ತುರ್ತು ಸಂದರ್ಭದಲ್ಲಿ. ಹಲೋ, ಕೇಳ್ತಾ ಉಂಟಾ? ನೇರವಾಗಿ ಬರ್ಬೋದು, ಅದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಕೆಲವೊಂದು ಎಮರ್ಜೆನ್ಸಿ ಚಿಕಿತ್ಸೆಗಳು ಅದರಲ್ಲಿ ಲಭ್ಯವಾಗ್ತಾ ಇದೆ ಆಯುಷ್ಮಾನಲ್ಲಿ. ಆವಾಗ ಬಂದು ಈ ICUಯಲ್ಲಿ ಅಡ್ಮಿಟ್ ಆಗುವಂಥದ್ದು ಅಲ್ಲ, ಆರ್ಟಿಗೆ ಸಂಬಂಧಪಟ್ಟ ಎಮರ್ಜೆನ್ಸಿ ನ್ಯೂರೋ ಸರ್ಜರಿ ಸಂಬಂಧಪಟ್ಟ

0: ಎಮರ್ಜೆನ್ಸಿಗೆ, ಅದರಲ್ಲಿ ಎಮರ್ಜೆನ್ಸಿ ಕೋಡಲ್ಲಿ ಬರುವುದಾದರೆ ನಿಮಗೆ ಡೈರೆಕ್ಟಾಗಿ ಬಂದು ರೆಫರೆನ್ಸ್ ನಂಬರ್ ಇಲ್ಲದೆ ನಿಮಗೆ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಪಡೆಯಬಹುದು.
1: ಸರ್,
0: ಅದು ನೀ ಜಾಯಿಂಟ್ ಜಾಯಿಂಟಿಗೆ ಆಯುಷ್ಮಾನಲ್ಲಿ ಬರ್ತದೆ, ಆದರೆ ರೆಫರೆನ್ಸ್ ಸಿಸ್ಟಮ್ ಅಲ್ಲಿ ಬರ್ತದೆ, ರೆಫರಲ್ ಲೆಟ್ರದ ಅಗತ್ಯವಿದೆ. ನಿಮ್ಮ ಜಿಲ್ಲಾಸ್ಪತ್ರೆಯಿಂದ ನೀವು ರೆಫರಲ್ ಲೆಟ್ರ್ ತಂದರೆ ನಮ್ಮ ಎನಪಾಯ ಹಾಸ್ಪಿಟಲಲ್ಲಿ ನಾವು ಅದನ್ನು ಫ್ರೀಯಾಗಿ ಮಾಡಿಕೊಡ್ತೇವೆ. ಬಿ ಪಿ ಎಲ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಿಮ್ಮ ಜೊತೆ ಇರಬೇಕು, ಮತ್ತು ರೆಫರಲ್ ಲೆಟ್ರ್ ಇರಬೇಕು.
2: ಧನ್ಯವಾದಗಳು ಸರ್. ಮುಂದೊಂದು ಕರೆ ಇದೆ. ಹಲೋ
3: ಹಲೋ,
2: ನಮಸ್ತೆ, ಹೇಳಿ, ನಿಮ್ಮ ಹೆಸರು?
3: ನಮ್ದು ಜೆರಿ ಮಾಸ್ಕರೇಣ ಸರ್, ಬಂಟ್ವಾಳದಿಂದ.
2: ಹೇಳಿ, ಕೇಳಿ ಸರ್ ನಿಮ್ಮ ಪ್ರಶ್ನೆ.
3: ಸರ್, ನಾನು ಏನಂದ್ರೆ ಒಂದು ಅನಿವಾರ್ಯವಾಗಿ ನಂದೊಂದು ಈಗ ಇದಾಗಿದೆ, ಒಂದು
2: ಹೇಳಿ,
3: ಒಂದು ಮನೆಯಲ್ಲಿ ಊಟ ಮಾಡಲಿಕ್ಕೆ ಅವಕಾಶ ಸಿಕ್ತು ನನಗೆ. ಅವರು ನಾನು ಅಲ್ಲಿ ಇರುವಾಗ ನನಗೆ ಗೊತ್ತಿಲ್ಲ, ಮತ್ತೆ ಗೊತ್ತಾಯ್ತು ಅವ್ರು ಸ್ಲೋ ಪಾಯ್ಸನ್ ಹಾಕಿದ್ದಾರೆ ಅಂತ. ಮತ್ತೆ ನನಗೆ ಚುರಿಕೆ ಮತ್ತೆ ಲಂಗ್ಸ್ ಎಲ್ಲ ಡಿಸೆಕ್ಟ್ ಆಯ್ತು, ಅದ್ರ ಮುಂಚೆ ಸರಿ ಇದ್ದೆ. ಅದು ಅದಕ್ಕೆ ಏನಾದರೂ ಆಯುಷ್ಮಾನ್ ಭಾರತ್ ಅಲ್ಲಿ ಏನಾದರೂ ಇದು ಇದೆಯಾ?
0: ಅದು ಮೊದಲು ನೀವು ವೈದ್ಯರಲ್ಲಿ ಕನ್ಸಲ್ಟ್ ಮಾಡಿ ಅವರು ನಿಮ್ಗೆ ಏನು ರೋಗ ಅಂತ ಅವರು ತೀರ್ಮಾನ ಮಾಡಿದ ಮೇಲೆ ಬರುತ್ತಾ ಇಲ್ವಾ ಅಂತ ಆ ಡಾಕ್ಟರ್ ನಮ್ಗೆ ತೀರ್ಮಾನ ಮಾಡಬಹುದು.
3: ಮೊದಲು ಆರೋಗ್ಯ ಎಲ್ಲ ಸರಿ ಇತ್ತು, ಅಂದ್ರೆ ಸ್ವಲ್ಪ ಎನಿಮಿಟಿ ಆಯ್ತು, ಮತ್ತೆ ಅವರು ಊಟ ಎಲ್ಲ ಕೊಟ್ರು. ಆದ್ರೆ ನನಗೆ ಈಗ ಸ್ಕಿನ್ ಡಿಸೀಸ್ ಮತ್ತೆ ಲಂಗ್ಸ್ ಡಿಸೀಸ್ ಎಲ್ಲ ಬಂದಿದೆ, ಚುರುಕಿ ಎಲ್ಲ ಬಂದಿದೆ. ಹಾಕಿ ಕೊಟ್ರ ಅಂತ ನನಗೆ ಡೌಟ್ ಆಗ್ತಾ ಇದೆ. ಅದಕ್ಕೆ ಏನಾದ್ರು ಆಯುಷ್ಮಾನ್ ಭಾರತ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಉಂಟಾ, ಮತ್ತೆ ಬ್ಲಡ್ ಟೆಸ್ಟ್ ಮಾಡಿ ಅದು ವಿಷ ಪದಾರ್ಥ ಬ್ಲಡ್ ಅಲ್ಲಿ ಇದೆಯಾ ಅಂತ ಗೊತ್ತಾಗ್ತದ ಅಂತ ನಂದು ಒಂದು ಕ್ವಶನ್.
2: ನೀವು ನಿಮ್ಮ ಹತ್ತಿರದ ಜಿಲ್ಲಾ ಆಸ್ಪತ್ರೆಗೆ ಅಥವಾ ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ವೈದ್ಯರನ್ನ ಒಂದು ಸಲ ಕೇಳಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತದ್ದು ಒಳ್ಳೇದು ಸರ್.
3: ಹಾಗೆ ಉಂಟಾ ವ್ಯವಸ್ಥೆ
0: ಅಲ್ಲಿ ನಿಮಗೆ ಆಯುಷ್ಮಾನ್ ಅಲ್ಲಿ? ಅಲ್ಲಿ ಕೂಡ ಅಂದರೆ ಜಿಲ್ಲಾಸ್ಪತ್ರೆಯಲ್ಲಿ ವ್ಯವಸ್ಥೆ ಉಂಟು. ಒಂದು ವೇಳೆ ಅಲ್ಲಿ ಇಲ್ಲ ಅಂದರೆ ಅವರು ರೆಫರ್ ಮಾಡ್ಬೋದು ನಮಗೆ.
3: ಇದು ಬ್ಲಡ್ ಅಲ್ಲಿ ವಿಷ ಉಂಟಾ ಅಂತ ನೋಡ್ತಾರಾ ಅವರು?
0: ಮೊದಲು ನಿಮಗೆ ಡಾಕ್ಟರ್ ನೋಡಬೇಕಲ್ಲ ಸರ್, ನಿಮ್ಮ ನೋಡಿದ ಮೇಲೆ ಅವರು ಅದನ್ನು ನಿರ್ಧರಿಸ್ತಾರೆ.
2: ಮುಂದೆ ಒಂದು ಕರೆ ಇದೆ. ಹಲೋ
4: ಹಲೋ ಸರ್, ನಮಸ್ಕಾರ.
2: ನಮಸ್ತೆ, ಹೇಳಿ
4: ಮೇಡಮ್. ನಮಸ್ತೆ, ನಾನು ಜಗದೀಶ್ ಅಂತ ಮಂಗಳೂರಿಂದ.
2: ಹೇಳಿ ಸರ್.
4: ಮೇಡಮ್ ಸರ್, ಈಗ ಪೋಸ್ಟ್ ಆಫೀಸ್ ಒಂದು 15 ಲಕ್ಷ ಇನ್ಸೂರೆನ್ಸ್ ಉಂಟಲ್ಲ ಸರ್, ಮೆಡಿಕಲ್ ಅದರದ್ದು ವಿವರ ಏನಾದರೂ ಸಿಗ್ಬೋದು ಸರ್?
2: ಪೋಸ್ಟ್ ಆಫೀಸ್ ಅಲ್ಲಿ ಇರುವಂತದ್ದು,
4: ಪೋಸ್ಟ್ ಆಫೀಸ್ ಅಲ್ಲಿ ಅದು ನಮ್ಮ ರಿಲಯನ್ಸ್ ಕಂಪನಿ ಮತ್ತು ಬಜಾಜ್ ಅಲಯನ್ಸ್ ಕಂಪನಿ ಕಟ್ಟಾಯದಲ್ಲಿ ಆಗ್ತದೆ.
0: ಅದು ರಿಲಯನ್ಸ್
4: ಆಕಾಶವಾಣಿಯಲ್ಲಿ ಅದರ ಬಗ್ಗೆ ಮಾಹಿತಿ ಬಂದಿತ್ತು ಅಂತಲ್ಲ ಕೊಟ್ಟಿದ್ರು, ಹಾಗೆ ನಾನು ಅದನ್ನ ಮಾಡಿಸಿದ್ದೇನೆ. ಆದ್ರೆ ಅದ್ರದ್ದು ವಿಷಯ ಏನಂತ ಹೇಳಿ ನಂಗೆ ಏನು ಗೊತ್ತಿಲ್ಲ, ಹಾಗೆ ಏನಾದ್ರು ಗೊತ್ತಿರ್ಬೋದ ಅಂತ ಕೇಳಿದೆ.
0: ಅದರ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿ ಇಲ್ಲ. ಮತ್ತೆ ರಿಲಯನ್ಸ್ ಮತ್ತೆ ಬಜಾಜ್ ಹೇಳಿದ್ರಲ್ಲ, ಅದು ಪ್ರೈವೇಟ್ ಆಗಿ ಇನ್ಸೂರೆನ್ಸ್ ನಮ್ಮಲ್ಲಿ ಉಂಟು. ಪ್ರೈವೇಟ್ ಇನ್ಸೂರೆನ್ಸ್ ಇದ್ರೆ ನಿಮ್ಗೆ ಅದರಲ್ಲಿ ಚಿಕಿತ್ಸೆಯನ್ನು ಪಡೆಯುವಂತ ಚಾನ್ಸಸ್ ಇದೆ.
4: ಅದರಲ್ಲಿ ಪೋಸ್ಟ್ ಆಫೀಸ್ ಮತ್ತು ಸರ್ಕಾರ ಮತ್ತು ಬಜಾಜ್ ಅಲಯನ್ಸ್ ಮತ್ತು ರಿಲಯನ್ಸ್ ಕಂಪನಿ
0: ಅವರ ಒಡಂಬಡಿಕೆ ಇರಬಹುದು. ಬಟ್ ಬಜಾಜ್ ಅಲಯನ್ಸ್ ಅದು TP ಅದು ಥರ್ಡ್ ಪಾರ್ಟಿ ಅಂತ ನೋಡಿ ಅದರಲ್ಲಿ ಬರುವಂತಾದ್ರೆ ಬಜಾಜ್ ಅಲಯನ್ಸ್ ಜನರಲ್ ಇನ್ಸೂರೆನ್ಸ್ ಉಂಟು, ಅದರಲ್ಲಿ ಅದು ಪ್ರೈವೇಟ್ ಇನ್ಸೂರೆನ್ಸ್ ಅದು ನಮ್ಮ ಕಡೆ ಉಂಟು ನಮ್ಮಲ್ಲಿ. ಅದು ಅಡ್ಮಿಟ್ ಆದರೆ ಚಿಕಿತ್ಸೆಗೆ ಅವಶ್ಯಕವಿದ್ದರೆ ಅದರಲ್ಲಿ ಬರಬಹುದು.
4: ಈಗ ನಾವು ಮಾಡಿಸಿದಾಗ ಒಬ್ಬರಿಗೆ 750, ಒನ್ ಡೇ ಎಂಟ್ರಿಗೆ ಆದರೆ 1200.
0: ಅದು ಪ್ರೀಮಿಯಂ ಅಂತ ತಗೊಳ್ತಾರೆ ಅವರು ಅದರ
4: ವರ್ಷಕ್ಕೆ.
0: ಹೌದೌದು.
2: ಮುಂದೆ ಒಂದು ಕರೆ ಇದೆ. ಹಲೋ
5: ಹಲೋ, ನಮಸ್ತೆ.
2: ನಮಸ್ತೆ, ಯಾರು ಹೇಳಿ?
5: ನಾನು ನೀರಜ ತಿಂಗಳಿಂದ.
2: ಕೇಳಿ ಮೇಡಮ್, ನಿಮ್ಮ ಪ್ರಶ್ನೆ.
5: ಡಾಕ್ಟರ್ಗೆ ನಮಸ್ತೆ.
0: ನಮಸ್ತೆ, ಹೇಳಿ ಮೇಡಮ್.
5: ಈಗ ನಿಮ್ಮ ಆಸ್ಪತ್ರೆಯ ಈಗ ಈ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಲಿಕ್ಕೆ ಎಂತ ಮಾಡಿಸ್ಲಿಕ್ಕೆ ಎಲ್ಲಿ ಮಾಡಿಸ್ಬೇಕಂತ?
6: ಅದು ಆಸ್ಪತ್ರೆ ಕಾರ್ಡ್ ಈಗಾಗಲೇ ಹೇಳಿದೆ, ಅದು ಆರೋಗ್ಯ ಕಾರ್ಡ್ ಅಂತೇಳಿ. ನಮ್ಮ ಆಸ್ಪತ್ರೆಯ ಆಸ್ಪತ್ರೆಯಲ್ಲಿ ಕೂಡ ಅದರ ಕೌಂಟ್ರ್ ಇದೆ, ನಾವು ಅದನ್ನು ನೀವು ಬಂದ ದಿನ ಕೂಡ

0: ಆಸ್ಪತ್ರೆ ಬಂದ ದಿನ ಕೂಡ ನಾವು ರಿಜಿಸ್ಟ್ರೇಷನ್ ಮಾಡಿ ಸೇಮ್ ಡೇ ನಿಮಗೆ ಅದರ ಬೆನಿಫಿಟ್ ಸಿಗ್ತದೆ. ಅದೇ ರೀತಿ ನಾವು ಎಲ್ಲಿ ಊರಲ್ಲಿ ಕೆಲವು ಕಡೆ ಕ್ಯಾಂಪನ್ನು ಇಡ್ತೇವೆ, ಅದರ ರಿಜಿಸ್ಟ್ರೇಷನ್ ಕ್ಯಾಂಪ್ ಅಂತೇಳಿ ಹೆಲ್ತ್ ಕಾರ್ಡ್, ಆ ಸಂದರ್ಭದಲ್ಲಿ ಕೂಡ ಒಂದು ಕಾರ್ಡನ್ನು ನೀವು ರಿಜಿಸ್ಟ್ರೇಷನ್ ಮಾಡಿ ಪಡಿಬೋದು.
1: ಅದು ಒಬ್ಬರ ಮೇಲೆ ಎಷ್ಟು ಒಂದು ಕಾರ್ಡ್?
0: ಅಲ್ಲ, ಅದು ಒಬ್ಬರಿಗೆ ಅಲ್ಲ, ಒಂದು ಕುಟುಂಬದ 1 ರಿಂದ 5 ಜನವರೆಗೆ ಅದಕ್ಕೆ 200 ರೂಪಾಯಿ, ರೇಷನ್ ಕಾರ್ಡ್ ಬಿ ಪಿ ಎಲ್ ಇದ್ದರೆ, ಎ ಪಿ ಎಲ್ ಇದ್ದರೆ 300 ರೂಪಾಯಿ ಒಂದು ವರ್ಷಕ್ಕೆ.
1: ಒಂದು ವರ್ಷಕ್ಕೆ 200 ರೂಪಾಯಿ. ಅದು ನಿಮ್ಮ ಏನಪ್ಪ ಆಸ್ಪತ್ರೆಗೆ

0: ಹೇಳಿದ್ವಿ, ಈಗ ಇ ಎಸ್ ಐ ಇರಬಹುದು ಅಥವಾ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂತ, ಅಥವಾ ಯಶಸ್ವಿನಿ ಸ್ಕೀಮ್ ಅನ್ನುವಂಥದ್ದು, ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹಂಚಿಕೊಳ್ಳಿ ಸರ್. ಅಂದರೆ ಅದಕ್ಕೆ ಬೇಕಾದಂತಹ ದಾಖಲೆಗಳೇನು, ಇದನ್ನು ಪಡೆಯುವ ಬಗ್ಗೆ ಮಾಹಿತಿ.
1: ಇ ಎಸ್ ಐ ಎಂಪ್ಲಾಯಿ ಪ್ರೊವಿಡೆಂಟ್
0: ಎಂಪ್ಲಾಯಿ
1: ಸ್ಟೇಟ್ ಇನ್ಶೂರೆನ್ಸ್ ಕರೆಕ್ಟ್, ಉದ್ಯೋಗಿಗಳ ಭವಿಷ್ಯ ನಿಧಿ ಯೋಜನೆ.
0: ಹೌದು,
1: ಇದರ ಬಗ್ಗೆ ಅಂದರೆ ಎಸ್ ಐ ಅದು ಇದು ಫ್ಯಾಕ್ಟ್ರಿ ಅಥವಾ ಸಂಸ್ಥೆಗಳಿರ್ಬೋದು, ಅದರಲ್ಲಿ ಉದ್ಯೋಗದಾತರು ಇರ್ತಾರೆ ಎಂಪ್ಲಾಯರ್, ಅವರಿಗೆ ಅದು ಕಡ್ಡಾಯ ಇ ಎಸ್ ಐ ಆಕ್ಟ್ ಪ್ರಕಾರ ಅದು ತಮ್ಮ ಉದ್ಯೋಗಿಗಳಿಗೆ ಅವ್ರು ಮಾಡಿಕೊಡುವಂಥ ಕಡ್ಡಾಯ. ಇಲ್ಲಿ ಒಂದು ನಿಬಂಧನೆ ಉಂಟಂದರೆ 21,000 ಒಳಗಿರುವ ಸಿಬ್ಬಂದಿಯ ಉದ್ಯೋಗಿಗಳಿಗೆ ಇದನ್ನು ಮಾಡಿಕೊಡಬಹುದು, ಅದೊಂದು ಸಣ್ಣ ಪ್ರೀಮಿಯಂ ಪ್ರಕಾರ.
0: ಹೌದು,
1: ಈಗ ಪೇಷಂಟ್ ಹೇಗೆ ಅದರ ಪ್ರಯೋಜನ ಪಡೆಯಬಹುದು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಅವರು ಇ ಎಸ್ ಐ ಅದರ ಅವರಿಗೂ ಅವರ ಎಂಪ್ಲಾಯಿ ಕೂಡ ಅವರ ಫ್ಯಾಮಿಲಿಗೂ ಕೂಡ ಇದನ್ನು ಪಡೆಯುವಂಥ ಅವಕಾಶವಿದೆ ಇ ಎಸ್ ಐ. ಅದು ಅವರು ಇ ಎಸ್ ಐ ಹಾಸ್ಪಿಟಲ್ ಹೋಗಿ ಅದರ ಒಂದು ಅಪ್ರೂವಲ್ ಅನ್ನು ಪಡೆಯುವಂಥದ್ದು. ಇನ್ನೊಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಅವರಿಗೆ ಡೈರೆಕ್ಟ್ ಆಗಿ ಹೋಗ್ಬೋದು. 24 ಗಂಟೆಯಲ್ಲಿ ಮಾತ್ರ ಇ ಪಹಚಾನ್ ಕಾರ್ಡ್ ಅಂತ ಇರುತ್ತೆ, ಆ ಇ ಪಹಚಾನ್ ಕಾರ್ಡ್ ಫ್ಯಾಮಿಲಿ ಫೋಟೋಸು ಮತ್ತು ಆಧಾರ್ ಕಾರ್ಡ್ ಇವುಗಳನ್ನೆಲ್ಲ ತಂದು ಅವರು ಸಬ್ಮಿಟ್ ಮಾಡುವಂಥದ್ದು. ಈ ತುರ್ತು ಅಲ್ಲದ ಸಂದರ್ಭದಲ್ಲಿ ಅವರು ಅವರ ಇದು
0: ಅವರ ಫ್ಯಾಮಿಲಿ ಮತ್ತೆ
1: ಅಲ್ಲ ಅವರಿಗೆ ಪಡಿಬಹುದು. ಇ ಎಸ್ ಐ ಹಾಸ್ಪಿಟಲ್ ಇಂದ ಪರ್ಮಿಷನ್ ಲೆಟರ್ ಅವ್ರು ತರಬೇಕಾಗ್ತದೆ.
0: ಈಗ ಒಂದು ಕರೆ ಇದೆ, ಕೊನೆಯ ಕರೆ.
2: ಹಲೋ
0: ನಮಸ್ತೆ, ಬೇಗ ನಿಮ್ಮ ಪ್ರಶ್ನೆಯನ್ನ ಒಂದು ಕೇಳಿ.
1: ಯಶಸ್ವಿನಿ ಸ್ಕೀಮ್ ಅದು ಸಂಘ ಸಂಸ್ಥೆಗಳು ಸಹಕಾರ ಸಂಘ ಸಂಸ್ಥೆಗಳ ಅದರ ಮೆಂಬರ್ಶಿಪ್ ಆಗಿರುವಂಥದ್ದು, ಅವರಿಗೆ ಕೊಡುವಂತಹ ಅದೊಂದು ಯೋಜನೆ ಯಶಸ್ವಿನಿ ಸ್ಕೀಮ್. ಅದು ಕೂಡ ಕರ್ನಾಟಕದವರಾಗಿರ್ಬೇಕು, ಅವರು ಯಶಸ್ವಿನಿಯಲ್ಲಿ ಕರ್ನಾಟಕದವರಾಗಿರ್ಬೇಕು, ಆ ಸಹಕಾರ ಸಂಘದ ಸದಸ್ಯರಾಗಿರ್ಬೇಕು, 1 ತಿಂಗಳು ಪೂರ್ತಿಯಾಗಿರ್ಬೇಕು ಅವರಿಗೆ ಯಶಸ್ವಿನಿ ಅವರ ಕಾರ್ಡ್ ಮಾಡ್ಬೋದು. ಅವರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಬಂದರೆ ಅದರ ಒಳಪಟ್ಟಂತಹ ಚಿಕಿತ್ಸೆಗಳಿಗೆ ನಾವು ಉಚಿತ ಚಿಕಿತ್ಸೆಯನ್ನು ಇಡ್ಬೋದು. ಅದರ ಮೂಲಕ ಶಸ್ತ್ರಚಿಕಿತ್ಸೆಗಳಿರ್ಬೋದು ಅಥವಾ ಎಮರ್ಜೆನ್ಸಿ ಇರ್ಬೋದು, ಮೆಡಿಕಲ್ ಮ್ಯಾನೇಜ್ಮೆಂಟ್, ಈ ಎಲ್ಲ ಚಿಕಿತ್ಸೆಗಳಿಗೆ ಅದರಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡೆಯಬಹುದು ಪೇಷಂಟ್.
0: ನಮ್ಮ ಕಾರ್ಯಕ್ರಮ ಸಮಯ ಆಗ್ತಾ ಬಂತು, ಇನ್ನಷ್ಟು ಕರೆಗಳು ನಮಗೆ ಕಾಯ್ತಾ ಇವೆ, ಆದರೆ ಸಮಯದ ಅಭಾವ. ಇದುವರೆಗೆ ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ದೇಳಕಟ್ಟೆ ಮಂಗಳೂರು ಪ್ರಾಯೋಜಿಸಿದಂತಹ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಆರೋಗ್ಯ ವಿಮಾ ಯೋಜನೆಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಬ್ದುಲ್ ಅಜೀಜ್ ಹಾಗೂ ಮಾರುಕಟ್ಟೆ ವಿಭಾಗದ ಹಿರಿಯ ಕಾರ್ಯನಿರ್ವಾಹಕರಾದ ವಿಜಯಾನಂದ ಶೆಟ್ಟಿ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
3: ಥ್ಯಾಂಕ್ ಯು.
0: ಹಾಗೆಯೇ ಕರೆ ಮಾಡಿದಂತಹ ಎಲ್ಲ ಕೇಳುಗರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು.
4: ಇದುವರೆಗೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಮತಾ ನವೀನ್ ಶೆಟ್ಟಿ, ತಾಂತ್ರಿಕ ನೆರವು ಸಿನಿ ಪೌಲ್ ಹಾಗೂ ಪದ್ಮನಾಭ ಗೌಡ.
5: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಏನಪೋಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾಲ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.

ಕೈಲಾಶ್ ಖೇರ್ ಹಾಗೂ ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕವಿರಾಜ್ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಇದೀಗ ಪುನೀತ್ ರಾಜ್ಕುಮಾರ್ ಹಾಡಿರುವ ನಮ್ಮ ಬಸವ ಚಿತ್ರದ ಗೀತೆ ಭಂಗಿರಂಗ ಅವರ ರಚನೆ, ಸಂಗೀತ ನೀಡಿದವರು ಗುರುಕಿರಣ್.

ಕೇಳಿ ಕೊನೆಯ ಗೀತೆ ಗುರುಕಿರಣ್ ಅವರದೇ ಸಂಗೀತದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಚೈತ್ರ ಜೊತೆಗೆ ಹಾಡಿರುವ ಗೀತೆ ಇದು. ಚಿತ್ರ ಲವಕುಶ, ಸಂಗೀತ ಗೀತರಚನೆ ಕವಿರಾಜ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
2: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ ಬೆಂಗಳೂರಿನ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಆತಿಥೇಯ ಬಿಎಸಿ ತಂಡವು ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಡಾಲ್ಫಿನ್ ಈಜು ಕೇಂದ್ರವು ದ್ವಿತೀಯ ಸ್ಥಾನ ಪಡೆಯಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಈಜುಕೂಟದಲ್ಲಿ ಬಿಎಸಿ ತಂಡವು ಒಟ್ಟು 545 ಅಂಕ ಕಲೆ ಹಾಕಿದರೆ ಡಾಲ್ಫಿನ್ ತಂಡಕ್ಕೆ 285 ಅಂಕಗಳು ದೊರೆತವು. ಈಜು ಸ್ಪರ್ಧೆಯಲ್ಲಿ ಅಮೋಘ ಪ್ರದರ್ಶನ ನೀಡಿ 2 ದಾಖಲೆ ನಿರ್ಮಿಸಿದ ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದರೆ ಮಹಿಳೆಯರ ವಿಭಾಗದಲ್ಲಿ ತನಿಷಿ ಅವರು ಈ ಗೌರವಕ್ಕೆ ಪಾತ್ರರಾದರು. ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ರಮ್ಯಾ ವಿ ಅವರು ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತಾಗಿ ಮಾಹಿತಿ ನೀಡಿದರು.
3: ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್. ಸೊ ಬೇಸಿಕಲಿ ಕರ್ನಾಟಕದಲ್ಲಿ 2 ಮೇನ್ ಸ್ಟೇಟ್ ಲೆವೆಲ್ ಆಗುತ್ತೆ, ಒಂದು ಏಜ್ ಗ್ರೂಪ್ ಸ್ಟೇಟ್ ಲೆವೆಲ್, ಒಂದು ಓಪನ್ ಸ್ಟೇಟ್ ಲೆವೆಲ್ ಅಂತ. ಸೊ ಫಸ್ಟ್ ಯೂಶುವಲ್ ಆಗಿ ಏಜ್ ಗ್ರೂಪ್ ಆಗ್ತಾ ಇತ್ತು, ಸೆಕೆಂಡ್ ಸೀನಿಯರ್ ಆಗ್ತಾ ಇತ್ತು, ಸೀನಿಯರ್ ಸಮ್ ಟೈಮ್ ಜುಲೈ ಆಗಸ್ಟ್ ಅಲ್ಲಿ. ಈ ಸಲ ಫಸ್ಟ್ ಸೀನಿಯರ್ ಮಾಡ್ತಾ ಇದೀವಿ, ಯಾಕಂದ್ರೆ ದಿಸ್ ಇಸ್ ಅ ವೆರಿ ತುಂಬಾ ಪ್ಯಾಕ್ಡ್ ಕ್ಯಾಲೆಂಡರ್ ನಮ್ಗೆ. ಸೊ ಈ ಸಲ ನಮ್ಗೆ ಏನೇನು ಕಾಂಪಿಟೇಷನ್ ಇದೆ ಅಂದ್ರೆ ಏಷ್ಯನ್ ಗೇಮ್ಸ್ ಇದೆ, ಆಮೇಲೆ ಕಾಮನ್ ವೆಲ್ತ್ ಗೇಮ್ಸ್ ಇದೆ. ಸೊ ಅದೆರಡು ಕಾಂಪಿಟೇಷನ್ಗೆ ಸೆಲೆಕ್ಷನ್ ಅಹಮದಾಬಾದ್ ಅಲ್ಲಿ ನಡೆಯುತ್ತೆ. ದಟ್ ಇಸ್ ಪಾರ್ಟ್ ಆಫ್ 79th ಸೀನಿಯರ್ ನ್ಯಾಷನಲ್ಸ್. ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ನಮಗೆ ಸೆಲೆಕ್ಷನ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇಷ್ಟು ಒಳಗೆ ನಿಮ್ದು ಟೈಮ್ ಕಳ್ಸಿದ್ರೆ ಇಷ್ಟು ಜನನ ಕಳಿಸ್ಬೋದು ಅಂತ. ಸೊ ಟೈಮು ಇಟ್ ಇಸ್ ನಾಟ್ ಟಾಪ್

0: ಟೂ ಕಳಿಸೋದು ಆ ತರ ಅಲ್ಲ. ಅಕಸ್ಮಾತ್ ಟೈಮಿಂಗ್ ಯಾರು ಮೀಟ್ ಮಾಡ್ತಾರೋ ಅಥವಾ ಆರ್ ಜನ ಮೀಟ್ ಮಾಡಿದ್ರು ಆರ್ ಜನನು ನಾವು ನ್ಯಾಷನಲ್ಸ್ ಗೆ ಕಳಿಸಬಹುದು. ಸೊ ದ ಮೇನ್ ಕಾಂಪಿಟೇಷನ್ ಇದು ಒಂದು, ನಮ್ಮ ಸ್ಟೇಟ್ ಅಲ್ಲಿ ರ್ಯಾಂಕಿಂಗ್ ಓಪನ್ ರ್ಯಾಂಕಿಂಗ್ ಯಾರ್ಯಾರು ಇದ್ದಾರೆ ಅಂತ. ಸೆಕೆಂಡು, ಇಟ್ ಇಸ್ ಆಲ್ಸೋ ಅ ಸೆಲೆಕ್ಷನ್ ಟ್ರಯಲ್ ಫಾರ್ ಸೀನಿಯರ್ ನ್ಯಾಷನಲ್ಸ್, 79th ಸೀನಿಯರ್ ನ್ಯಾಷನಲ್ಸ್ ಇನ್ ಅಹಮದಾಬಾದ್, ವಿಚ್ ಇಸ್ ಹ್ಯಾಪನಿಂಗ್ ಆನ್ ಮುಂದಿನ ತಿಂಗಳು 16th to 21st June ಅಲ್ಲಿ ನಡೀತಾ ಇದೆ. ಮೀನ್ ಇದು ಎನ್ಆರ್ಜಿ ಅವರದು ಟ್ಯಾಗ್ ಲೈನ್ ಇಸ್ ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಅಂತ. ದಟ್ ಇಸ್ ಟು ಆನರ್ ಆರ್ ಲೇಟ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಿಸ್ಟರ್ ವೀಲ್ಕಂಠರಾವ್ ಜಗದಾಲೆ ಅವ್ರ ಹೆಸರಲ್ಲಿ ನಾವು ಈ ಸ್ಟೇಟ್ ಲೆವೆಲ್ ಮಾಡೋದು. 3 days ಕಾಂಪಿಟೇಷನ್ ಇದೆ. ಇದು ಓಪನ್ ಅಂತಂದ್ರೆ ಮಿನಿಮಮ್ ಏಜ್ ಇದೆ, 13 ವರ್ಷದ ಮೇಲೆ, 13 ವರ್ಷದ ಕೆಳಗಡೆ ಅವ್ರು ಬರಕ್ಕಾಗಲ್ಲ. 13 to 25 ಆಗಿರ್ಬೋದು, 36 ಆರ್ ಆಸ್ ಲಾಂಗ್ ಆಸ್ ಯು ಆರ್ ಇನ್ ಕಾಂಪಿಟೇಟಿವ್ ಸ್ವಿಮ್ಮಿಂಗ್. ಸೆಲೆಕ್ಷನ್ ಟ್ರಯಲ್ಸ್ ಗೆ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ, ಯಾರು ಯಾರು ಕ್ಲೋಸ್ ಆಗಿ ಆ ಟೈಮ್ ಮಾಡ್ತಾರೋ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಆಲ್ ಟುಗೆದರ್ ಈ ಕಾಂಪಿಟೇಷನ್ ಅಲ್ಲಿ ನಮ್ 226 ಸ್ವಿಮ್ಮರ್ಸ್ ಬಂದಿದ್ದಾರೆ. ದಿಸ್ ಇಯರ್ ಇಟ್ ಇಸ್ ದ ಹೈಯೆಸ್ಟ್ ಕಾಂಪಿಟೇಟರ್ಸ್ ನಮ್ಗೆ ಬಂದಿರೋದು ಸ್ವಿಮ್ಮರ್ಸ್. ದಟ್ ಮೇನ್ಲಿ ಬಿಕಾಸ್ ನಮ್ದು ಸ್ವಿಮ್ಮಿಂಗ್ ಬೇಸ್ ಜಾಸ್ತಿ ಆಗಿರ್ಬೋದು, ಅಥವಾ ದೇ ಆಲ್ಸೋ ವಾಂಟ್ ಟು ಟೇಕ್ ಪಾರ್ಟ್ ಇನ್ ದ ಏಷ್ಯನ್ ಗೇಮ್ಸ್ ಟ್ರಯಲ್ಸ್. ಆಮೇಲೆ ಈ ಸಲ ನಮ್ಗೆ ಇನ್ನೊಂದು ಕಾಂಪಿಟೇಷನ್ ಏನಿದೆ ಅಂದ್ರೆ 12th ಏಷ್ಯನ್ ಏಜ್ ಗ್ರೂಪ್ ಕಾಂಪಿಟೇಷನ್ ಬೇರೆ ಇದೆ, ವಿಚ್ ಇಸ್ ಹ್ಯಾಪನಿಂಗ್ ಇನ್ ಥೈಲ್ಯಾಂಡ್. ಸೊ ಅದೇ ಇದು ಆಕ್ಷನ್ ಪಾರ್ಟ್ ಇಯರ್, ನಮ್ಗೆ 3 ಇಂಟರ್ನ್ಯಾಷನಲ್ ಲೆವೆಲ್ ಇವೆಂಟ್ ಇದೆ. ಸೊ ಅದು ಟ್ರಯಲ್ಸ್ ಕೊಡ್ಬೇಕಂದ್ರೆ ನಮ್ದು ಮೇ ಇಂದ ಸೀಸನ್ ಶುರು ಆಗುತ್ತೆ, ಸ್ವಿಮ್ಮಿಂಗ್ ಸೀಸನ್ ಗಳು ಶುರು ಆಗುತ್ತೆ. ಪ್ರತಿ ಕಾಂಪಿಟೇಷನ್ ಯೂಶಲ ಕ್ಯಾಲೆಂಡರ್ ಮುಂಚೆನೆ ಅಂದಾಜ್ ಡೇಟ್ ಕೊಟ್ಬಿಟ್ಟಿರ್ತಾರೆ ನಮ್ಗೆ. ಸೊ ನಮ್ದು ವರ್ಕೌಟ್ ಅದೇ ತರ ಶುರು ಮಾಡ್ತಾರೆ, ಯಾವ ಕಾಂಪಿಟೇಷನ್ ಮುಂಚೆ ನಾವು ಎಷ್ಟು ಸ್ವಿಮ್ ಮಾಡಿರ್ಬೇಕು. ನಾವು ಟರ್ಮಿನಾಲಜಿ ಉಪಯೋಗಿಸೋದು ಲೋಡ್ ಅಂತ ಉಪಯೋಗಿಸ್ತೀವಿ. ಅಂದ್ರೆ ಇವಾಗ ನೋಡಿ, ಪ್ರತಿಯೊಬ್ಬರು ಸ್ವಿಮ್ಮರ್ ವಾರಕ್ಕೆ 65 kilometers ಮಾಡ್ತಾರೆ ರೆಗ್ಯುಲರ್. ಅದೇ ಕಾಂಪಿಟೇಷನ್ ಬರ್ತಾ ಇದೆ ಅಂದಾಗ ಅದನ್ನ 40 kilometers ಮಾಡ್ತಾರೆ. ಸೊ ಇವಾಗ ಕಾಂಪಿಟೇಟರ್ ಸ್ವಿಮ್ಮರ್ಸ್ ದಿನಕ್ಕೆ 11-12 kilometers ಸ್ವಿಮ್ ಮಾಡ್ತಾರೆ. ಸೊ 9 session ಇರುತ್ತೆ, 8 session ಇರುತ್ತೆ, ಬೇಸ್ಡ್ ಆನ್ ಯಾವ ಕಾಂಪಿಟೇಷನ್ ಅಲ್ಲಿ ಕೋಚಸ್ ವಿಲ್ ಪ್ಲಾನ್ ಅಕಾರ್ಡಿಂಗ್. ಸೊ ಇವಾಗ ಮುಂದಿನ ತಿಂಗಳು ಇಟ್ ಇಸ್ ಎ ವೆರಿ ಕ್ರೂಷಿಯಲ್. ಸೊ ಎಲ್ಲರೂ ಸ್ವಲ್ಪ ಹೈ ಲೋಡ್ ಅಲ್ಲೇ ಫುಲ್, ನಾವು ಟೇಪರಿಂಗ್ ಅಂತ ಪದ ಉಪಯೋಗಿಸಿದ್ವಿ, ಅಂದ್ರೆ ಈ ಕಾಂಪಿಟೇಷನ್ ಗೆ ನಾನು ಫುಲ್ ರೆಸ್ಟ್ ಆಗ್ಬಿಟ್ಟು ಬರ್ತೀನಿ ಅಂತ. ಸ್ವಲ್ಪ ಜನ ರೆಸ್ಟ್ ಆಗ್ಬಿಟ್ಟು ಬಂದಿದ್ದಾರೆ, ಸ್ವಲ್ಪ ಜನ ಹಂಗೆ ಬಂದಿದ್ದಾರೆ. ಏನಕ್ಕಂದ್ರೆ ಅವ್ರಿಗೆ ರೆಸ್ಟ್ 1 ತಿಂಗಳು ಆದ್ಮೇಲೆ ಕೊಡಬೇಕು, ಏನಕ್ಕಂದ್ರೆ ದೇ ನೋ ದಟ್ ಏಷ್ಯನ್ ಗೇಮ್ ಸೆಲೆಕ್ಟ್ ಆಗ್ಬೇಕು. ಸೊ ಅವ್ರ ವರ್ಕೌಟ್ ಬೇರೆ ತರ. ಲಾಸ್ಟ್ ಟೈಮ್ ನಮ್ಮ ಕರ್ನಾಟಕದಿಂದಾನೆ 5 or 6 ಟೀಮ್ ಇಂಡಿಯಾಲಿದ್ರು, ಅಂಡ್ ಶ್ರೀಹರಿ ನಟರಾಜ್ ಅವ್ರು 50 meters ಬ್ಯಾಕ್ ಸ್ಟ್ರೋಕ್ ಮಾಡಿದ್ರು. ಹೀಸ್ ವೆರಿ ಫೋಕಸಿಂಗ್ ಆನ್ ದಟ್ ಸ್ಪೆಸಿಫಿಕ್ ಇವೆಂಟ್, ಏನಕ್ಕಂದ್ರೆ ಅವ್ರಿಗೆ ಮೆಡಲ್ ಬರೋ ಚಾನ್ಸಸ್ ಇದೆ. ಸೊ ಅವ್ರು ತುಂಬಾ ಅದನ್ನೇ ಫೋಕಸ್ ಮಾಡಿಬಿಟ್ಟು ಸ್ವಿಮ್ ಮಾಡ್ತಾ ಇದಾರೆ. ದಿನಿತಿ ಅವರು ಇದಾರೆ, ಲಾಸ್ಟ್ ಟೈಮ್ ಒಲಿಂಪಿಕ್ಸ್ ಹೋಗಿ ಅವರು ಬಂದಿದ್ದಾರೆ. ತನಿಷಾ ಗುಪ್ತಾನು ಇದಾರೆ, ನಯೇಶ್ ವಿಹಿತ ನಯನ ಅಂತ ಪ್ರಾಸ್ಪೆಕ್ಟಿವ್ ಏಷ್ಯನ್ ಗೇಮ್ಸ್ ಲಿಸ್ಟ್ ಅಲ್ಲೂ ಇದಾರೆ, ಒಂದ್ 25 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಇದು ಸ್ಟೇಟ್ ಲೆವೆಲ್ ಹೆಂಗ್ ಮಾಡ್ತಾರೆ ಅಂತಂದ್ರೆ, ನಮ್ದು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಕ್ಲೋಸ್ ಟು ಅರೌಂಡ್ 50 clubs ಇದೆ. ಅದು ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲೂ ಎಷ್ಟು ಕ್ಲಬ್ಸ್ ಇದೆಯೋ ಅದೆಲ್ಲ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಗೆ ರಿಜಿಸ್ಟರ್ ಆಗಿರುತ್ತೆ. ಇನ್ಕೆ ನಮ್ದು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಸಪರೇಟ್ ರಿಜಿಸ್ಟರ್ ಐಡಿ ಇದೆ. ಸೊ ಯಾರ್ಯಾರು ಕಾಂಪಿಟೇಟಿವ್ ಸ್ವಿಮ್ಮರ್ಸ್ ಇರ್ತಾರೋ ಎಲ್ಲರ ಹತ್ರನೂ, ಕರ್ನಾಟಕ ಯೂಶಲಿ ನಮ್ಮ ಸ್ವಿಮ್ಮಿಂಗ್ ಅಸೋಸಿಯೇಷನ್ KSA ಅಂತ ಕರಿತೇವೆ. ಸೊ KSA ದ ರಿಜಿಸ್ಟರ್ ಐಡಿ ಇದೆ, ಅದಾದ್ಮೇಲೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವ್ರದ್ದು ರಿಜಿಸ್ಟ್ರೇಷನ್ ಐಡಿ ಇದೆ. ಸೊ ನೀವು ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಮಾಡ್ತೀವಿ ಅಂದ್ರೆ ಅವ್ರದೇ ಒಂದು ಸ್ಪೆಸಿಫಿಕ್ ರಿಜಿಸ್ಟರ್ ಐಡಿ ಮಾಡ್ಕೊಂಡಿರ್ತಾರೆ. ಸ್ಟೇಟ್ ಲೆವೆಲ್ ಅಂದಾಗ ಎಲ್ಲಾ ಡಿಸ್ಟ್ರಿಕ್ಟ್ ಅವರು ಬರ್ತಾರೆ, ಹುಡುಗರು ಹುಡುಗರಿಗೆ ಸೇರಿ 42 events ಇದೆ. ಅದರಲ್ಲಿ ರಿಲೇ ಕೂಡ ಇರುತ್ತೆ. ರಿಲೇ ಅಂತಂದ್ರೆ 2 ತರ ರಿಲೇ ಇದೆ, ಒಂದು ಫ್ರೀ ಸ್ಟೈಲ್ ರಿಲೇ, 4 ಜನ ಸ್ವಿಮ್ಮರ್ಸ್ ಕೂಡ ಫ್ರೀ ಸ್ಟೈಲ್ ಮಾಡ್ತಾರೆ, ಇನ್ನೊಂದು ಮಿಡ್ಲೇ ರಿಲೇ ಅಂತ ಇದೆ, ಅದರಲ್ಲಿ ಒಬ್ಬರೊಬ್ರು ಒಂದೊಂದು ಸ್ಟ್ರೋಕ್ ಮಾಡ್ತಾರೆ, ಇನ್ನೊಂದು ಮಿಕ್ಸ್ಡ್ ರಿಲೇ ಅಂತ ಇದೆ, ಅದರಲ್ಲಿ 2 ಹುಡುಗರು 2 ಹುಡುಗಿಯರಿರ್ತಾರೆ.
1: ಬಸವನಗುಡಿ ಈಜು ಕೇಂದ್ರದ ಹೆಡ್ ಕೋಚ್ ಜಾನ್ ಕ್ರಿಸ್ಟಫರ್ ನಿರ್ಮಲ್ ಕುಮಾರ್ ಅವರು ಚಾಂಪಿಯನ್ಶಿಪ್ನಲ್ಲಿ ಈಜುಪಟುಗಳ ಆಟದ ವೈಖರಿಯ ಕುರಿತಾಗಿ ಮಾತನಾಡುತ್ತಾ,
2: ಸೀನಿಯರ್ ಸೆಗ್ಮೆಂಟ್ ಚೆನ್ನಾಗಿ ನಡೀತಾ ಇದೆ, ಕೆಲವು ರೆಕಾರ್ಡ್ಸ್ ಮಾಡಿದೆ ಆ ಮಕ್ಕಳು. ಸ್ಪೆಷಲಿ ಬಸವನಗುಡಿಯಿಂದ ಮಕ್ಕಳು ಮೇನ್ ಸೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದರು. ದರ್ಶನ್ ಅನೀಶ್ ಗೌಡ, ಡ್ಯಾನಿಯಲ್ ಪಾಲ್, ಮಣಿಕಂಠ ಎಲ್, ಶಾನ್ ಗಂಗಡಿ ಇವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಟ್ರೆಂಡ್ಸ್ ಚೆನ್ನಾಗಿದೆ ಈ ನಡುವೆ, ಬಟ್ ಮೋಸ್ಟ್ಲಿ ದೇ ಆರ್ ಆಲ್ ಲುಕಿಂಗ್ ಫಾರ್ ಸ್ಪೋರ್ಟ್ಸ್ ಕೂಡ ಅಡ್ಮಿಷನ್ಸ್ ಇನ್ ಪ್ರೊಫೆಷನಲ್ ಕಾಲೇಜ್. ಸ್ವಲ್ಪ ಅವರು ಯೋಚನೆ ಮಾಡ್ತಾರೆ ವಾಟ್ ದಿಸ್ ಸ್ಪೋರ್ಟ್ ಇಸ್ ಆಲ್ ಅಬೌಟ್, ಬಿಕಾಸ್ ಮೋಸ್ಟ್ ಆಫ್ ದಮ್ ಆರ್ ಫ್ರಮ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರೋದ್ರಿಂದ ಸ್ವಲ್ಪ ದುಬಾರಿ ಅನ್ಸ್ತಾ ಇಲ್ಲ, ಇಟ್ ಇಸ್ ಬಿಕೇಮ್ 50-50 ಅನಿಸ್ತಾ ಇದೆ ನನಗೆ ಈಗ ಈ ನಡುವೆ. ಫ್ರಮ್ ದ ಬಿಗಿನಿಂಗ್ ಕರ್ನಾಟಕ ಇಸ್ ವಿನ್ನಿಂಗ್ ಆಲ್ ದ ಚಾಂಪಿಯನ್ಶಿಪ್ ಫಾರ್ ದ ಪಾಸ್ಟ್ 30 ಇಯರ್ಸ್, ಜೂನಿಯರ್ ಅಥವಾ ಸೀನಿಯರ್.

0: ಸಬ್ಜೂನಿಯರ್ಸ್ ಆಲ್ಸೋ ವಿನ್ನಿಂಗ್ ದ ಚಾಂಪಿಯನ್ಶಿಪ್ ಅಂಡ್ ದಿಸ್ ಟ್ರೆಂಡ್ ವಿಲ್ ಕಂಟಿನ್ಯೂ ಫಾರ್ ಅನದರ್ 10-15 ಇಯರ್ಸ್ ಆಗ್ಬೋದು. ನನಗೊಂದು ಐಡಿಯಾ ಇದೆ. ಬಸವನ ಡೆಕೋರೇಟ್ಸ್ ಅಂತ ಮಣಿಕಂಠ ಐಲ್ ಅಂತ ಒಂದು ಹುಡುಗ ಅರವಿಂದ್ ಆದಿತ್ಯರ್ ಅವನ ಇಬ್ಬರು ಟ್ರೈಬಲ್ ಕೇಳೋಂಡ ಗೇಮ್ ಅಂಡ್ ದೇ ಹ್ಯಾವ್ ಡನ್ ವೆಲ್. ಕರ್ನಾಟಕಕ್ಕೆ ತುಂಬಾ ಅವ್ರ ಮೆಡಲ್ಸ್ ವಿನ್ ಮಾಡ್ಕೊಂಡು ಬಂದಿದ್ದಾರೆ. ಮೇನ್ ಆಗಿದೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಫಸ್ಟ್ ಆಫ್ ಆಲ್, ಇನ್ಫ್ರಾಸ್ಟ್ರಕ್ಚರ್ ಇರಬೇಕಾಗತ್ತೆ. ತಮಿಳ್ನಾಡಲ್ಲಿ ನೋಡಿದ್ರೆ ನೀವು ಎಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಇದೆ. ನಮ್ದು ಕರ್ನಾಟಕದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ರಾ ಟ್ಯಾಲೆಂಟೆಡ್ ಹೂ ಆರ್ ನಾಟ್ ಇನ್ನು ಐಡೆಂಟಿಫೈ ಆಗಿಲ್ಲ. ದ ರೀಸನ್ ಬಿಹೈಂಡ್ ಇಸ್ ಸ್ವಿಮ್ಮಿಂಗ್ ಪೂಲ್ ಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ನಾಟ್ ಟೂ ಮಚ್ ಇನ್ ಕರ್ನಾಟಕ. ಕೆಲವು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇದೆ, ಬಟ್ ವಿ ಗೋ ಲಿಟಲ್ ಬಿಟ್ ಡೀಪರ್ ಇಂಟೀರಿಯರ್ ಹೋದ್ರೆ ರಾ ಟ್ಯಾಲೆಂಟೆಡ್ ಲಾಟ್ ಆಫ್ ಪೀಪಲ್ ಎಸ್ಪೆಷಲಿ ಇನ್ ದ ಕೋಸ್ಟಲ್ ಏರಿಯಾ. ಮಂಗಳೂರಿಂದ ಸುಮಾರು ಒಳ್ಳೆ ಒಳ್ಳೆ ಸ್ವಿಮ್ಮರ್ಸ್ ಬರ್ತಾರೆ, ರಾ ಟ್ಯಾಲೆಂಟ್ ಬರ್ತಾ ಇದ್ರು. ಈಗ ಮತ್ತೆ ಆ ಟ್ರೆಂಡ್ ಶುರು ಆಗ್ತಾ ಇದೆ, ಬಿಕಾಸ್ ಬಿ ಎ ಸಿ ಆಸ್ ಜಾಯಿಂಟ್ ಹ್ಯಾಂಡ್ ವಿತ್ ಎಂ ಎ ಕೃಷ್ಣ ಪಿಲ್ಲ, ನಾವು ಕೊಲಾಬರೇಷನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ದೇರ್ ಯೂಸ್ ಟು ಬಿ ಲಾಟ್ ಆಫ್ ಸ್ವಿಮ್ಮರ್ಸ್ ಕಮಿಂಗ್ ಫ್ರಮ್ ಬೆಲ್ಗಾಮ್ ಎಂದು ಬರ್ತಾ ಇದೆ. ಈಗ ಸ್ವಲ್ಪ ಡೌನ್ ಆಗಿತ್ತು, ಕಡಿಮೆ ಇದೆ. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ಬಿಕಾಸ್ ಇಟ್ಸ್ ನಾಟ್ ಲೈಕ್ ಗೇಮ್ ಲೈಕ್ ಕ್ರಿಕೆಟ್, ಎನಿಬಡಿ ಕ್ಯಾನ್ ಪ್ಲೇ ಎನಿವೇರ್. ಒಂದು ಸ್ಮಾಲ್ ಸ್ಪೇಸ್ ಇದ್ರೆ ಪಾತು ಒಂದು ಬಾಲ್ ಮೂರು ಸ್ಟಿಕ್ ಒಂದು ಬ್ಯಾಟ್ ಸೈಕ್ ಮಾಡಬಹುದು, ಬಟ್ ಸ್ವಿಮ್ಮಿಂಗ್ ಪೂಲ್ ವಿ ನೀಡ್ ದ ಪೂಲ್ ಟು ಡೂ ದಟ್. ಸೊ ಇಫ್ ದ ಗವರ್ಮೆಂಟ್ ಇನಿಷಿಯೇಟ್ ಮಾಡ್ಕೊಂಡು ಅವ್ರು ಸ್ವಲ್ಪ ಒಂದು ಅಟ್ ಲೀಸ್ಟ್ ಒಂದು ಒಂದು 20 meters ಫೋರ್ ಟ್ವೆಂಟಿ ಮೀಟರ್ಸ್ ಫೋರ್ ಎಲ್ಲ ಹೆಡ್ ಕ್ವಾರ್ಟರ್ಸ್ ಲೈಕ್ ಪಾಪ್ಯುಲೇಷನ್ ಜಾಸ್ತಿ ಜಾಗದಲ್ಲಿ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಮೋರ್ ಟ್ಯಾಲೆಂಟ್ ಇನ್ ಅನದರ್ 5-6 ಇಯರ್ಸ್ ಬರಬಹುದು. ನಂದು ಒಂದು ಐಡಿಯಾ. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಯು ಆರ್ ಹ್ಯಾವಿಂಗ್ ಅ ವೇಟ್ ಎಲಿಫೆಂಟ್ ಅಟ್ ಹೋಮ್. ಎಲಿಫೆಂಟ್ ಡಸ್ ನಥಿಂಗ್ ದೆನ್ ಈಟ್ ಅಂಡ್ ಜಸ್ಟ್ ಡೂ ಸಮಥಿಂಗ್ ಲೈಕ್ ದಟ್. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಮೇಂಟೆನೆನ್ಸ್ ಮಾಡಿ ಮಾಡಬೇಕು, ಎಲೆಕ್ಟ್ರಿಸಿಟಿ ಖರ್ಚು, ಮೇಂಟೆನೆನ್ಸ್ ಖರ್ಚು, ಮತ್ತೆ ಕೆಮಿಕಲ್ಸ್ ಖರ್ಚು, ಮತ್ತೆ ಸ್ಯಾಲರೀಸ್ ಬರುವಾಗ ಇಟ್ ಕ್ವೈಟ್ ಹೈ ಅಮೌಂಟ್ ಹ್ಯಾಸ್ ಟು ಬಿ ಇನ್ವೆಸ್ಟೆಡ್ ಆನ್ ಟು. ಅಂದ್ರೆ ಅಷ್ಟು ಸುಲಭನೇ ಇಲ್ಲ. ಅಲ್ಲಿ ಒಲಿಂಪಿಕ್ ಗುರಿ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ ಗವರ್ಮೆಂಟ್ ಆಫ್ ಕರ್ನಾಟಕ. ಅವಾಗ 75 ಅಥ್ಲೀಟ್ ಐಡೆಂಟಿಫೈ ಮಾಡಿ ಅದರಲ್ಲಿ ಸುಮಾರು ಸ್ವಿಮ್ಮರ್ಸ್ ಅದರಲ್ಲಿ ಇದ್ರು ಅವರು. ಸೊ ಎವ್ರಿ ಸ್ವಿಮ್ಮರ್ ಗಾಟ್ 5 lakh rupees ಫಾರ್ ಪ್ರಿಪರೇಷನ್ ಒಲಿಂಪಿಕ್ಸ್. ಈಗ ಅವ್ರು ಏನ್ ಮಾಡಿದ್ರು ಅಂದ್ರೆ 75 ಕಟ್ ಮಾಡಿ 60 ಆಗ್ಬಿಟ್ಟು ದ ಅಮೌಂಟ್ ದೇವ್ ಎನ್ಹಾನ್ಸ್ ಟು 10 lakhs. ನಾವು 8-7 years ಸ್ವಿಮ್ಮರ್ಸ್ ಗಾಟ್ 10 lakh rupees ಫಾರ್ ಪ್ರಿಪರೇಷನ್ ಫಾರ್ ದ ಥಿಂಗ್ಸ್. ಅಂದ್ರೆ ಅಪಾರ್ಟ್ ಫ್ರಮ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ ಗಿವಿಂಗ್ ಕ್ಯಾಶ್ ಅವಾರ್ಡ್ಸ್. ಅಪಾರ್ಟ್ ಫ್ರಮ್ ದಟ್ ಕೆಲವು ಡೇ ಸ್ಕೀಮ್ ಅಲ್ಲಿ ಅವ್ರಿಗೆ ಅಮೌಂಟ್ ಬರ್ತಾ ಇದೆ. ಇಫ್ ದಿ ಗೋ ಟು ಎನಿ ಇಂಟರ್ನ್ಯಾಷನಲ್ ಮೀಟ್ ಪಾರ್ಸಲ್ ಮಾಡಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ಗಿವಿಂಗ್ ಟು ಸೀಟ್ ಎಲ್ ಮುಖಾಂತರ ಸೀಟ್ಸ್ ಕೊಡ್ತಾರೆ. ಎನಿ ದ ಫ್ಯಾಕ್ಟ್ ದಟ್ ವಿ ಡೋ ಹ್ಯಾವ್ ಅ ಲಾಟ್ ಆಫ್. ಲಾಸ್ಟ್ ಟೈಮ್ ಸ್ಟಿಯರ್ ಮಿಸ್ ದ ಬ್ರಾಂಚ್ ಮೆಲ್ ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ನಾವು ಈಸ್ ಪ್ರಿಪೇರಿಂಗ್ ವೆಲ್. ನಾವು ಆಕಾಶ್ ಮನೀಸ್ ಪ್ರಿಪೇರಿಂಗ್ ವೆಲ್, ತನಿಷ್ ಜಾಜ್ ಮಾದಿ ಪ್ರಿಪೇರಿಂಗ್ ವೆಲ್, ಅಂಡ್ ಶಾನ್ ಗಂಗ್ಲಿ ಪ್ರಿಪೇರಿಂಗ್ ವೆಲ್, ಅಂಡ್ ದಕ್ಷಿಣ್ ದರ್ಶನ್ ಪ್ರಿಪೇರಿಂಗ್ ವೆಲ್, ಅಂಡ್ ಗರ್ಲ್ಸ್ ಸೆಕ್ಷನ್ ನೋಡಿ ಗೀತಾ ನಯನಾ ಶೀಸ್ ಪ್ರಿಪೇರಿಂಗ್, ನೈಶಾ ಪ್ರಿಪೇರಿಂಗ್ ವೆಲ್, ದಿನಿತ್ ಈಸ್ ಪ್ರಿಪೇರಿಂಗ್ ವೆಲ್, ಅಂಡ್ ಮೋರ್ ಓವರ್ ಫ್ರಮ್ ಆರ್ ಸೆಂಟರ್ ಲಾಟ್ ಆಫ್ ಪೀಪಲ್ ಜಸ್ಟ್ ಪ್ರಿಪೇರಿಂಗ್ ರಿಯಲಿ ವೆಲ್. ಪಾಸ್ಟ್ 2.5 ಡಿಕೇಡ್ ವಿ ವಿನಿಂಗ್ ಆಲ್ ದ ನ್ಯಾಷನಲ್ ಮೆಡಲ್ಸ್ ಅಂಡ್ ಕಮಿಂಗ್ ವೆಲ್. ವಿ ಆರ್ ಹೋಲ್ಡಿಂಗ್ ದ ನ್ಯಾಷನಲ್ ಚಾಂಪಿಯನ್ಶಿಪ್ ಫಾರ್ ದ ಆಲ್ಮೋಸ್ಟ್ ಅಬೌಟ್ ಪಾಸ್ಟ್ 30 years. ಹೆಮ್ಮೆ ಇದೆ ಎತ್ಕೊಳ್ತೇನೆ ನಾನು. ಐ ಆಮ್ ಆಲ್ಸೋ ಬೀಂಗ್ ಪಾರ್ಟ್ ಆಫ್ ಕರ್ನಾಟಕ ಟೀಮ್ ಫಾರ್ ದ ಪಾಸ್ಟ್ 3 decades, ಅಂಡ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಆಲ್ಸೋ ಐ ಆಮ್ ದೇರ್.
1: ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ರಕ್ಷಿತ್ ಜಗದಾಳೆ ಅವರು ಸ್ವಿಮ್ಮಿಂಗ್ ಕ್ರೀಡೆಯಲ್ಲಿ ಕರ್ನಾಟಕದ ಭವಿಷ್ಯದ ಕುರಿತಾಗಿ ಮಾತನಾಡಿದರು.
2: ಈಗಿರೋ ಟ್ಯಾಲೆಂಟು ನಮ್ಮ ರಾಜ್ಯದಲ್ಲಿ ಇಟ್ಸ್ ವೆರಿ ಗುಡ್, ಇಟ್ಸ್ ವೆರಿ ಎನ್ಕರೇಜಿಂಗ್. ಕರ್ನಾಟಕ ಇಸ್ ನೋನ್ ಆಸ್ ದಿ ಆಸ್ ಎ ಕಾಶಿ ಆಫ್ ಸ್ವಿಮ್ಮಿಂಗ್ ಇನ್ ಇಂಡಿಯಾ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಡಲಿಸ್ಟ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಇಟ್ಸ್ ಕಮ್ ಫ್ರಮ್ ಕರ್ನಾಟಕ ಓನ್ಲಿ. ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಅದು ಸೀನಿಯರ್ ನ್ಯಾಷನಲ್ಸ್ ವಿ ಆರ್ ಬೀನ್ ಚಾಂಪಿಯನ್ಸ್ ಫಾರ್ ಮೋರ್ ದೆನ್ 25-30 years. ಯಾವ ರಾಜ್ಯನೂ ಈ ತರ ಒಂದು ಅಚೀವ್ಮೆಂಟ್ ಮಾಡಿಲ್ಲ. ಐ ಥಿಂಕ್ ಫ್ಯೂಚರ್ ಆಫ್ ಇಂಡಿಯನ್ ಸ್ವಿಮ್ಮಿಂಗ್ ಇಸ್ ಬ್ರೈಟ್. ಬಹಳನೇ ಪೊಟೆನ್ಷಿಯಲ್ ಇದೆ ಇಂಡಿಯನ್ ಸ್ವಿಮ್ಮರ್ಸ್ಗೆ. ಮೈನ್ ಥಿಂಗ್ ಹೌ ವಿ ಆರ್ ಏಬಲ್ ಟು ನರ್ಚರ್ ದ ಟ್ಯಾಲೆಂಟ್ ಅಂಡ್ ಗ್ರೂಮ್ ದ ಟ್ಯಾಲೆಂಟ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಪ್ರತಿ ಒಂದು ಜಿಲ್ಲೆಯಲ್ಲಿ ಈಗ ಸ್ವಿಮ್ಮಿಂಗ್ ಪೂಲ್ ಇದೆ. ಮಿನಿಮಮ್ 25 meters, 50 meter ಪೂಲ್ಸ್ ಇದೆ. ವಿ ಆರ್ ನೌ ಹ್ಯಾವಿಂಗ್ ಅ ಶಾರ್ಟೇಜ್ ಆಫ್ ಗುಡ್ ಕೋಚಸ್. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಗುಡ್ ಟ್ಯಾಲೆಂಟೆಡ್ ಗುಡ್ ಕೋಚಸ್ ಕಮ್ಮಿ ಇದೆ. ನನ್ನ ಪ್ರಕಾರ ಐ ಥಿಂಕ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಇಂದ ಅಲ್ಲಿ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಹೌ ವಿ ಕ್ಯಾನ್ ಗ್ರೂಮ್ ಕೋಚಸ್ ಇಸ್ ಇಂಪಾರ್ಟೆಂಟ್ ನೌ. ಹೇಗೆಂದ್ರೆ ಸ್ವಿಮ್ಮಿಂಗ್ ಪೂಲ್ ಕಟ್ಟದೆ ಕಟ್ಟಬಹುದು, ಬಟ್ ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ವಾಟರ್ ಹ್ಯಾಸ್ ಟು ಬಿ ಮೇಂಟೈನ್ ಹೈಜಿನಿಕ್ಲಿ. ವಾಟರ್ ನ ನಾವು ಪ್ಲೇ ಗ್ರೌಂಡ್ ತರ ಹಂಗೆ ನೇಚರ್ ಗೆ ಬಿಟ್ಬಿಡಕ್ ಆಗಲ್ಲ. ವಾಟರ್ಗೆ ಕರೆಕ್ಟ್ ಆಗಿ ವಾಟರ್ ಟ್ರೀಟ್ಮೆಂಟ್ ಮಾಡಬೇಕು, ಕ್ಲೋರಿನ್ ಹಾಕಬೇಕು ಕರೆಕ್ಟ್ ಆಗಿ, ರಿಕ್ವೈರ್ಡ್ ಕೆಮಿಕಲ್ಸ್, ಆಲ್ಕಲಿನಿಟಿ ಅದೆಲ್ಲ ಮೇಂಟೈನ್ ಮಾಡಬೇಕು. ಸೊ ಅದು ಸುಲಭ ಅಲ್ಲ. ಜಿಲ್ಲೆಯಲ್ಲಿ ಅವರು ಸ್ವಿಮ್ಮಿಂಗ್ ಪೂಲ್ ತಗೊಂಡ್ರೆ ಅವರು ಲಾಂಗ್ ಟರ್ಮ್ ನೋಡಬೇಕು. ಮಿನಿಮಮ್ ಏನಾದ್ರೂ ಅಟ್ಲೀಸ್ಟ್ 15-20 years ಲೀಸ್ ಕೊಟ್ರೆ ಅವ್ರಿಗೆ, ಅವಾಗ ಯಾರು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಹಾಕ್ಬೋದು. ಒಂದು 25 meter ಪೂಲ್ ಮೇಂಟೈನ್ ಮಾಡಬೇಕಂದ್ರೆ ನಿಮ್ಗೆ ವಿತ್ ಕೆಮಿಕಲ್ಸ್ ಆಗಲಿ ಪವರ್ ಫಿಲ್ಟ್ರೇಷನ್ಸ್ ಎಲ್ಲ ಆದ್ರೆ ಮಿನಿಮಮ್ ನಿಮ್ಗೆ ಅಟ್ಲೀಸ್ಟ್ ಒಂದು 40-50 lakh rupees ಆಗುತ್ತೆ ಆನ್ಯುಲಿ. ಆಲ್ಮೋಸ್ಟ್ 4 lakh rupees ಅ ಮಂತ್. ಸೊ ಇಟ್ ಇಸ್ ನಾಟ್ ದಟ್ ಈಸಿ. ಸರ್ಕಾರ ಒಂದು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೂಲಕ ನಾವು ಮಾಡಿದ್ರೆ ಅನುಕೂಲ ಆಗುತ್ತೆ. ಹಾಗೆ ಈಗ ಜಿಲ್ಲೆಯಲ್ಲಿ ಟ್ಯಾಲೆಂಟ್ ಇಸ್ ಟ್ರಿಮೆಂಡಸ್. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ದ ಟ್ಯಾಲೆಂಟ್, ನರ್ಚರ್ ದ ಟ್ಯಾಲೆಂಟ್. ಟ್ಯಾಲೆಂಟ್ ಐಡೆಂಟಿಫೈ ಆಗಿ ಬೆಂಗಳೂರು ಆಗಲಿ ಬೇರೆ ಕಡೆ ನಾವು ಟ್ಯಾಲೆಂಟ್ ಕರ್ಕೊಂಡ್ಬರ್ಬೋದು, ಬಟ್ ಅಲ್ಲಿ ಅವ್ರಿಗೆ

0: ಅಮೆರಿಕನ್ಸ್ ಕಂಪೇರ್ ಮಾಡಿದ್ರೆ ಕುಡ್ ಬಿ ಒನ್ ಆಫ್ ದ ರೀಸನ್ಸ್. ಬಟ್ ಆದ್ರೆ ವಾಟ್ ಎವರ್ ಬೆಸ್ಟ್ ಎಫರ್ಟ್ ಏನಿದೆ ನಾವು ಮಾಡ್ತಾ ಇದೀವಿ. ಈಗ ಇಂಚ್ ಬೈ ಇಂಚ್ ವಿ ಆರ್ ಕಮಿಂಗ್ ದೇರ್. ಈಗ ಕೆಲವು ಏಷ್ಯನ್ ಗೇಮ್ಸ್ ಮೆಡಲ್ ಮಾಡಿದೀವಿ ನಾವು, ನೆಕ್ಸ್ಟ್ ಲೆವೆಲ್ ಇರೋದು ವರ್ಲ್ಡ್ ಚಾಂಪಿಯನ್ಶಿಪ್ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡಕ್ಕೆ. ಸೊ ಬಹುಶಃ ಅದು ಆಗತ್ತೆ ಅದು. ಇಟ್ಸ್ ಓನ್ಲಿ ಕ್ವೆಶನ್ ಆಫ್ ಟೈಮ್ ಐ ಗೆಸ್. ಆ ಟೈಮ್ ಬಂದಿದೆ. ಐ ಥಿಂಕ್ ದ ಟೈಮ್ ಹ್ಯಾಸ್ ಕಮ್ ಫಾರ್ ನಾವು ಇಂಡಿಯನ್ ಸ್ವಿಮ್ಮಿಂಗ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಅಟ್ ಲೀಸ್ಟ್ ವಿದಿನ್ ದ ನೆಕ್ಸ್ಟ್ ಡೆಕೆಡ್ ನಮ್ಮ ದೇಶಕ್ಕೆ ಅಟ್ ಲೀಸ್ಟ್ ಒನ್ ವರ್ಲ್ಡ್ ಚಾಂಪಿಯನ್ಶಿಪ್ ಮೆಡಲ್ ಇಲ್ಲಾಂದ್ರೆ ಒಲಿಂಪಿಕ್ ಮೆಡಲ್ ಅಂತೂ ಅಚೀವ್ಮೆಂಟ್ ಮಾಡಕ್ಕೆ ಸಾಧ್ಯತೆ ಇದೆ.
1: ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳ ಅನಿಸಿಕೆಗಳು.
2: ನನ್ನ ಹೆಸರು ಅನೀಶ್ ಎಸ್ಗೌಡ, ನಾನು ಒಬ್ಬ ಇಂಟರ್ನ್ಯಾಷನಲ್ ಸ್ವಿಮ್ಮರ್. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಏಷ್ಯನ್ ಗೇಮ್ಸ್ ನ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೀನಿ, ಮತ್ತೆ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ರಿಲೇಲಿ ಸಿಲ್ವರ್ ಬಂದಿದ್ವಿ ಲಾಸ್ಟ್ ಇಯರ್ ಅಹಮದಾಬಾದ್ ಅಲ್ಲಿ. ಸ್ಟೇಟ್ ಅಲ್ಲಿ 1500, 800 ಮತ್ತೆ 200 ಫ್ರೀ ಸ್ಟೈಲ್ ರೆಕಾರ್ಡ್ ಇದೆ, ಮತ್ತೆ ನ್ಯಾಷನಲ್ಸ್ ಅಲ್ಲಿ 200 meter ಇವಾಗ ಕರೆಂಟ್ ಚಾಂಪಿಯನ್. ಇವಾಗ ಸ್ಟೇಟ್ ಚಾಂಪಿಯನ್ಶಿಪ್ಸ್ ನಡೀತಾ ಇದೆ ನಮ್ಮ ನ್ಯಾಷನಲ್ಸ್ ಗೆ ಕ್ವಾಲಿಫಿಕೇಶನ್. ಆ ನ್ಯಾಷನಲ್ ಕಾಂಪಿಟೇಷನ್ ಏಷ್ಯನ್ ಗೇಮ್ಸ್ ಟ್ರಯಲ್ಸ್ ಇದೆ, ಸೊ ಇದು ತುಂಬಾ ಮುಖ್ಯ. ಸೊ ಇವಾಗ ಇಲ್ಲಿ ನಾನು 100, 200 ಮತ್ತೆ 400 meter ಫ್ರೀ ಸ್ಟೈಲ್ ಮಾಡಿದ್ದೀನಿ. 100 ಮತ್ತೆ 200 ಫ್ರೀ ಸ್ಟೈಲ್ ಅಲ್ಲಿ ಗೋಲ್ಡ್, ಮತ್ತೆ 400 ಫ್ರೀ ಸ್ಟೈಲ್ ಅಲ್ಲಿ ಬ್ರಾನ್ಸ್ ಬಂದಿದೆ, ಮತ್ತೆ 200 ಫ್ರೀ ಸ್ಟೈಲ್ ಅಲ್ಲಿ ಸ್ಟೇಟ್ ರೆಕಾರ್ಡ್ ಆಗಿದೆ. ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದು 4 ಇದ್ದಾಗ ನನ್ನ ಅಪ್ಪ ಅಮ್ಮ ಆಕ್ಟಿವಿಟಿ ಇರ್ಬೇಕಂತ ಬೇರೆ ಬೇರೆ ಡಿಫ್ರೆಂಟ್ ಸ್ಪೋರ್ಟ್ಸ್ ಅಲ್ಲಿ ಹಾಕಿದ್ರು, ಕೊನೆಗೆ ಸ್ವಿಮ್ಮಿಂಗ್ ಅಲ್ಲಿ ಸ್ಟಿಕ್ ಆಯ್ತು. ನನ್ನ ಸ್ವಿಮ್ಮಿಂಗು ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಿದೆ. ಸೊ 2022 ಅಲ್ಲಿ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಹೋಗಿದೆ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ಸ್ಗೆ, ಅದು ಪೆರೂಲ್ ಇತ್ತು. ಆಮೇಲೆ 2023 ಅಲ್ಲಿ ಏಷ್ಯನ್ ಗೇಮ್ಸ್ ಚೈನಾ, ಮತ್ತೆ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಅದು ಚೈನಾದಿತ್ತು. ಈ ವರ್ಷ ಏಷ್ಯನ್ ಗೇಮ್ಸ್ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಇದೆ, ಸೊ ತುಂಬಾ ಮುಖ್ಯ ವರ್ಷ ಈ ವರ್ಷ. ಸೊ ನ್ಯಾಷನಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿ ಕ್ವಾಲಿಫೈ ಆಗಬೇಕು, ಮತ್ತೆ 2028 ಒಲಿಂಪಿಕ್ಸ್ ಅಲ್ಲಿ ಕ್ವಾಲಿಫೈ ಆಗಕ್ಕೆ ಗೋಲ್ ಇದೆ. ಡೈಲಿ ಬೆಳಗ್ಗೆ ಸಾಯಂಕಾಲ ಸ್ವಿಮ್ಮಿಂಗ್ ಇರುತ್ತೆ 2 hours, ಮತ್ತೆ 1 week ಅಲ್ಲಿ 3 ಜಿಮ್ ಇರುತ್ತೆ ಮಧ್ಯ 1 hour, ಯಾವಾಗ ಟೈಮ್ ಇದೆ ಹೋಗ್ತೀನಿ. ಕಾಂಪಿಟೇಷನ್ ದೂರ ಇದ್ದಾಗ ಕಾಲೇಜ್ಗೂ ಹೋಗ್ಬೇಕಾಗುತ್ತೆ, ಒಂದ್ 3-4 hours ಹೋಗ್ತೀನಿ, ಒಂದ್ 9 to 1 o'clock. ಆಮೇಲೆ ಕಾಂಪಿಟೇಷನ್ ಹತ್ರ ಬರ್ತಾ ಒಂದ್ 2-3 weeks ಕಾಲೇಜ್ ಪರ್ಮಿಷನ್ ಕೊಡ್ತಾರೆ ಟ್ರೈನಿಂಗ್ ಮಾಡೋಕೆ, ಅವಾಗ ಟ್ರೈನಿಂಗ್ ಮಾಡಿ ಮನೇಲಿ ರೆಸ್ಟ್ ಮಾಡಬಹುದು. ಲಾಂಗ್ ಟರ್ಮ್ ಗೋಲ್ ಎಲ್ಲಾರ್ದು ಐ ತಿಂಕ್ ಎಲ್ಲ ಅಥ್ಲೀಟ್ಸ್ ಒಲಿಂಪಿಕ್ಸ್ ಗೆ ಹೋಗ್ಬೇಕಂತ. ಸೊ ಅದೇ, ನಾವು ಇನ್ ಸ್ವಲ್ಪ ಇನ್ನ ಸ್ವಿಮ್ಮಿಂಗ್ ಅಲ್ಲಿ ಡೆವಲಪಿಂಗ್ ನೇಷನ್, ಆದ್ರೆ ಎಲ್ಲ ಶಿಯರಿ ನಟ ಸಜನ್ ಪ್ರಕಾಶ್ ಎಲ್ಲ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಸೊ ಅವ್ರನ್ನ ನೋಡ್ಕೊಂಡು ನಾವು ಇಂಪ್ರೂವ್ ಮಾಡಬೇಕು.
3: ನನ್ನ ಹೆಸರು ಸುವರ್ಣ ಸಿ ಭಾಸ್ಕರ್. ನನ್ನ ಸ್ವಿಮ್ಮಿಂಗ್ ಜರ್ನಿ ಸ್ಟಾರ್ಟ್ ಆಗಿದಂದ್ರೆ ನಮ್ಮ ದೊಡ್ಡಜ್ಜ, ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲರೂ ಕರ್ನಾಟಕ ಸ್ಟೇಟ್ ಚಾಂಪಿಯನ್ಸ್ ಆಗಿದ್ರು ಸ್ವಿಮ್ಮಿಂಗ್ ಇಲ್ಲಿ. ಅದಕ್ಕೆ ನಾನು ಕಲಿಬೇಕಂತ ನಮ್ಮ ಅಮ್ಮ ಫಸ್ಟ್ ಸ್ಟಾರ್ಟ್ ಮಾಡಿಸಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು 2 years ಇರುವಾಗ, ಬಟ್ ಪ್ರಾಪರ್ಲಿ ಮಾಡಿದಂದ್ರೆ 5 ಆಗಿತ್ತು. ಮತ್ತೆ ನಾನು 9 ಇರುವಾಗ ನನ್ನ ಫಸ್ಟ್ ಸ್ಟೇಟ್ ಮೆಡಲ್ ಬಂತು. 10 ಆಗುವಾಗ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆದೆ. 12 ಏನೋ ಇರುವಾಗ ನನ್ನ ಫಸ್ಟ್ ನ್ಯಾಷನಲ್ ಗೋಲ್ಡ್ ಎಲ್ಲ ಬಂದ್ಬಿಡ್ತು. ಮೇನ್ ಅಚೀವ್ಮೆಂಟ್ಸ್ ಅಂದ್ರೆ 50 meter ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನನ್ನ ಸೀನಿಯರ್ ನ್ಯಾಷನಲ್ ರೆಕಾರ್ಡ್ ಇದೆ. ಕೆಲವು ಇಂಟರ್ನ್ಯಾಷನಲ್ ಮೆಡಲ್ಸ್ ಬಂದಿದೆ, ಏಷ್ಯನ್ ಏಜ್ ಗ್ರೂಪ್, ಮಲೇಷ್ಯಾ ಓಪನ್, ಸಿಂಗಾಪುರ್ ಓಪನ್, ಥೈಲ್ಯಾಂಡ್ ಓಪನ್. ಮತ್ತೆ ನಾನು 5 ಮುಂಚೆ ಆಕ್ಚುಲಿ US ಮೂವ್ ಆದೆ. ನನ್ನ ಕಾಲೇಜಿಗೆ ಅಂಡರ್ ಗ್ರಾಜುಯೇಟ್ US ಮುಗಿಸಿದೆ, ಈಗ 1 ಮಾಸ್ಟರ್ಸ್ ಮುಗಿಸಿದೀನಿ. ಅಲ್ಲಿನೂ ಕೆಲವು ಚೆನ್ನಾಗಿ ಮಾಡಿದೀನಿ, ಕೆಲವು ಮೆಡಲ್ಸ್ ಬಂತು. ನಮ್ಮ ಕಾಲೇಜ್ ರೆಕಾರ್ಡ್ಸ್ ಈಗ ನನ್ನ ಹೆಸರಲ್ಲಿದೆ. ಸೊ ಈಗ 5 ಆದ್ಮೇಲೆ ವಾಪಸ್ ಬಂದಿದ್ದೀನಿ ಕಾಂಪಿಟಿಷನ್ಗೆ. ಐ ತಿಂಕ್ ಏಷ್ಯನ್ ಏಜ್ ಗ್ರೂಪ್ 2019 ಬ್ಯಾಂಗ್ಳೂರ್ ಇಲ್ಲಿತ್ತು ಆಕ್ಚುಲಿ. ಅದ್ ನಂಗೆ ಸ್ವಲ್ಪ ಸ್ಪೆಷಲ್ ಆಗಿತ್ತು. ನಂಗೆ ಅಲ್ಲಿ ಬಂದು ಬ್ರಾನ್ಸ್ ಮೆಡಲ್ ಬಂದಿತ್ತು. ಅಂದ್ರೆ ಸ್ಪೆಷಲ್ ಹೋಮ್ ಕಂಟ್ರಿಲಿ ಒಂದು ಮೆಡಲ್ ಬಂದಿತ್ತು. ಅವಾಗ ಐ ವಾಸ್ ಮಚ್ ಯಂಗರ್, ಅದ್ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಮತ್ತೆ 2018 ಅಲ್ಲಿ ನಾನು ಮಲೇಷ್ಯಾಗ ಹೋಗಿದ್ದೆ. ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ, ಅಂದ್ರೆ ಎಲ್ಲ ನನ್ನ ಬೆಸ್ಟ್ ಟೈಮ್ಸ್ ಬಂತು, ಕೆಲವು ಗೋಲ್ಡ್ ಮೆಡಲ್ಸ್ ಬಂತು. ಸ್ವಿಮ್ಮಿಂಗ್ ಮಾಡುವಾಗನೇ ಇಂಜುರಿ ಆಯ್ತು, ಅದಕ್ಕೆ ಬರೀ 9 ಆಗಿದೆ ಸರ್ಜರಿ ಆದ್ಮೇಲೆ. ಅದಕ್ಕೆ ಸ್ವಲ್ಪ ಕಮ್ ಬ್ಯಾಕ್ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಪರ್ಫಾರ್ಮೆನ್ಸ್ ಸಾಧಾರಣನೇ, ಬಟ್ ನೆಕ್ಸ್ಟ್ ಮಂತ್ ನ್ಯಾಷನಲ್ಸ್ ಅಲ್ಲಿ ನಾ ಬೆಟರ್ ಮಾಡ್ಬೇಕಂತ ಇದೆ. ಏಷ್ಯನ್ ಗೇಮ್ಸ್ ಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅಂದ್ರೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಕ್ವಾಲಿಫಿಕೇಶನ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಅದ್ರಲ್ಲಿ 50 ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನಾನು 1 ಕಟ್ ಮಾಡಿದ್ರೆ ನಾನು ಸೆಲೆಕ್ಟ್ ಆಗ್ತೀನಿ. ನಾನು ಮುಂಚೆಯಿಂದ ಬ್ಯಾಕ್ ಸ್ಟ್ರೋಕೆ ಮಾಡ್ತಾ ಇದ್ದೀನಿ, ಅದೇ ನನ್ನ ಬೆಸ್ಟ್. ಬಟ್ ಈಗ ಅಂದ್ರೆ ಸರ್ಜರಿ ಎಲ್ಲ ಆದ್ಮೇಲೆ ನಾನು ಈಗ ಸ್ಪ್ರಿಂಟ್ ಅಲ್ಲಿ ಹೆಚ್ಚು ಫೋಕಸ್ ಮಾಡ್ತೀನಿ. 50 ನನ್ನ ಬೆಸ್ಟ್ ಇವೆಂಟು.
4: ನನ್ನ ಹೆಸರು ಚಿಂತನ್ ಅಂತ, ನಾ ಮಂಗಳೂರಿಂದ ಬಂದವರು. ನಾ ಈಗ ಲಕ್ಷನ್ ಅಕಾಡೆಮಿ ಆಫ್ ಸ್ಪೋರ್ಟ್ಸ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೇನೆ. ಮುಂಚೆ 13 ನಾ ಮಂಗಳೂರಲ್ಲಿದ್ದೆ. ನಾ ಸ್ವಿಮ್ಮಿಂಗ್ ಸೇರಿದ್ದು ನನ್ನ ಅಪ್ಪನಿಂದ, ಅವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಕಬಡ್ಡಿಯಲ್ಲಿದ್ರು, ಶಶಿಧರ್ ಶೆಟ್ಟಿ ಅಂತ. ಮತ್ತೆ ನನ್ನ ಅಮ್ಮ ಥ್ರೋಬಾಲ್ ಪ್ಲೇಯರ್, ಅವ್ರದ ಹೆಸರು ಹರಿನಾಕ್ಷಿ ಎಸ್ ಶೆಟ್ಟಿ ಅಂತ. ಮತ್ತೆ ನಂದು 2 ಅಣ್ಣನವರಿದ್ದಾರೆ, ಅದರಲ್ಲಿ ದೊಡ್ಡ ಅಣ್ಣ ಇಂಟರ್ನ್ಯಾಷನಲ್ ಕರಾಟೆ ಪ್ಲೇಯರ್ ಅವ ಮತ್ತೆ ಕೋಚಿಂಗ್ ಸಹ ಕೊಡ್ತಿದ್ದೇನೆ. ಮತ್ತೆ ಸೆಕೆಂಡ್ ನಾವು ಸ್ವಿಮ್ಮರ್ ಆಗಿದ್ದ, ಈಗ ಕೋಚಿಂಗ್ ಅಲ್ಲಿ ಇದ್ದೇನೆ. ನಾ ಈಗ ಒಂದು 2 ಇಂಟರ್ನ್ಯಾಷನಲ್ ಮೀಟ್ ಹೋಗಿದ್ದೇನೆ, ದುಬೈ ಓಪನ್ಸ್ ಮತ್ತೆ 2023 ಅಲ್ಲಿ ನಾನು ತಂಜಾನಿಯಾದಲ್ಲಿ ಹೋಗಿದ್ದೆ. ನನಗೆ 5 ಗೋಲ್ಡ್ಸ್ ಮತ್ತೆ 1 ಸಿಲ್ವರ್ ಮತ್ತೆ 1 ಬ್ರೌನ್ಸ್ ಆಗಿದೆ. 5

0: ಕೋಜ್ ಆಗಿದೆ. ದುಬೈಯಲ್ಲಿ ನಾನು ಬಿ ಫೈನಲ್ಸ್ ಅಲ್ಲಿ ಫಸ್ಟ್ ಬರ್ತಿದ್ದೆ. ನಾನೊಂದು ಎರಡು ಇವೆಂಟ್ ಅಲ್ಲಿ ಫಸ್ಟ್ ಬಂದಿದ್ದೇನೆ ಬಿ ಫೈನಲ್ಸ್ ಅಲ್ಲಿ. ಫನ್ ಇವೆಂಟ್ ಅಂತ ನಾನು ಮುಂಚೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಮತ್ತೆ ಕೋಚ್ ಹೇಳಿದ್ರು ನೀ ಮಾಡು ಅಂತ, ಮತ್ತೆ ಅಪ್ಪಸ್ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟರು, ನನ್ನನ್ನು ಸ್ವಿಮ್ಮಿಂಗ್ ಸೇರಿಸಿದ್ರು. ನಾನೊಂದು 3 ವರ್ಷ ಇರುವಾಗ ನಾನು ಸ್ವಿಮ್ಮಿಂಗ್ ಸೇರಿದೆ. ಮಂಗಲ ಸ್ವಿಮ್ಮಿಂಗ್ ಕ್ಲಬ್ ಅಲ್ಲಿದ್ದೆ ಮಂಗಳೂರಲ್ಲಿ. ಅಲ್ಲಿ ಕೋಚ್ ಮುಂಚೆ ಲೋಕರಾಜ್ ವಿಟ್ಲ್ ಅಂತ ಇದ್ರು, ಈಗ ಚೇಂಜ್ ಆಗಿ ಶಿಶಿರ್ ಎಸ್ ಗಟ್ಟಿ ಅಂತ. ಮತ್ತೆ ನನ್ನ ಅಣ್ಣನ ವರ್ಸಿದ್ದಾರೆ, ಕೀರ್ತನೇಶ್ ಶೆಟ್ಟಿ ಮತ್ತೆ ಚೇತನೇಶ್ ಶೆಟ್ಟಿ ಅಂತ. 13 ಇಯರ್ಸ್ ಆದ್ಮೇಲೆ ನಾ ಚೇಂಜ್ ಮಾಡಿದೆ. ಅಂದ್ರೆ ಅಲ್ಲಿ ಫೆಸಿಲಿಟೀಸ್ ಅಷ್ಟು ಇರ್ಲಿಲ್ಲ, ಅಂದ್ರೆ ನಂಗೆ ಸ್ವಿಮ್ಮಿಂಗ್ ಇಂದ SNC ಬೇರೆ ಮತ್ತೆ ಫಿಸಿಯೋ ಬೇರೆ, ಅದೇ ಆಚೆ ಈಚೆ ಎಲ್ಲ ಹೋಗಿ ಎಲ್ಲ ಕಷ್ಟ ಆಗ್ತಿತ್ತು. ಅದಕ್ಕೆ ಬ್ಯಾಂಗ್ಳೂರ್ ಶಿಫ್ಟ್ ಆದ. ನಂದು ಎರಡು ಇವೆಂಟ್ ಆಯ್ತು, 200 IM ಮತ್ತೆ 100 free. 200 IM ಅಲ್ಲಿ ನಾನು ಸೆಕೆಂಡ್ ಬಂದೆ, 210 ಹೋದೆ, ನಾನು ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೇನೆ. ಮತ್ತೆ 100 free ಅಲ್ಲಿ ಥರ್ಡ್ ಬಂದೆ, ನಾ ರಿಲೇ ಸೆಲೆಕ್ಟ್ ಆಗಿದ್ದೇನೆ. 100 fly ನಾ ಫಸ್ಟ್ ಬಂದೆ 56 ಹೋಗಿ. ಮುಂದಿನ ಗುರಿ ಅದೇ ಈ ವರ್ಷ ಒಂದು ಏಷ್ಯನ್ ಗೇಮ್ಸ್ ಅಲ್ಲಿ ಟ್ರೈ ಮಾಡ್ಬೇಕಿತ್ತು, ಈ ಸಲ ನ್ಯಾಷನಲ್ಸ್ ಅಲ್ಲಿ ಟ್ರೈ ಮಾಡ್ಬೇಕದು. ಈ ವರ್ಷ ಏಷ್ಯನ್ ಗೇಮ್ಸ್ ಸೆಲೆಕ್ಟ್ ಆಗ್ಬೇಕು, ಮತ್ತೆ ಅದರಲ್ಲಿ ಚಂದ ಪರ್ಫಾರ್ಮೆನ್ಸ್ ಬಂದ್ರೆ ಈ ವರ್ಷ ಸೆಲೆಕ್ಟ್ ಮಾಡುವರು ಒಲಿಂಪಿಕ್ಸ್ ಗೆ. ಮತ್ತೆ ನನ್ನದೊಂದೇ ಗುರಿ ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಇಂಡಿಯನ್ ಆಗ್ಬೇಕು, ಫೈನಲ್ಸ್ ಬರ್ಬೇಕಂತ. ಈಗ ಸ್ವಿಮ್ಮಿಂಗ್ ಗೆ 5 hours ಕೊಟ್ಟಿದ್ದೇನೆ, ಫಿಸಿಯೋ ಎಲ್ಲ ಸೇರಿಸಿ 7 hours ಇದರಲ್ಲಿ ಹೋಗ್ತದೆ. ಎಕ್ಸಾಮ್ಸ್ ಎಲ್ಲ ಹೋಗ್ತೇನೆ ಮಂಗಳೂರಿಗೆ, ಬ್ಯಾಂಗ್ಳೂರ್ ಬಂದ್ರೆ ಫುಲ್ ಟೈಮ್ ಸ್ವಿಮ್ಮಿಂಗ್. ಫೆಸಿಲಿಟಿ ಕೇಳಿ ಉಂಟು, ಮತ್ತೆ ನನ್ನ ಸ್ಪಾನ್ಸರ್ಸ್ ಹೆಸರು ಹೆಲ್ತಿಯಮ್ ಅಂತ ನನ್ನದು. ಎಲ್ಲ ಬೇಕು, ಇಲ್ಲದ್ರೆ ಆಗುದೇ ಇಲ್ಲ ಸ್ಪೋರ್ಟ್ಸ್ ಅಲ್ಲಿ, ಕಷ್ಟ. ಗವರ್ಮೆಂಟ್ ಎಲ್ಲ ನೋಡಿದ್ರೆ ಅಪ್ಪ ಅಮ್ಮವೇ ಲಾಸ್ಟ್ ಬರುದು ಮೇನ್.
1: ನನ್ನ ಹೆಸರು ತಾನ್ಯ, ನಾನು ಮೈಸೂರಿಂದ, 16 ವರ್ಷ. ಆಲ್ಮೋಸ್ಟ್ 10 ವರ್ಷದಿಂದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ 2 ಜೂನಿಯರ್ ರೆಕಾರ್ಡ್ಸ್ ಮಾಡಿದೆ. ಸ್ಟೇಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಇಂಡಿವಿಜುವಲ್ ತಗೊಂಡಿದ್ದೆ. ಮತ್ತೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅಲ್ಲಿ. ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ತುಂಬಾ ಮೆಡಲ್ಸ್ ಕೂಡ ಮಾಡಿದ್ದೀನಿ. ನಾನು ಸ್ವಿಮ್ಮಿಂಗ್ ಜಾಯಿನ್ ಆಗಿದ್ದು 7 ವರ್ಷ ಇದ್ದಾಗ. ಸೊ ಅವಾಗ ನಮ್ಮ ಅಪ್ಪ ಅಮ್ಮನ್ಗೆ ನಾನು ಬರೀ ಓದೋದ್ರಲ್ಲಿ ಇರಬಾರ್ದು, ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು ಅಂತ ಇಷ್ಟ ಇತ್ತು. ಅವಾಗ ನನ್ಗೆ ತುಂಬಾ ಆಪ್ಷನ್ಸ್ ಕೊಟ್ಟಿದ್ರು, ಟೆನ್ನಿಸ್ ಅಥವಾ ಸ್ವಿಮ್ಮಿಂಗ್, ಡಾನ್ಸ್, ಏನು ಅದು ಇದು. ಬಟ್ ನನ್ಗೆ ಚಿಕ್ಕ ವಯಸ್ಸಿಂದಾನೆ ಏನಾದ್ರು ಟ್ರಿಪ್ಗೆ ಆಚೆ ಹೋದ್ರೆ ನೀರಿಂದ ತುಂಬಾ ಆಕರ್ಷಣೆ ಇತ್ತು. ಸಮುದ್ರಕ್ಕೂ ಏನಾದ್ರು ಹೋದ್ರೆ ಅಲ್ಲಿ ತುಂಬಾ ಹೊತ್ತು ಇರ್ತಾ ಇದ್ದೆ, ಆಟ ಆಡ್ತಾ ಇದ್ದೆ. ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣ ನಾನು ನೀರಿದೆ ಅಂತ ಜಾಯಿನ್ ಆಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಹಂಗೆ ಡಿಸ್ಟ್ರಿಕ್ಟ್ ಲೆವೆಲ್, ಝೋನಲ್ ಲೆವೆಲ್ ಮೆಡಲ್ ಮಾಡ್ತಾ ಮಾಡ್ತಾ ಮಾಡ್ತಾ ಯಾವಾಗ ಸ್ಟೇಟ್ ಲೆವೆಲ್ ಆಯ್ತು ಅವಾಗ ಅನಿಸ್ತು ದಟ್ ಮೇ ಬಿ ಪೊಟೆನ್ಷಿಯಲ್ ಇದೆ, ವಿ ಹ್ಯಾವ್ ಟು ಕಂಟಿನ್ಯೂ ಅಂತ. ಅಂಡ್ ಮೈ ಪೇರೆಂಟ್ಸ್ ಆಲ್ಸೋ ತುಂಬಾ ಸಪೋರ್ಟಿವ್ ಇದ್ದಾರೆ, ಅಂಡ್ ಬಿಕಾಸ್ ಆಫ್ ದೆಮ್ ನಾನು ಇಷ್ಟು ದೂರ ಬಂದಿರೋ ಕಾರಣ. ಫಸ್ಟ್ ನಾನು ಹೇಳ್ಬೇಕಂದ್ರೆ ಖೇಲೋ ಇಂಡಿಯಾ 2024, ಅದರಲ್ಲಿ ನಾನು 400 IM ಮಾಡಿದ್ದೆ, ಅದರಲ್ಲಿ 510 ಹೋಗಿದ್ದೆ. That was one of my best performances. ಅದಾದ್ಮೇಲೆ ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ನನಗೆ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇತ್ತು, 400 IM, ಅದಾದ್ಮೇಲೆ ತಕ್ಷಣ 200 breaststroke. ಎರಡರಲ್ಲೂ ಬ್ಯಾಕ್ ಟು ಬ್ಯಾಕ್ ಜೂನಿಯರ್ ರೆಕಾರ್ಡ್ಸ್ ಮಾಡಿದೆ. ಐ ಥಿಂಕ್ ದಟ್ ವಾಸ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್. ಐ ಥಿಂಕ್ ದ ಬಿಗ್ಗೆಸ್ಟ್ ಒನ್ ವಾಸ್ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್. ಅಂಡ್ ಮತ್ತೆ ಅದರಲ್ಲಿ ಇಟ್ ವಾಸ್ ಓಪನ್ ಕ್ಯಾಟಗರಿ, ಮತ್ತೆ ನಾನ್ ಬರೀ 16 ವರ್ಷ ಇತ್ತು, ನನ್ನ ಫಸ್ಟ್ ಇವೆಂಟ್. ನಾನು ಐ ಡಿಡ್ ನಾಟ್ ಥಿಂಕ್ ಐ ವುಡ್ ಗೋ ಟು ದ ಫೈನಲ್ಸ್, ಬಟ್ ಐ ವೆಂಟ್ ಟು ದ ಫೈನಲ್ಸ್ ಆಲ್ಸೋ. ಬಟ್ ಅಲ್ಲಿ ನನಗೆ ಆಸ್ ಇಟ್ ವಾಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಅಂಡ್ ಐ ವಾಸ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ ಅಂಡ್ ಇಟ್ ವಾಸ್ ದ ಹೋಮ್ ಗ್ರೌಂಡ್ ಆಲ್ಸೋ, ಸ್ವಲ್ಪ ಭಯ ಅದು ಇದು ಆಯ್ತು. ಐ ಡಿಂಟ್ ಡೂ ಮೈ ಬೆಸ್ಟ್ ಬಟ್ ಐ ಫೆಲ್ಟ್ ರಿಯಲಿ ಪ್ರೌಡ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ದ ಲಾಸ್ಟ್ ಪರ್ಫಾರ್ಮೆನ್ಸ್ ದಟ್ ಐ ಡಿಡ್ ವಾಸ್ ಜೂನಿಯರ್ ನ್ಯಾಷನಲ್ಸ್, ಅದಾದ್ಮೇಲೆ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ನಾನು ಆಲ್ಮೋಸ್ಟ್ 7 ತಿಂಗಳು ಐ ವಾಸ್ ಅವೇ ಫ್ರಮ್ ರೇಸಿಂಗ್. ಇನ್ ಬಿಟ್ವೀನ್ ದಟ್ ನನಗೆ ಇಂಜುರಿ ಕೂಡ ಆಗಿತ್ತು. ಐ ವಾಸ್ ಆಫ್ ಸ್ವಿಮ್ಮಿಂಗ್ ಫಾರ್ ಅ ಮಂತ್ ಇನ್ ಫೆಬ್ರವರಿ ಅಂಡ್ ಮಾರ್ಚ್. ಐ ಸ್ಟಾರ್ಟ್ ಸ್ವಿಮ್ಮಿಂಗ್ ಇನ್ ಮಾರ್ಚ್ ಅಂಡ್ ಏಪ್ರಿಲ್. ನಾನು ಸ್ವಿಮ್ಮಿಂಗ್ ಲೈಕ್ ರೇಸಿಂಗ್ ಶುರು ಮಾಡಿದಾಗ್ಲಿಂದ ಐ ಹ್ ನೆವರ್ ಬೀನ್ ಔಟ್ ಆಫ್ ಸ್ವಿಮ್ಮಿಂಗ್ ಫಾರ್ ವೀಕ್ಸ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ವಾರ ಇರ್ಬೋದು ಅಷ್ಟೇ, ಫಾರ್ ಅ ಬ್ರೇಕ್ ಆರ್ ಸಮಥಿಂಗ್. ಬಟ್ 1 ತಿಂಗಳು ಅಷ್ಟೊಂದು ನನಗೆ ನಡೆಯಕ್ಕಾಗದೆ ಇರುವಷ್ಟು ಸೀರಿಯಸ್ ಆಗಿ ಇಂಜುರಿ ಆಗಿರ್ಲಿಲ್ಲ. ಬಟ್ ಇಟ್ ಹ್ಯಾಪೆಂಡ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಅರೌಂಡ್ ಮೀ ಟು ಹೆಲ್ಪ್ ಮೀ ವಿತ್ ಇಟ್. ನಂದು 200 IM ಇತ್ತು, ಐ ಹ್ಯಾಡ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್, ಆದ್ರೆ ಐ ಕೇಮ್ ಥರ್ಡ್. ಬಟ್ ಇಟ್ಸ್ ಫೈನ್, ಐ ಆಮ್ ಇನ್ ದ ನ್ಯಾಷನಲ್ಸ್, ಐ ಆಮ್ ಹ್ಯಾಪಿ ಅಬೌಟ್ ದಟ್. ಬಟ್ ಅದಾದ್ಮೇಲೆ ನನಗೆ 400 IM ಇಸ್ ಲೈಕ್ ಮೈ ಮೇನ್ ಇವೆಂಟ್. ಐ ಹ್ಯಾಡ್ ಟು ಪ್ರೂವ್ ಎವ್ರಿ ಒನ್ ರಾಂಗ್ ದಟ್ ತಾನಿಯಾ ಇಸ್ ಸ್ಟಿಲ್ ಅಲೈವ್, ಶಿ ಸ್ಟಿಲ್ ಇಸ್ ಹೂ ಶಿ ಇಸ್. ಅಂಡ್ ಐ ಹ್ಯಾಡ್ ಟು ಶೋ ಎವ್ರಿ ಒನ್, ಐ ಹ್ಯಾಡ್ ಟು ಶೋ ಮೈ ಪೇರೆಂಟ್ಸ್, ಐ ಹ್ಯಾಡ್ ಟು ಶೋ ಮೈ ಕೋಚ್, ಐ ಹ್ಯಾಡ್ ಟು ಶೋ ಮೈ ಟೀಮ್ ಮೇಟ್ಸ್ ದಟ್ ತಾನಿಯಾ ಕ್ಯಾನ್ ಸ್ಟಿಲ್ ಡೂ ಇಟ್. ಸೋ ಯಾ. 400 IM ಮಾಡಿದೆ ಅಂಡ್ ಐ ಬ್ರೋಕ್ ದ ಸ್ಟೇಟ್ ರೆಕಾರ್ಡ್ ವಿಚ್ ಸ್ಟುಡ್ ಇನ್ ಮೈ ನೇಮ್.

0: ನನ್ನ ಹೆಸರಲ್ಲೇ ಇತ್ತು, 5'11" ಇತ್ತು, ಐ ಡಿಡ್ 5'8". ಶಾರ್ಟ್ ಟರ್ಮ್ ಹೇಳ್ಬೇಕಂದ್ರೆ ಈ ವರ್ಷ ತುಂಬಾ ಇವೆಂಟ್ಸ್ ಇದೆ, ಏಷ್ಯನ್ ಗೇಮ್ಸ್ ಇದೆ, ಏಷ್ಯನ್ ಏಜ್ ಇದೆ. ಮೈ ಮೇನ್ ಫೋಕಸ್ ಇಸ್ ಟು ಡೂ ಇಂಡಿಯನ್ ಬೆಸ್ಟ್ ಅಂಡ್ ಐ ವಿಲ್ ಪುಟ್ ಇನ್ ಮೈ ಎವ್ರಿಥಿಂಗ್ ಟು ಮೇಕ್ ಇಟ್ ಹ್ಯಾಪನ್. ಬಟ್ ಓವರ್ ಆಲ್ ಎಂಡ್ ಗೋಲ್ ವಿಲ್ ಬಿ ಒಲಿಂಪಿಕ್ಸ್.
1: ಉನ್ನತ ಸಾಮರ್ಥ್ಯ ಈಜು ತರಬೇತುದಾರರು ಹಾಗೂ ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಸುಂದರೇಶ್ ಸತ್ಯನಾರಾಯಣ ಅವರು ಚಾಂಪಿಯನ್ಶಿಪ್ನ ಫಲಿತಾಂಶದ ಕುರಿತು ಮಾತನಾಡಿದರು.
2: ಕರ್ನಾಟಕದ ಈಜು ಇತಿಹಾಸದಲ್ಲೇ ಅತ್ಯಂತ ಭವ್ಯ ಹಾಗೂ ಸ್ಪರ್ಧಾತ್ಮಕವಾಗಿ ನಡೆದ ಕರ್ನಾಟಕ ಈಜು ಸಂಸ್ಥೆಯ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಬೆಂಗಳೂರಿನ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ 226 ಅಧಿಕ ಈಜುಗಾರರು ಭಾಗವಹಿಸಿದ್ದರು. ಈ ಬಾರಿ ನಡೆದ ಸ್ಪರ್ಧೆಗಳು ರಾಜ್ಯ ಈಜು ಕ್ರೀಡೆಗೆ ಹೊಸ ಮೈಲಿಗಲ್ಲಾಗಿ ಪರಿಣಮಿಸಿತು. ಈ ಚಾಂಪಿಯನ್ಶಿಪ್ನಲ್ಲಿ ಶ್ರೀಹರಿ ನಟರಾಜ್ ಹಾಗೂ ದಿನಿಧಿ ದೇಸಿಂಗು ಸೇರಿದಂತೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಈಜುಗಾರರ ಭಾಗವಹಿಸುವಿಕೆಯಿಂದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಮಟ್ಟದ ಕಳೆ ಮೂಡಿತು. ಟೈಮ್ಡ್ ಫೈನಲ್ಸ್ ಮಾದರಿಯಲ್ಲಿ ನಡೆದ ಪ್ರತಿಯೊಂದು ಸ್ಪರ್ಧೆಯು ಫೈನಲ್ಸ್ ಪಂದ್ಯದ ರೋಚಕತೆಯನ್ನು ಮೂಡಿಸಿತ್ತು. ಈ ರಾಜ್ಯ ಈಜು ಚಾಂಪಿಯನ್ಶಿಪ್ ಮುಂಬರುವ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ಗೆ ಆಯ್ಕೆ ಪರೀಕ್ಷೆಯಾಗಿತ್ತು. ಈ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ ಅಹಮದಾಬಾದ್ನ ವೀರ ಸಾವರ್ಕರ್ ಕ್ರೀಡಾ ಸಂಕೀರ್ಣದ ಈಜು ಕೇಂದ್ರದಲ್ಲಿ ಜೂನ್ 16-21 ನಡೆಯಲಿದೆ. ಇದೇ ರಾಷ್ಟ್ರೀಯ ಸ್ಪರ್ಧೆಗಳು ಮುಂಬರುವ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ಗಳಿಗೆ ಆಯ್ಕೆ ವೇದಿಕೆಯಾಗಿರುವುದರಿಂದ ಕರ್ನಾಟಕದ ಪ್ರತಿಯೊಬ್ಬ ಈಜುಗಾರರು ತಮ್ಮ ಸ್ಪರ್ಧೆಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ನೀಡಿದರು. ಈ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 17 ಹೊಸ ಕೂಟ ದಾಖಲೆಗಳು ಪ್ರಮುಖ ಆಕರ್ಷಣೆಗಳಾಗಿದ್ದವು. ಭಾರತದ ಭರವಸೆಯ ಯುವ ಈಜುಗಾರರು ತಮ್ಮ ಅದ್ಭುತ ಸಾಧನೆಗಳ ಮೂಲಕ ರಾಜ್ಯ ಈಜು ಕ್ರೀಡೆಯ ಭವಿಷ್ಯವನ್ನು ಮತ್ತಷ್ಟು ಪ್ರಕಾಶಮಾನಗೊಳಿಸಿದರು. ಮೊದಲ ದಿನ 15 ಸ್ಪರ್ಧೆಗಳು ನಡೆದವು. ಆರಂಭಿಕ ಸ್ಪರ್ಧೆಯಾದ 400 ಮೀಟರ್ ಫ್ರೀಸ್ಟೈಲ್ನಲ್ಲೇ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ ಮತ್ತು ದಕ್ಷನ್ ಎಸ್ ಎಂಬ ಜನಪ್ರಿಯ ಅವಳಿ ಸಹೋದರರು ಹೊಸ ಸಂಚಲನ ಮೂಡಿಸಿದರು. ಒಲಿಂಪಿಯನ್ ಶ್ರೀಹರಿ ನಟರಾಜ್ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸಿದರೆ ಮತ್ತೋರ್ವ ಒಲಿಂಪಿಯನ್ ಡಾಲ್ಫಿನ್ ಅಕ್ವಾಟಿಕ್ಸ್ನ ದಿನಿಧಿ ದೇಸಿಂಗು ಮಹಿಳೆಯರ 200 ಮೀಟರ್ ಫ್ರೀಸ್ಟೈಲ್ನಲ್ಲಿ 2:04.20 ಹೊಸ ಕೂಟ ದಾಖಲೆಯನ್ನು ನಿರ್ಮಿಸಿದರು. ಎರಡನೇ ದಿನ ನಡೆದ 13 ಸ್ಪರ್ಧೆಗಳಲ್ಲಿ 7 ಹೊಸ ಕೂಟ ದಾಖಲೆಗಳು ಸುರಿಮಳೆಯಾಯಿತು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಶೋಹನ್ ಗಂಗೂಲಿ 400 ಮೀಟರ್ ಇಂಡಿವಿಜುವಲ್ ಮೆಡ್ಲಿಯಲ್ಲಿ ನೈಶಾ ಎಸ್ 200 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಹೊಸ ದಾಖಲೆಯೊಂದಿಗೆ ಮಿಂಚಿದರೆ ಡಾಲ್ಫಿನ್ ಅಕ್ವಾಟಿಕ್ಸ್ನ ತನಿಷಿ ಗುಪ್ತಾ 100 ಮೀಟರ್ ಬಟರ್ಫ್ಲೈ ಹಾಗೂ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ 2 ಹೊಸ ದಾಖಲೆಗಳನ್ನು ನಿರ್ಮಿಸಿ ದಿನದ ತಾರೆ ಎಂದೆನಿಸಿಕೊಂಡರು. ಪುರುಷರ 200 ಮೀಟರ್ ಫ್ರೀಸ್ಟೈಲ್ನಲ್ಲಿ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಅನೀಶ್ ಗೌಡ ಹಾಗೂ 100 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಲಕ್ಷ್ಯ ಎಸ್ ಹೊಸ ದಾಖಲೆ ಬರೆದರೆ ಜೈನ್ ಇಂಟರ್ನ್ಯಾಷನಲ್ ಶಾಲೆಯ ತಾನ್ಯಾ ಷಡಾಕ್ಷರಿ ಮಹಿಳೆಯರ 400 ಮೀಟರ್ ಇಂಡಿವಿಜುವಲ್ ಮೆಡ್ಲೆಯಲ್ಲಿ ಹೊಸ ದಾಖಲೆ ನಿರ್ಮಿಸಿ ಸಂತೋಷಪಟ್ಟರು. ಮೂರನೇ ಹಾಗೂ ಅಂತಿಮ ದಿನ ಮತ್ತೆ 7 ಹೊಸ ಕೂಟ ದಾಖಲೆಗಳು ಧೂಳುಪಟವಾದವು. ಅವುಗಳಲ್ಲಿ 2 ರಿಲೇ ವಿಭಾಗದಲ್ಲಿದ್ದವು. ಲಕ್ಷ್ಯ ಎಸ್ 200 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಹೊಸ ದಾಖಲೆ ಬರೆದರು. ಇತ್ತೀಚೆಗೆ ನಡೆದ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ ಮಣಿಕಂಠ ಎಲ್ ಪುರುಷರ 200 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಹೊಸ ದಾಖಲೆಯೊಂದಿಗೆ ಸಂಭ್ರಮಪಟ್ಟರು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ತಂಡ 4x200 ಮೀಟರ್ ಫ್ರೀಸ್ಟೈಲ್ ರಿಲೇಯಲ್ಲಿ ಹೊಸ ಕೂಟ ದಾಖಲೆ ಸೃಷ್ಟಿಸಿತು. ಡಾಲ್ಫಿನ್ ಅಕ್ವಾಟಿಕ್ಸ್ನ ವಿದಿತ್ ಎಸ್ ಶಂಕರ್ 50 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಹೊಸ ದಾಖಲೆ ಸ್ಥಾಪಿಸಿದರು. ಸ್ಪರ್ಧೆಯ ಅತ್ಯಂತ ಭಾವನಾತ್ಮಕ ಕ್ಷಣವೆಂದರೆ ಕರ್ನಾಟಕದ ಮಾಜಿ ಒಲಿಂಪಿಯನ್ ರೇಹಾನ್ ಪೂಂಚಾ ಅವರ 17 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದ ಕ್ಷಣ. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ 200 ಮೀಟರ್ ಬಟರ್ಫ್ಲೈನಲ್ಲಿ ನೂತನ ಅದ್ಭುತ 2:02.57 ಸಮಯದ ಈಜಿನೊಂದಿಗೆ ಗುರಿ ಮುಟ್ಟಿ ನೆರೆದ ಎಲ್ಲರಲ್ಲೂ ಹೊಸ ಸಂಚಲನವನ್ನು ಮೂಡಿಸಿದರು. ಚಾಂಪಿಯನ್ಶಿಪ್ನ ಕೊನೆ ಸ್ಪರ್ಧೆಯಾದ 4x100 ಮೀಟರ್ ಮೆಡ್ಲೆ ರಿಲೇಯನಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ ತಂಡ ಹೊಸ ಕೂಟ ದಾಖಲೆಯೊಂದಿಗೆ ಅದ್ದೂರಿ ಅಂತ್ಯ ಕಂಡಿತು. ಮುಂಬರುವ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಪದಕ ಭರವಸೆ ಮೂಡಿಸಿದ ಇನ್ನಿತರ ಈಜುಗಾರರ ಪೈಕಿ ಪುರುಷರ ವಿಭಾಗದಲ್ಲಿ ಆಕಾಶ್ ಮಣಿ, ಚಿಂತನ್ ಎಸ್ ಶೆಟ್ಟಿ, ಪೃಥ್ವಿ ಎಂ, ಹರಿಕಾರ್ತಿಕ್ ವೇಲು, ಶಿವಾಂಕ್ ವಿಶ್ವನಾಥ್, ಪವನ್ ಧನಂಜಯ, ಶ್ರೀವರ್ಧನ್ ರಾಜಾರಾಮ್ ಪಾಟೀಲ್, ಸೂರ್ಯ ಜೋಯಪ್ಪ ಹಾಗೂ

0: ವೇದಾಂತ ವಿಎಂ ಗಮನ ಸೆಳೆದರು. ಮಹಿಳೆಯರ ವಿಭಾಗದಲ್ಲಿ ಸುವರ್ಣ ಸಿ ಭಾಸ್ಕರ್, ಸುಹಾಸಿನಿ ಘೋಷ್, ಶ್ರೀಚರಣಿ ತುಮು, ಆದಿತಿ ಎನ್ ಮೂಳೆ, ಲಿನಿಯೇಶಾ ಏಕೆ, ವಿಹಿತಾ ನಯನ, ನೀನಾ ವೆಂಕಟೇಶ್, ಚರಿತಾ ಪಣೀಂದ್ರನಾಥ್ ಹಾಗೂ ರುಜುಲಾ ಎಸ್ ಉತ್ತಮ ಪ್ರದರ್ಶನ ನೀಡಿದರು. ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ 43 ಅಂಕಗಳೊಂದಿಗೆ ಹಾಗೂ 2 ಹೊಸ ದಾಖಲೆಗಳ ಸಾಧನೆಯೊಂದಿಗೆ ವೈಯಕ್ತಿಕ ಚಾಂಪಿಯನ್ ಪಟ್ಟವನ್ನು ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲಿ ತನಿಷಿ ಗುಪ್ತಾ 53 ಅಂಕಗಳು ಹಾಗೂ 3 ಹೊಸ ಕೂಟ ದಾಖಲೆಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ತಂಡ ವಿಭಾಗದಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ 285 ಅಂಕಗಳೊಂದಿಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡೆದುಕೊಂಡರೆ ಬಸವನಗುಡಿ ಅಕ್ವಾಟಿಕ್ಸ್ ಸೆಂಟರ್ ತಂಡ 2026 ಸಮಗ್ರ ಚಾಂಪಿಯನ್ ತಂಡವಾಗಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಕರ್ನಾಟಕ ಈಜು ಕ್ರೀಡೆಗೆ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸ ನೀಡುವ ಮೂಲಕ ಯಶಸ್ವಿಯಾಗಿ ಸಮಾಪ್ತಿಯಾಯಿತು. 34 ಪುರುಷರು ಹಾಗೂ 41 ಮಹಿಳಾ ಈಜುಗಾರರನ್ನು ಒಳಗೊಂಡ ಬಲಿಷ್ಠ ಕರ್ನಾಟಕ ತಂಡ ಇದೀಗ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಗರಿಷ್ಠ ಪದಕಗಳನ್ನು ಗೆಲ್ಲುವ ಜೊತೆಗೆ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ಗಳಿಗೆ ಅರ್ಹತೆ ಪಡೆಯುವ ಗುರಿಯೊಂದಿಗೆ ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ.
1: ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಂಗಳೂರು. ನಮ್ಮ ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್, 1089 kHz, FM ಕಂಪನಾಕ 100.3 MHz. ಸಮಯ ಸರಿಯಾಗಿ 10 ಗಂಟೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, TN ಕೃಷ್ಣನ್ ಅವರ ವಯಲಿನ್ ವಾದನ ಕೇಳುವಿರಿ. ಪಕ್ಕವಾದದಲ್ಲಿ ಮೃದಂಗ ನುಡಿಸುತ್ತಾರೆ MR ಸಾಯಿನಾಥ್. ಮೊದಲಿಗೆ ಜನನಿ ನಿನ್ನುವಿನ ರೀತಿಗೌರ ಗೌಳ ರಾಗ, ಮಿಶ್ರ ಛಾಪುತಾಳ, ಸುಬ್ಬರಾಯ ಶಾಸ್ತ್ರಿಗಳ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಟಿ ಎನ್ ಕೃಷ್ಣನ್ ಅವರ ವಯೋಲಿನ್ ವಾದನವನ್ನು ಆಲಿಸಿದಿರಿ. ಮೃದಂಗ ಪಕ್ಕವಾದ್ಯ ನುಡಿಸಿದವರು ಎಂ ಆರ್ ಸಾಯಿನಾಥ್. ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಶ್ರೇಯಾ ಘೋಷಾಲ್ ಹಾಗೂ ಶಾನ್ ಮತ್ತು ಸಂಗಡಿಗರು ಹಾಡಿರುವ ದಶಾವತಾರ ಚಿತ್ರದ ಗೀತೆ, ರಚನೆ ಸಂದೀಪ್ ಖಾರೆ, ಸಂಗೀತ ಆನಂದ್ ಕುರೇಕರ್.

जब दिल ना।

ಅಮಿತ್ ಕುಮಾರ್ ಹಾಗೂ ಅನುರಾಧ ಪೋದ್ವಾಲ್ ಧ್ವನಿಯಲ್ಲಿ ಯಾದೋಂಕಿ ಮೋಸಂ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಆನಂದ್ ಮಿಲಿಂದ್ ಅವರ ಸಂಗೀತವಿತ್ತು. ಇದೀಗ ಬಬಲ್ ಸುಪ್ರಿಯೋ ಹಾಗೂ ಮಹಾಲಕ್ಷ್ಮಿ ಅಯ್ಯರ್ ಹಾಡಿರುವ ಫನಾ ಚಿತ್ರದ ಗೀತೆ, ರಚನೆ ಪ್ರಸೂನ್ ಜೋಶಿ, ಸಂಗೀತ ಜತಿನ್ ಲಲಿತ್.

ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು ಹಾಡಿರುವ ದಸ್ ಚಿತ್ರದ ಗೀತೆ. ಸಮೀರ್ ಅವರ ರಚನೆಗೆ ಸಂಗೀತ ಶಂಕರ್ ಎಹ್ಸಾನ್ ಲಾಯ್.

ಕೊನೆಯ ಗೀತೆ ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದಿಂದ, ಹಾಡಿದ್ದಾರೆ ವಿಶಾಲ್ ಡ್ಯಾಡ್ಲೇನಿ ಹಾಗೂ ಹಂಸಿಕಾ ಅಯ್ಯರ್, ರಚನೆ ಅಮಿತಾ ಭಟ್ಟಾಚಾರ್ಯ, ಸಂಗೀತ ವಿಶಾಲ್ ಶೇಖರ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
3: ವರ್ತಮಾನ ಕಾಲದಲ್ಲಿ ಈ ಧರಣಿಯನ್ನು ಆಳುವ ನಾನು ಊರ್ವಶಿ ಪುರೂರವನ ಮಗನಾದ ಆಯುರಾಜನಿಂದ ಸ್ವರ್ಭಾನವಿಯಲ್ಲಿ ಜನಿಸಿ ನಹುಶನ ಮಗನಾಗಿ ರಾಜ್ಯಭಾರವನ್ನು ವಹಿಸಿಕೊಂಡಿದ್ದೇನೆ. ಕೈ ಹಿಡಿದಂತ ಪಿತೃದೇವತೆಗಳ ಪುತ್ರಿ ವಿರಜಯ ಮಧುರ ದಾಂಪತ್ಯದ ಫಲವೋ ಎಂಬಂತೆ ಯತಿ ಯಯಾತಿ ಸಂಯತಿ ಆಯತಿ ಅಯತಿ ಮತ್ತು ಧ್ರುವರೆಂಬ 6 ಗಂಡು ಮಕ್ಕಳನ್ನು ಪಡೆದಿದ್ದೇನೆ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30

ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಬೆಳಗ್ಗೆ 6:10 ವಂದನ, 6:30 ಚಿಂತನ, ಚಂದ್ರಕಲಾ ನಂದಾವರ ಅವರಿಂದ. 6:40 ತತ್ವಪದ ಕೇಳುವಿರಿ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ. 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತದಲ್ಲಿ ಭಾವಗೀತೆಗಳು, 7:45 ರಾಗರಂಜನಿ ಚಿತ್ರಗೀತೆಗಳು, 8:30 ಕನ್ನಡ ಚಿತ್ರಗೀತೆಗಳು, 9:00 ಕೆಂಪು ಕಳವೆ ಕೆಟಿ ಗಟ್ಟಿಯವರ ಕಾದಂಬರಿ ಆಧಾರಿತ ಬಾನುಲಿ ಧಾರಾವಾಹಿ 35ನೇ ಹಾಗೂ ಕೊನೆಯ ಕಂತು, 9:30 ಹಿಂದಿ ಚಿತ್ರಗೀತೆಗಳು, 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯರಾಗ ಕೇಳುಗರ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ಕೈವಲ್ಯಕುಮಾರ್ ಗುರವ್ ಅವರ ಹಾಡುಗಾರಿಕೆ ರಾಗ್ ಆಹಿರ್ ಭೈರವ್, 12:05 ಮೂಡಿ ಬರಲಿದೆ ವನಿತಾ ವಿಹಾರ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ.

0: ಮಹತ್ವ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 12:35 ಪ್ರಸಾರವಾಗಲಿರುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 12:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ PM ಆತ್ಮನಿರ್ಭರ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 1:20 ಸ್ವರಮಾಧುರ್ಯದಲ್ಲಿ ನಳಿನಿ ಎಸ್ ಕಾಮತ್ ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳನ್ನು ಕೇಳಬಹುದು.
1: ಪ್ರಿಯ ಕೇಳುಗರೆ, ಜುಲೇಖಾ ಏನಪ್ಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:30. ದಿನಾಂಕ 22 ಶುಕ್ರವಾರದ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪ್ಪೋಯ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಲಕ್ಷ್ಮೀ ಶೆಣೆಯವರು ಭಾಗವಹಿಸಲಿದ್ದಾರೆ. ತಪ್ಪದೇ ಕೇಳಿ ಜುಲೇಖಾ ಏನಪ್ಪೋಯ ಆರೋಗ್ಯ ಸಂಪದ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:30.
0: ಆಕಾಶವಾಣಿ ಮಂಗಳೂರು, ಸಮಯ 11:05. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಆಕಾಶವಾಣಿ, ದ ನ್ಯೂಸ್ ಚಾಟ್ ಬೈ ಅಪರಾಜಿತಾ ನಾಯರ್. India and Italy today finalized 15 outcomes across diverse sectors. The agreements were signed following delegation-level talks between Prime Minister Narendra Modi and his Italian counterpart Giorgia Meloni in Rome today. The outcomes mark the elevation of bilateral relations to a special strategic partnership. Both sides also inked several memorandums of understanding to deepen cooperation in key areas including critical minerals, defense, agriculture, Ayurveda, science and technology, maritime transport and ports. India and Italy also agreed to strengthen coordination against tax crimes, money laundering and terror financing. In a press statement after the talks, Prime Minister Modi said, India-Italy Joint Strategic Action Plan 2025-2029 will provide a practical and futuristic framework for bilateral ties. He said, both sides are working towards establishing an India-Italy Innovation Centre and noted that the India-Italy Defence Industrial Roadmap has opened new avenues for co-development and co-production in the defence sector. Later in the day, Prime Minister Modi was conferred the prestigious Agricola Medal by the Food and Agriculture Organization at its headquarters in Rome. The medal was presented by FAO Director General Ki Dong-gyu. Speaking on the occasion, the Prime Minister said the award reflects India's unwavering commitment to food security, sustainable development and human welfare.
3: ये भारत के करोड़ों किसानों, पशुपालकों, मत्स्य पालकों, कृषि वैज्ञानिकों और हमारे श्रमिकों का सम्मान है। यह भारत की उस अटूट प्रतिबद्धता का भी सम्मान है जिसके केंद्र में मानव कल्याण, खाद्य सुरक्षा और सस्टेनेबल डेवलपमेंट है। मैं इस मेडल को अत्यंत विनम्रता के साथ स्वीकार करते हुए भारत के अन्नदाताओं को यह मेडल समर्पित करता हूं।
2: Union Minister for Commerce and Industry Piyush Goyal has congratulated Prime Minister Narendra Modi for being honoured with the Food and Agriculture Organization's Agricola Medal. In a social media post, Mr. Goyal said, "This is an acknowledgement of the immense contributions of India's farmers, fisherfolk, scientists and other workers in the agriculture sector." Union Finance Minister Nirmala Sitharaman has also expressed happiness over the conferment of FAO's honour to Prime Minister Modi. West Bengal Chief Minister Suvendu Adhikari today announced immediate initiation of deportation proceedings against illegal Bangladeshi infiltrators under the Citizenship Amendment Act or CAA. The Chief Minister made the announcement at State Secretariat Nabanna during a handover ceremony to the Border Security Force for border fencing. He said infiltrators identified in the state would now be directly handled